ಆಕಾಶವಾಣಿ ವಿಜಯಪುರ ಎಫ್ ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. 2026 ಇಸ್ವಿ ಸೆಪ್ಟೆಂಬರ್ ತಿಂಗಳಿನ 22 ತಾರೀಕು ಮಂಗಳವಾರ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಕಿರಣ್ ಕುಮಾರ್ ಶೇಖ್ದಾರ್ ಮಾಡುವ ಬೆಳಗಿನ ನಮಸ್ಕಾರಗಳು.

ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಕೇಳಿ ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ. 6:30 ಚಿಂತನ ವಿದ್ಯಾ ಭರತನಹಳ್ಳಿ ಅವರಿಂದ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 6:35 ರೈತರಿಗೆ ಸಲಹೆ. 6:40 ಜನಪದ ಸಂಗೀತ. ಈ ಎರಡು ಕಾರ್ಯಕ್ರಮಗಳು ಮೂಡಿಬರಲಿವೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ. ಇಂದು ಬೆಳಗ್ಗೆ 7:00 and 7:30 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 7:15 ನಮ್ಮ ನಿಲಯದಿಂದ ವಾರಕ್ಕೊಂದು ಕಥೆ ವಿಶೇಷ ಕಥಾ ಸರಣಿ. 7:45 ಚಿತ್ರಗೀತೆಗಳು. ಇಂದು ಬೆಳಗ್ಗೆ 8:30 ನಮ್ಮ ನಿಲಯದಿಂದ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ. ನಂತರ ಮಿಶ್ರ ಗೀತೆಗಳು ಮೂಡಿಬರಲಿವೆ. ಇಂದು ಬೆಳಗ್ಗೆ 9:10 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 25 ಸಾರ್ವಜನಿಕ ಸೇವೆಯನ್ನು ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 9:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 10:00 to 12:00 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು.

0: ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಕುರಿತು ಚರ್ಚೆ ಭಾಗವಹಿಸುತ್ತಾರೆ ಶಾಂತಲಾ ಎಂ ರಾವ್, ಚಂದ್ರಿಕಾ ಮತ್ತು ಚಲುವರಾಜ್. ಪ್ರಸ್ತುತಿ ಕೆ ನೇತ್ರ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆಯಲ್ಲಿ ಭೌತ ಚಿಕಿತ್ಸೆಯ ಮಹತ್ವ, ಡಾಕ್ಟರ್ ಅರ್ಪಿತಾ ಹೆಗಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಾಲಾ ಸಾಮ್ರಾಣಿ. ಮಧ್ಯಾಹ್ನ 1:00 ಪ್ರಗತಿಪಥ. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ವೃತ್ತಿಪರ ಕೌಶಲ್ಯ ತರಬೇತುದಾರರಾದ ಶ್ರೀ ಗುರುರಾಜ್. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 2:40 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮೂಡಿಬರಲಿವೆ. ಮಧ್ಯಾಹ್ನ 3:00 ಸಂಜೆ 5:00 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಆಲಿಸಬಹುದು. ಇನ್ನು ಸಂಜೆ ಕಾರ್ಯಕ್ರಮಗಳಲ್ಲಿ ಸಂಜೆ 5:00 ನಮ್ಮ ನಿಲಯದಿಂದ ಚಿತ್ರಗೀತೆಗಳು, 5:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಆಹಾರದ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಜ್ಯೋತಿ ಖುದ್ನಾಪುರ್. 6:00 ಇಂದು ಸಂಜೆ ಮತ್ತು ನಾಳೆ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ, ನಂತರ ನೀತಿ ಕಥೆ ಪ್ರಸಾರವಾಗುವುದು. 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನವಾಣಿಯಲ್ಲಿ ಹೈನೂರು ಹಸುಗಳಲ್ಲಿ ಕಿವಿ ಸೋಂಕು ರೋಗದ ಬಗ್ಗೆ ಮಾಹಿತಿ ನೀಡುತ್ತಾರೆ ಬೆಂಗಳೂರಿನ ಹೆಬ್ಬಾಳದ ಪಶು ವೈದ್ಯಕೀಯ ಕಾಲೇಜಿನಲ್ಲಿ ಹಿರಿಯ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ವೀರೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಇಲಾಖೆ. 7:20 ನಮ್ಮ ನಿಲಯದಿಂದ ಜನಪದ ಸಂಗೀತ. 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಧಾನಮಂಡಲದಲ್ಲಿ ಇಂದು. 8:00 ನಮ್ಮ ನಿಲಯದಿಂದ ಚಿತ್ರಗೀತೆಗಳು ಮೂಡಿಬರಲಿವೆ. 8:30 ಕೇಂದ್ರ ಸರ್ಕಾರದ ರಕ್ಷಣಾ ಸಚಿವರಾದ ಶ್ರೀ ರಾಜನಾಥ್ ಸಿಂಗ್ ಅವರು ಇತ್ತೀಚೆಗೆ ಬೆಂಗಳೂರಿನ ಎಚ್ಎಎಲ್ನಲ್ಲಿ ಭಾಗವಹಿಸಿದ ಕಾರ್ಯಕ್ರಮದ ಆಯ್ದ ಭಾಗ ಪ್ರಸ್ತುತಿ ಕೆವಿ ಕೃಷ್ಣಪ್ಪ. ರಾತ್ರಿ 10:30 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದಿಂದ. ಇವಿಷ್ಟು ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಈಗ ಸಮಯ 6:04:50. ಇನ್ನು ಮುಂದೆ ಸರಿಯಾಗಿ 6:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: 5 ನಿಮಿಷಗಳಾಗಲಿವೆ. ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: This is Akashvani. The news read by Neena Arakel. Marking a new chapter in Indian cinema, President Draupadi Murmu will present the historic 72nd National Film Awards this evening at Ekta Nagar in Kevadia, Gujarat. Instituted in 1954, these awards represent India's highest cinematic honors, recognizing artistic and technical excellence across various categories, namely feature, non-feature, and writing on cinema. As part of a major policy initiative by the Ministry of Information and Broadcasting, the awards are being held outside the national capital. The ceremony at Ekta Nagar brings together cinematic talent from across the country, embodying the spirit of Ek Bharat, Shreshth Bharat. The president will also honor the veteran actor Anant Nag and Dada Saheb Phalke Award for 2024. A report from our correspondent.
3: The stage is set and lights are ready in the iconic Ekta Nagar as Kevadia prepares to host the historic 72nd National Film Awards for the first time. Renowned actors, acclaimed filmmakers and technicians from across the country have started arriving at the venue for this grand celebration of Indian cinema. The ceremony honors the outstanding cinematic achievements for the year 2024. Among the major feature film announcements, Article 370 was selected

ಇದೀಗ ಕೇಳಿಬಂದ ಗೀತೆಯನ್ನು ಹಾಡಿದವರು ಇಂದು ವಿಶ್ವನಾಥ್. ಇನ್ನು ಮುಂದೆ ಕೇಳಿ ಪುರಂದರದಾಸರ ರಚನೆ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಕೇಳಿ ವೃಂದಗಾನದಲ್ಲಿ ಪುರಂದರದಾಸರ ರಚನೆಯನ್ನು.

ಇದೀಗ ಕೇಳಿಬಂದ ಗೀತೆಯ ರಚನೆಯಾಗಿತ್ತು ಬಸವಣ್ಣನವರದು. ವೃಂದಗಾನದಲ್ಲಿ ಕೇಳಿದಿರಿ.

0: ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಕೇಳ್ತಾ ಇದ್ದೀರಿ. ಈಗ ಸಮಯ ಬೆಳಗಿನ 6:59:50. ಇನ್ನು ಮುಂದೆ ಸರಿಯಾಗಿ 6:30 ಚಿಂತನ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದಿಂದ.
1: ನಮ್ಮ ಮುಂದಿನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ. ಆಕಾಶವಾಣಿ ಚಿಂತನ, ವಿದ್ಯಾ ಭರತನಹಳ್ಳಿಯವರಿಂದ.
2: ಮನುಷ್ಯ

0: ಒಂಟಿ ಜೀವಿಯಲ್ಲ, ಸಂಘಜೀವಿ. ಹುಟ್ಟಿನಿಂದ ಸಾವಿನವರೆಗೆ ವಿವಿಧ ವ್ಯಕ್ತಿಗಳೊಂದಿಗೆ ಯಾವುದೋ ಒಂದು ರೀತಿಯ ನಂಟನ್ನು ಹೊಂದಿರುತ್ತೇವೆ. ಈ ನಂಟನ್ನೇ ನಾವು ಸಂಬಂಧ ಎನ್ನುತ್ತೇವೆ. ಸಂಬಂಧ ಎಂಬುದು ಕೇವಲ ಎರಡು ವ್ಯಕ್ತಿಗಳ ನಡುವಿನ ಸಂಪರ್ಕವಲ್ಲ, ಅದು ಪ್ರೀತಿ, ವಿಶ್ವಾಸ, ನಂಬಿಕೆ ಮತ್ತು ಭಾವನೆಗಳ ಸಮ್ಮಿಲನ. ಸುಂದರವಾದ ಸಂಬಂಧಗಳು ನಮ್ಮ ಜೀವನಕ್ಕೆ ಅರ್ಥ ಮತ್ತು ಉದ್ದೇಶವನ್ನು ನೀಡುತ್ತದೆ. ಸಂಬಂಧದ ಹಲವು ರೂಪಗಳು. ಸಂಬಂಧಗಳನ್ನು ಅವುಗಳ ಸ್ವರೂಪಕ್ಕೆ ಅನುಗುಣವಾಗಿ ಹಲವು ವಿಧಗಳಾಗಿ ಗುರುತಿಸಬಹುದು. ರಕ್ತ ಸಂಬಂಧಗಳು, ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿಯರ ನಡುವಿನ ನಂಟು, ಹುಟ್ಟಿನಿಂದಲೇ ಬರುವಂತಹ ನಂಟು. ಈ ಸಂಬಂಧಗಳು ಭದ್ರತೆಯನ್ನು, ಒಂದು ಸಂಸ್ಕಾರವನ್ನು ನೀಡುವಂತಹದ್ದು. ಇನ್ನು ಎರಡನೆಯದು ಸ್ನೇಹ ಸಂಬಂಧ. ರಕ್ತ ಸಂಬಂಧಕ್ಕಿಂತ ಮಿಗಿಲಾದುದು ಸ್ನೇಹ ಎಂಬ ಮಾತಿದೆ. ನಾವು ನಮ್ಮ ಇಷ್ಟದಂತೆ ಆರಿಸಿಕೊಳ್ಳುವ ಏಕೈಕ ಸಂಬಂಧವಿದು. ಕಷ್ಟ ಸುಖಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಸ್ನೇಹ ಅತಿ ಮುಖ್ಯ. ಮೂರನೇದು ವೈವಾಹಿಕ ಸಂಬಂಧ. ಇಬ್ಬರು ವ್ಯಕ್ತಿಗಳು ಜೀವನ ಪರ್ಯಂತ ಜೊತೆಯಾಗಿ ಬಾಳಲು ಮಾಡಿಕೊಂಡಿರುವ ಒಪ್ಪಂದ. ಇದು ಬಹಳ ಸೂಕ್ಷ್ಮ ಸಂಬಂಧ. ಪರಸ್ಪರ ನಿಷ್ಠೆ, ಗೌರವ, ತಾಳ್ಮೆ, ಸಹಕಾರ, ಪ್ರೀತಿ, ಹಕ್ಕು ಎಲ್ಲವನ್ನೂ ಒಳಗೊಂಡಿರುವಂಥದ್ದು. ಇನ್ನು ಸಾಮಾಜಿಕ ಮತ್ತು ವೃತ್ತಿಪರ ಸಂಬಂಧಗಳು. ಸಮಾಜದಲ್ಲಿ ಬೆರೆಯುವಾಗ ನೆರೆಹೊರೆಯವರೊಂದಿಗೆ ಅಥವಾ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ, ಮಾಲೀಕರೊಂದಿಗೆ ಬೆಳೆಸಿಕೊಳ್ಳುವಂಥ ಬಾಂಧವ್ಯಗಳು. ಐದನೇದು ಅಂತಾರಾಷ್ಟ್ರೀಯ ಸಂಬಂಧ. ಇದು ವ್ಯಾವಹಾರಿಕ ಸಂಬಂಧವಾಗಿರುತ್ತದೆ. ಸಂಬಂಧಗಳಲ್ಲಿ ಹಲವು ರೀತಿಯ ಸಂಬಂಧಗಳನ್ನು ನಾವು ಹೇಳಬಹುದು. ಜೀವನದಲ್ಲಿ ಏರಿಳಿತಗಳು ಸಹಜ. ಸೋತಾಗ ಸಾಂತ್ವನ ಹೇಳಲು, ಗೆದ್ದಾಗ ಸಂಭ್ರಮಿಸಲು ಆತ್ಮೀಯರು ಬೇಕು. ಉತ್ತಮ ಸಂಬಂಧಗಳು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಧೈರ್ಯ ತುಂಬುತ್ತದೆ. ಅಹಂಕಾರ ಮತ್ತು ಸಂವಹನದ ಕೊರತೆಯಿಂದಾಗಿ ಚಂದದ ಸಂಬಂಧಗಳು ಮುರಿದು ಬೀಳುತ್ತವೆ. ನಾವು ಬೆರೆಯುವ ಜನರ ಗುಣಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತವೆ. ಮನೆಯಲ್ಲಿ ಹಿರಿಯರೊಂದಿಗಿನ ಸಂಬಂಧ ನಮಗೆ ಗೌರವ ಮತ್ತು ಶಿಸ್ತನ್ನು ಕಲಿಸಿದರೆ, ಸ್ನೇಹಿತರೊಂದಿಗಿನ ಸಂಬಂಧ ನಮಗೆ ಹೊಂದಾಣಿಕೆಯನ್ನು ಕಲಿಸುತ್ತದೆ. ಹೊಂದಿಕೊಳ್ಳುವ ಗುಣ ಇಲ್ಲದವರಿಗೆ ಸ್ನೇಹ ಕೊರತೆಯಾಗುತ್ತದೆ. ಎಷ್ಟೇ ಹಣ ಅಂತಸ್ತು ಇದ್ದರೂ ಹಂಚಿಕೊಳ್ಳಲು ಪ್ರೀತಿಪಾತ್ರರು ಇಲ್ಲದಿದ್ದರೆ ಜೀವನ ಶೂನ್ಯವೆನಿಸುತ್ತದೆ. ಒಳ್ಳೆಯ ಸಂಬಂಧಗಳು ಜೀವಕ್ಕೆ ಚೈತನ್ಯ ನೀಡುತ್ತವೆ. ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಬೆಳೆದಂತೆ ಮನುಷ್ಯ ಮನುಷ್ಯರ ನಡುವೆ ಅಂತರ ಹೆಚ್ಚುತ್ತಿದೆ. ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆದು ಹೋಗಿರುವ ನಾವು ಪಕ್ಕದ ಜೀವದೊಂದಿಗೆ ಮಾತು ಬೇಕಿಲ್ಲದವರಂತೆ ವರ್ತಿಸುತ್ತಿದ್ದೇವೆ. ಅವಿಭಕ್ತ ಕುಟುಂಬಗಳು ಮಾಯವಾಗಿ ವಿಭಕ್ತ ಕುಟುಂಬಗಳು ಹೆಚ್ಚುತ್ತಿರುವುದು ಸಂಬಂಧಗಳ ಬಿರುಕಿಗೆ ಕಾರಣವಾಗುತ್ತಿದೆ. ಅಸಹನೆ, ಅಸಹಕಾರ ಮತ್ತು ಸಮಯದ ಅಭಾವದಿಂದಾಗಿ ಸುಂದರ ಸಂಬಂಧಗಳು ನಿರ್ಜೀವವಾಗುತ್ತಿದೆ. ಸುಂದರ ಹೂ ಬಿಡಲು ಗಿಡಕ್ಕೆ ಹೇಗೆ ಆರೈಕೆ ಬೇಕೋ ಹಾಗೆ ಸಂಬಂಧಗಳಿಗೆ ಕೂಡ. ಸೂಕ್ತ ಪೋಷಣೆ ಇಲ್ಲದಿದ್ದರೆ ಗಟ್ಟಿ ಸಂಬಂಧಗಳು ಕೂಡ ಶಿಥಿಲವಾಗುತ್ತಾ ಹೋಗುತ್ತದೆ. ಸಂಬಂಧ ಉಳಿಯುವಲ್ಲಿ ಸಂವಹನ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ. ಮನಬಿಚ್ಚಿ ಮಾತಾಡುವುದು ಸಂಬಂಧದ ಅಡಿಪಾಯ. ತಪ್ಪು ತಿಳುವಳಿಕೆಗಳಾದಾಗ ಕುಳಿತು ಚರ್ಚಿಸಿ ಬಗೆಹರಿಸಿಕೊಳ್ಳಬೇಕು. ಚರ್ಚೆಗೆ ಅವಕಾಶವಿಲ್ಲದ ಸಂಬಂಧಗಳು ನಿಧಾನಕ್ಕೆ ಸಾಯುತ್ತಾ ಹೋಗುತ್ತವೆ. ಮಾನಸಿಕ ಒತ್ತಡವನ್ನುಂಟು ಮಾಡುತ್ತದೆ. ಕೆಲಸದ ಒತ್ತಡದ ನಡುವೆಯೂ ಕುಟುಂಬ ಮತ್ತು ಸ್ನೇಹಿತರಿಗಾಗಿ ಸಮಯವನ್ನು ಮೀಸಲಿಡಬೇಕು. ಪ್ರತಿಯೊಬ್ಬರಿಗೂ ಅವರದೇ ಆದ ವಿಚಾರಗಳು, ಭಾವನೆಗಳು ಇರುತ್ತವೆ. ಅದನ್ನು ಗೌರವಿಸುವುದು ಮತ್ತು ಅತಿಯಾದ ನಿರೀಕ್ಷೆ ಮಾಡದಿರುವುದು ಸಂಬಂಧವನ್ನು ದೀರ್ಘಕಾಲ ಉಳಿಸುತ್ತದೆ. ಸಂಬಂಧಗಳ ನಡುವೆ ಅವಹೇಳನ, ಕಠೋರ ಮಾತುಗಳು ಸಂಬಂಧಗಳನ್ನು ಹಾಳು ಮಾಡುತ್ತವೆ. ಹಾಗೆ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸಿ ಮರೆಯುವ ಗುಣ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ತಾಯಿ ಮಕ್ಕಳ ಸಂಬಂಧದ ಹೊರತಾದ ಇನ್ನೆಲ್ಲ ಸಂಬಂಧಗಳಿಗೂ ಒಂದು ಪರಿಧಿ ಇರುತ್ತದೆ, ಮಿತಿ ಇರುತ್ತದೆ. ಎಚ್ಚರದಿಂದ ನಿಭಾಯಿಸಬೇಕಾಗುತ್ತದೆ. ಪ್ರೀತಿಯೊಂದೇ ಎಲ್ಲ ಸಂಬಂಧಗಳನ್ನು ಗಟ್ಟಿಯಾಗಿ ಇಡಬಲ್ಲವುದು. ಪ್ರೀತಿ, ವಿಶ್ವಾಸ, ನಂಬಿಕೆಯ ಆಧಾರದ ಮೇಲೆ ಕಟ್ಟಿದ ಸಂಬಂಧಗಳು ಜೀವನದ ಕೊನೆಯವರೆಗೂ ನೆರಳಾಗಿ ನಮ್ಮನ್ನು ಪೊರೆಯುತ್ತವೆ. ಪ್ರೀತಿಯೊಂದೇ ಇರಲಿ ಜೀವಜಾಲದ ನಡುವೆ ಅನ್ನುತ್ತಾ ಎಲ್ಲರನ್ನೂ ಪ್ರೀತಿಸೋಣ, ಬಾಂಧವ್ಯ ಬೆಳೆಸೋಣ.
1: ವಿದ್ಯಾಭರತನಹಳ್ಳಿಯವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
3: ನಮ್ಮ ಕನ್ನಡ ನಾಡು.
4: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
3: ನಮ್ಮ ಕನ್ನಡ ನಾಡು.

0: ಸಮಯ ಬೆಳಗಿನ 6:35. ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆ.
1: ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಡಾಕ್ಟರ್ ಬಸವರಾಜ ಪಡಶೆಟ್ಟಿ, ಸಹಾಯಕ ಪ್ರಾಧ್ಯಾಪಕರು, ಹಣ್ಣು ವಿಜ್ಞಾನ ವಿಭಾಗ, ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರ, ತಿಡುಗುಂದಿ. ಇಂದು ರೈತ ಬಾಂಧವರಿಗೆ ಅಕ್ಟೋಬರ್ ಚಾಟಣೆಯ ಮುಂಚಿತವಾಗಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ತಮಗೆ ಒಂದು ಮಾಹಿತಿ ನೀಡ್ತೀನಿ. ರೈತ ಬಾಂಧವರು ಅಕ್ಟೋಬರ್ ಚಾಟಣಿ ಮಾಡೋದಕ್ಕಿಂತ ಮುಂಚಿತವಾಗಿ ತಾವು ಗಮನದಲ್ಲಿ ಇಡ್ತಕ್ಕಂಥ ಅಂಶಗಳಂದ್ರೆ, ಚಾಟಣಿ ಮಾಡುವ 15-30 ದಿನಗಳ ಮುಂಚಿತವಾಗಿ ಗೊಂಚಲಿನ ಗರ್ಭದ ಟೆಸ್ಟ್ ಮಾಡಿಸಬೇಕಾಗ್ತದ. ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಬಡ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಇದು ಒಂದು ಅತಿ ಮುಖ್ಯವಾದ ಒಂದು ಟೆಸ್ಟ್ ಅಂತ ಹೇಳ್ಬೋದು. ಸೊ ಇದನ್ನು ಮಾಡಬೇಕಾದ್ರೆ ರೈತ ಬಾಂಧವರು ಪ್ರತಿ ಎಕರೆಗೆ ಸುಮಾರು 25 ಮಾಗಿದ ಕಡ್ಡಿಗಳನ್ನು ತಮ್ಮ ಜಮೀನಿನ ವಿವಿಧ ಭಾಗಗಳಿಂದ ತಾವು ಕಟ್ ಮಾಡಿಕೊಂಡು ಬರಬೇಕಾಗ್ತದೆ. ಸೊ ಇಂಥ ಕಟ್ ಮಾಡಿದ ಒಂದು ಕಡ್ಡಿಗಳನ್ನು ತಾವು ಸಂಗ್ರಹಿಸಿ ಇದನ್ನು ನಮ್ಮ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರಕ್ಕೆ ತಾವೇನಾದರೂ ತೆಗೆದುಕೊಂಡು ಬಂದರೆ ಈ ಕಡ್ಡಿಯ ಯಾವ ಭಾಗದಲ್ಲಿ ಗೊಂಚಲಿನ ಗರ್ಭವಿದೆ ಎಂಬುದನ್ನು ನಾವು ಪ್ರಯೋಗಾಲಯದಲ್ಲಿ ವಿಶ್ಲೇಷಣೆ ಮಾಡಬೇಕಾಗ್ತದೆ. ಸೊ ಹೀಗೆ ಮಾಡುವುದರಿಂದ ತಾವು ರೈತ ಬಾಂಧವರು ಯಾವ ಕಣ್ಣಿಗೆ ತಾವು ಚಾಟಣಿ ಮಾಡಬೇಕಂತ ಹೇಳಿ ಗೊತ್ತಾಗ್ತದೆ. ಆದ್ದರಿಂದ ಇದು ಅತಿ ಒಂದು ಮುಖ್ಯವಾದ ಅಂಶ ಅಂತ ಹೇಳ್ಬೋದು. ಇದರ ಜೊತೆಗೆ ರೈತ ಬಾಂಧವರು ಚಾಟಣಿ ಮಾಡುವ ಮುಂಚಿತವಾಗಿ ಅಂದರೆ ಸುಮಾರು 4-5 ನಿಮಿಷಗಳ ಮುಂಚಿತವಾಗಿ ರೈತ ಬಾಂಧವರು ಎಲ್ಲ ಎಲೆಗಳನ್ನು ತೆಗೆದು ಹಾಕಿ ಆ ಬಳ್ಳಿಗೆ ವಿಶ್ರಾಂತಿ ನೀಡಬೇಕಾಗ್ತದೆ. ಸೊ ಇಲ್ಲಿ ಸಾಮಾನ್ಯವಾಗಿ ರೈತರು ಮಾಡ್ತಕ್ಕಂಥ ಪದ್ಧತಿ ಅಂದ್ರೆ ಎಲ್ಲ ಎಲೆಗಳನ್ನು ರೈತ ಬಾಂಧವರು ಕೈಗಳ ಮುಖಾಂತರ ತೆಗೆದು ಹಾಕ್ತಿರ್ತಾರೆ. ಆದ್ದರಿಂದ ರೈತ ಬಾಂಧವರು ಇದನ್ನು ಹೀಗೆ ಮಾಡುವುದರಿಂದ ಒಂದು ಬಳ್ಳಿಯ ಕಡ್ಡಿಗೆ ಡ್ಯಾಮೇಜ್ ಆಗುವ ಸಾಧ್ಯತೆ ಇರ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ರೈತ ಬಾಂಧವರು ಇದನ್ನು ಈ ರೀತಿ ಮಾಡದೆ ಈಗ ವೈಜ್ಞಾನಿಕವಾಗಿ ತಾವು ಸಸ್ಯ ಪ್ರಚೋದಕಗಳ ಬಯಕೆ ಮುಖಾಂತರ ಈ ಎಲೆಗಳನ್ನು ಉದುರಿಸಬಹುದು. ಉದಾಹರಣೆಗೆ ಹೇಳಬೇಕಂದ್ರೆ ಮಾರುಕಟ್ಟೆಯಲ್ಲಿ ಸಿಗತಕ್ಕಂಥ ಇತ್ರೇಲ್, ಸೊ ಈ ಇತ್ರೇಲ್ 2.5 ml ಅದರ ಜೊತೆಗೆ DAP 1.5 g ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ತಾವು ಚೆನ್ನಾಗಿ ಬಳ್ಳಿಗೆ ಸಿಂಪರಣೆ ಮಾಡುವುದರಿಂದ ಇವು ಎಲೆಗಳನ್ನು ಸರಾಗವಾಗಿ ಉದುರಿಸಲು ಸಹಾಯ ಆಗ್ತದೆ. ಹೀಗೆ ಮಾಡುವುದರಿಂದ ಏನು ಉಪಯೋಗ ಆಗ್ತದೆ ಅಂದ್ರೆ, ರೈತ ಬಾಂಧವರು ಆ ಎಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಕಡ್ಡಿ ಮತ್ತು ಬಳ್ಳಿಯ ಜೊತೆ ಸೇರಿಬಿಟ್ಟು ಇದರಿಂದ ಮುಂದೆ ತಾವು ಬರ್ತಕ್ಕಂಥ ಹೂವಾಗಿರ್ಬೋದು ಅಥವಾ ಹಣ್ಣುಗಳ ಬೆಳವಣಿಗೆಗೆ ಸಾಕಷ್ಟು ಒಂದು ಒಳ್ಳೆಯದಾಗ್ತದೆ ಅಂತ ಹೇಳ್ಬೋದು. ಅದರ ಜೊತೆಗೆ ತಾವು ಈ ಒಂದು ಅಕ್ಟೋಬರ್ ಚಾಟಣಿ ಮಾಡಿದ ನಂತರ ರೈತ ಬಾಂಧವರು ಪ್ರತಿ ಎಕರೆಗೆ 1 ಲೀಟರ್ನಷ್ಟು ಹ್ಯೂಮಿಕ್ ಆಸಿಡ್ ಬಿಡಬೇಕು. ತಾವು ಡ್ರಿಪ್ ಮುಖಾಂತರ ಇದನ್ನು ಹ್ಯೂಮಿಕ್ ಆಸಿಡ್ ಬಿಡುವುದರಿಂದ ಆ ಬಳ್ಳಿಗಳಿಗೆ ಬಿಳಿ ಬೇರತ್ತೆ ಏನು ಕಳಿತೀವಲ್ಲ, ಬಿಳಿ ಬೇರುಗಳು ಇದು ಬೆಳವಣಿಗೆ ಆಗಲು ಸಹಾಯ ಆಗ್ತದೆ. ಆದ್ದರಿಂದ ಸುಮಾರು 2-3 ಬಾರಿ ಒಂದು ವಾರದ ಅಂತರದಲ್ಲಿ ಈ ಹ್ಯೂಮಿಕ್ ಆಸಿಡ್ ಬಿಡುವುದರಿಂದ ಬಳ್ಳಿಯ ಒಳ್ಳೆಯ ಬೆಳವಣಿಗೆ ಆಗ್ತಂತ ಹೇಳ್ಬೋದು. ಸೊ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಂದ್ರೆ ತಾವು ರೈತ ಬಾಂಧವರು ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ತಿಡುಗುಂದಿಗೆ ತಾವು ಭೇಟಿ ನೀಡಬಹುದು. ಅಲ್ಲಿ ತಮಗೆ ಬೇಕಾದ ಮಾಹಿತಿಯನ್ನು ನೀಡುತ್ತೇವೆ. ಧನ್ಯವಾದಗಳು.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ಕಾರ್ಯಕ್ರಮ, ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ತುಂಗಳ ಗ್ರಾಮದ ಸದಾಶಿವ್ ಶಿವಲಿಂಗಪ್ಪ ಕುಂಬಾರ್ ಮತ್ತು ತಂಡದವರಿಂದ ಭಜನೆ ಪದಗಳು ಮೂಡಿಬರಲಿವೆ.

ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 6:40 ಸೆಕೆಂಡುಗಳು. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
6: ಆಕಾಶವಾಣಿ
8: ಆಕಾಶವಾಣಿ
2: ಆಕಾಶವಾಣಿ
4: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಜನಪದ ಸಂಗೀತವನ್ನು ಕೇಳ್ತಾ ಇದ್ದೀರಿ. ಈಗ ಸಮಯ ಬೆಳಗಿನ 6:54:23. ಇನ್ನು ಮುಂದೆ ಸರಿಯಾಗಿ 6:55 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಹುಟ್ಟಿತು. ಆಡಿಕೊಳ್ಳುವವರನ್ನು ಆಡಿಕೊಳ್ಳಲು ಬಿಡು, ಅದು ಅವರ ದೈನಂದಿನ ಚಟುವಟಿಕೆಯಾದೀತು. ದೂರುವವರನ್ನು ದೂರಲು ಬಿಡು, ಅದು ಅವರ ಬದುಕಿನ ಹವ್ಯಾಸವಾದೀತು. ಸ್ಪಂದಿಸದಿರು ವ್ಯರ್ಥ ಜನರ ಸಂಭಾಷಣೆಯತ್ತ, ದೃಷ್ಟಿಹರಿಸು ವೈಯಕ್ತಿಕ ಮಾರ್ಗದತ್ತ, ಚಿತ್ತಹರಿಸು ಗುರಿಯ ಸಾಧನೆಯ ಮೆಟ್ಟಿಲೇರುವತ್ತ. ಇದ್ದು ಬಿಡು ಎಲೆಮರೆ ಕಾಯಿಯಂತೆ ಯಶಸ್ಸಿನ ಹಾದಿ ತಲುಪುವ ತನಕ.

ಈಗ ಸಮಯ ಬೆಳಗಿನ 7:29. ಇನ್ನು ಮುಂದೆ ಸರಿಯಾಗಿ 7:02 ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಸಮಯ ಸರಿಯಾಗಿ 7:02. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕೇಳುಗರೆ, ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ, ಇದೇ ಗುರುವಾರ ಬೆಳಗ್ಗೆ 11:00 to 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ, ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237 0477 2237 0488 ಅಥವಾ 2237 0499 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11:00 ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
4: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
3: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ OTPಗಳು ಬರ್ತಾ ಇದೆ. ಯಾರ್ಯಾರೋ OTP ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
4: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, OTP ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
0: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಪಶ್ಚಿಮ ಘಟ್ಟ ಸಂರಕ್ಷಣೆ, ರಾಜ್ಯ ಸರ್ಕಾರದಿಂದ ಸಮಗ್ರ ನೀಲನಕ್ಷೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಗಾರ, ಕೃಷ್ಣಾ ಮೇಲ್ದಂಡೆ ಯೋಜನೆ, ಮುಳುಗಡೆ ಸಂತ್ರಸ್ತರ ಹಿತರಕ್ಷಣೆಗೆ ಸರ್ಕಾರ ಬದ್ಧ, ಸಚಿವ ಎನ್ ಚಲುವರಾಯಸ್ವಾಮಿ. ವ್ಯಾಪಾರ ವಹಿವಾಟು ಸುಗಮಗೊಳಿಸಿದ ಕೇಂದ್ರದ ಜಿಎಸ್ಟಿ ನೀತಿ ಹಾಗೂ ಡಿಜಿಟಲ್ ಪಾವತಿ ವ್ಯವಸ್ಥೆ. ಹಿರಿಯ ನಟ ಅನಂತನಾಗ್ ಅವರಿಗೆ ರಾಷ್ಟ್ರಪತಿಯವರಿಂದ ಇಂದು ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕಾರ ಪ್ರದಾನ. ಈಗ ವಾರ್ತೆಗಳ ವಿವರ. ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಸಂಬಂಧಿಸಿದ ಡಾ ಕೆ ಕಸ್ತೂರಿ ರಂಗನ್ ವರದಿ ರಾಜ್ಯದ ಮಲೆನಾಡು ಹಾಗೂ ಕರಾವಳಿ ಜಿಲ್ಲೆಗಳ ಕೃಷಿಕರು, ತೋಟಿಗರು, ಬುಡಕಟ್ಟು ಸಮುದಾಯಗಳು ಹಾಗೂ ಸ್ಥಳೀಯ ನಿವಾಸಿಗಳಲ್ಲಿ ತೀವ್ರ ಆತಂಕ ಮೂಡಿಸಿದ್ದು, ರಾಜ್ಯ ಸರ್ಕಾರ ಪಶ್ಚಿಮ ಘಟ್ಟಗಳು ಅಲ್ಲಿನ ಜೀವ ವೈವಿಧ್ಯ ಹಾಗೂ ಸ್ಥಳೀಯ ವಾಸ್ತವಾಂಶ ಗೌರವಿಸುವ ನಿಟ್ಟಿನಲ್ಲಿ ಸಮಗ್ರ ನೀಲನಕ್ಷೆ ಪ್ರಸ್ತಾಪಿಸಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆಗೆ ತಿಳಿಸಿದ್ದಾರೆ. ವಿಧಾನಮಂಡಲದ 3 ದಿನಗಳ ವಿಶೇಷ ಅಧಿವೇಶನ ನಿನ್ನೆ ಆರಂಭಗೊಂಡಿದ್ದು, ಕೇಂದ್ರ ಸರ್ಕಾರ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಕುರಿತಾಗಿ ಹೊರಡಿಸಿದ 7ನೇ ಕರಡು ಅಧಿಸೂಚನೆ, ರಾಜ್ಯದ ಬರಗಾಲದ ಬಗ್ಗೆ ಇಂದು ಮತ್ತು ನಾಳೆ ಸಹ ವಿಸ್ತೃತ ಚರ್ಚೆ ನಡೆಯಲಿದೆ. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಡಾ ಕೆ ಕಸ್ತೂರಿ ರಂಗನ್ ವರದಿ ಬಗ್ಗೆ ಒಟ್ಟಾಗಿ ಚರ್ಚಿಸಿ ಒಮ್ಮತದ ನಿರ್ಧಾರ ಕೈಗೊಂಡು ಕೇಂದ್ರ ಸರ್ಕಾರಕ್ಕೆ ರಾಜ್ಯದ ನಿಲುವನ್ನು ತಿಳಿಸೋಣ ಎಂದರು. ಡಾ ಕೆ ಕಸ್ತೂರಿ ರಂಗನ್ ವರದಿ ಸ್ಯಾಟಲೈಟ್ ಚಿತ್ರಗಳ ಆಧಾರದ ಮೇಲೆ ಸಿದ್ಧಪಡಿಸಲಾಗಿದೆ, ಆದರೆ ಮಲೆನಾಡಿನ ವಾಸ್ತವ ಪರಿಸ್ಥಿತಿ ಹಾಗೂ ಸ್ಥಳೀಯ ಜನರ ಬದುಕನ್ನು ಸಮಗ್ರವಾಗಿ ಅರಿಯಲು ಭೌತಿಕ ಸಮೀಕ್ಷೆ ಅಗತ್ಯ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಖ್ಯಾತ ವಿಜ್ಞಾನಿ ಡಾ ಕೆ ಕಸ್ತೂರಿ ರಂಗನ್ ವರದಿಯಲ್ಲಿ ರಾಜ್ಯದ ಪಶ್ಚಿಮ ಘಟ್ಟ ವ್ಯಾಪ್ತಿಯ ಅಂದಾಜು 20,668 ಚದರ ಕಿಲೋಮೀಟರ್ ಭೂಭಾಗವನ್ನು ಪರಿಸರ ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿಗೆ ಸೇರಿಸಲು ಪ್ರಸ್ತಾಪಿಸಲಾಗಿದೆ ಎಂದು ಅರಣ್ಯ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸಭೆ ಕಲಾಪದಲ್ಲಿ ತಿಳಿಸಿದ್ದಾರೆ. ರಾಜ್ಯದ 10 ಜಿಲ್ಲೆಗಳ 1,449 ಗ್ರಾಮಗಳು ಈ ನಿರ್ಧಾರದಿಂದ ಬಾಧಿತವಾಗಲಿವೆ. ಅಕ್ರಮ ಗಣಿಗಾರಿಕೆ, ಅಕ್ರಮ ಮರಳು ಗಣಿಗಾರಿಕೆ, ಮಿತಿಮೀರಿದ ಗುಡ್ಡ ಕಡಿತ, ಒತ್ತುವರಿ ಬಗ್ಗೆ ಗಂಭೀರ ಕ್ರಮದ ಅವಶ್ಯಕತೆ ಇದೆ ಎಂದರು. ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ಗಡಿ ಹಂಚಿಕೊಂಡಿರುವ ಬಾಗಲಕೋಟೆ ಜಿಲ್ಲೆ ಆಲಮಟ್ಟಿಯ ಕೃಷ್ಣಾ ನದಿ ಮೇಲ್ದಂಡೆ ಯೋಜನೆಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಗಾರದ ಮಟ್ಟವನ್ನು 524.256 ಮೀಟರ್ಗೆ ಏರಿಸಿ ರಾಜ್ಯದ ಪಾಲಿನ 100 TMC ಅಡಿ ನೀರನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಐತಿಹಾಸಿಕ ಯೋಜನೆಯಡಿ ಮುಳುಗಡೆ ಸಂತ್ರಸ್ತರ ಹಿತರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷ ಸಭೆ ನಡೆಸಿದ ಅವರು, ಕೃಷ್ಣಾ ಮೇಲ್ದಂಡೆ ಯೋಜನೆ 1 ಹಾಗೂ 2 ಅಡಿ ಬಾಕಿ ಉಳಿದಿರುವ ಅರ್ಹ ಫಲಾನುಭವಿಗಳಿಗೆ ಆದ್ಯತೆಯ ಮೇರೆಗೆ ತಕ್ಷಣ ಪರಿಹಾರ ವಿತರಿಸಬೇಕು ಹಾಗೂ 3ರ ವ್ಯಾಪ್ತಿಯಲ್ಲಿ ಸರ್ಕಾರದ ನಿಯಮಾವಳಿಗಳ ಅನ್ವಯ ನಿಖರವಾದ ಅನುಪಾತದ ಆಧಾರದಲ್ಲಿ 184 ಗ್ರಾಮಗಳ ಭೂಸ್ವಾಧೀನ ಪ್ರಕ್ರಿಯೆ ಆರಂಭಿಸುವಂತೆ ಅಧಿಕಾರಿಗಳಿಗೆ ಅವರು ಸೂಚಿಸಿದರು. ಸೇವಾ ಸಂಕಲ್ಪ ಅಭಿಯಾನ ಮಾಸಿಕ ಜನಜಾಗೃತಿ ಆಂದೋಲನದ ಹಿನ್ನೆಲೆ ಆಕಾಶವಾಣಿ ಪ್ರಸ್ತುತಪಡಿಸುತ್ತಿರುವ ಸರಣಿಯಲ್ಲಿ ಇಂದು ವ್ಯಾಪಾರ ವಹಿವಾಟು ಸುಗಮಗೊಳಿಸುವ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಒಂದು ವರದಿ. 2014ರಲ್ಲಿ ಕೇಂದ್ರ ಸರ್ಕಾರ ವ್ಯಾಪಾರಿಗಳಿಗೆ ತಮ್ಮ ವಹಿವಾಟು ಸುಗಮಗೊಳಿಸಲು ಸರಳವಾದ ಹೊಸ ನೋಂದಾವಣಿ, ಜನವಿಶ್ವಾಸ ಕಾನೂನು ಸಣ್ಣಪುಟ್ಟ ಲೋಪಗಳನ್ನು ಅಪರಾಧ ಮುಕ್ತಗೊಳಿಸಿತು. ಕಂಪನಿ ಕಾನೂನು ಸರಳಗೊಂಡಿತು. 2020ರ ವೇಳೆಗೆ ಭಾರತ ವ್ಯಾಪಾರ ವಹಿವಾಟು ಸುಗಮಗೊಳಿಸುವ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಪರಿಸರ ವ್ಯವಸ್ಥೆಯಲ್ಲಿ ವಿಶ್ವದಲ್ಲೇ 144ರಿಂದ 63ನೇ ಸ್ಥಾನಕ್ಕೆ ಏರಿತು. ಸರಕು ಮತ್ತು ಸೇವಾ ತೆರಿಗೆ ಮೂಲಕ ರಾಜ್ಯಗಳ 3 ಹಂತದ ಗಡಿ ತೆರಿಗೆ ಪಾವತಿ ರದ್ದುಗೊಳಿಸಿ ಏಕರೂಪದ ಪಾವತಿ ವ್ಯವಸ್ಥೆ ಜಾರಿಗೊಳಿಸಿತು. ಗ್ರಾಹಕ ಉತ್ಪನ್ನಗಳ ಸಾಗಣೆಯನ್ನು ಸಕ್ಷಮಗೊಳಿಸಿತು. ಗಡಿಗಳನ್ನು ಇಲ್ಲವಾಗಿಸಿತು. ಹೊಸ ಎಕ್ಸ್ಪ್ರೆಸ್ ವೇಗಳು, ಉತ್ತಮ ಹೆದ್ದಾರಿ ರಸ್ತೆಗಳು ಅತಿ ಕಡಿಮೆ ಅವಧಿಯಲ್ಲಿ ಗಮ್ಯ ತಲುಪುವಂತೆ ಡಿಜಿಟಲ್ ಪಾವತಿ ವಹಿವಾಟು

0: ಸುಂಕದ ಕಟ್ಟೆಗಳಲ್ಲಿ ಕಾಗದ ಪತ್ರಗಳ ಬಳಕೆಯನ್ನು ಶೂನ್ಯಕ್ಕಿಳಿಸುವಷ್ಟು ಸುಗಮಗೊಂಡಿತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸರಕು ಮತ್ತು ಸೇವಾ ತೆರಿಗೆ, ಕಂಪನಿ ನೋಂದಣಿ ಪ್ರಕ್ರಿಯೆ ಸರಳೀಕರಣ, ದೇಶಾದ್ಯಂತ ವ್ಯಾಪಾರದ ಕಠಿಣ ನಿಯಮ ನಿರ್ಬಂಧಗಳನ್ನು ತೆಗೆದುಹಾಕಿ ಏಕರೂಪದ ಏಕಗವಾಕ್ಷಿ ವ್ಯವಸ್ಥೆ ಜಾರಿಗೊಳಿಸಿ ಸುಲಭವಾಗಿಸಿದೆ ಎಂದು ಹಿರಿಯ ಲೆಕ್ಕ ಪರಿಶೋಧಕ ಬೆಂಗಳೂರಿನ ಶ್ರೀಕಾಂತ್ ದೈತೋಟ ಅಭಿಪ್ರಾಯಪಟ್ಟಿದ್ದಾರೆ.
4: ಜಿಎಸ್ಟಿ ಬಂದ ನಂತರ ದೇಶದಾದ್ಯಂತ ಪರೋಕ್ಷ ತೆರಿಗೆಗಳ ಬದಲಿಗೆ ಒಂದೇ ವ್ಯವಸ್ಥೆ ಅಡಿ ತೆರಿಗೆ ಪಾವತಿಸುವಂತಹ ಅವಕಾಶ ಆಗಿದೆ. ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಸರಕು ಸಾಗಿಸುವಾಗ ಎದುರಾಗುತ್ತಿದ್ದಂತಹ ಹಲವಾರು ತೆರಿಗೆ ಮತ್ತು ದಾಖಲೆ ಪ್ರಕ್ರಿಯೆಗಳು ಸರಳವಾಗಿವೆ. ಸಣ್ಣ ವ್ಯಾಪಾರಿಗಳಿಗೂ ಕೂಡ ಆನ್ಲೈನ್ ಮೂಲಕ ನೋಂದಣಿ, ರಿಟರ್ನ್ ಸಲ್ಲಿಕೆ ಮತ್ತು ತೆರಿಗೆ ಪಾವತಿಸುವಂತಹ ವ್ಯವಸ್ಥೆ ಜಾರಿಗೆ ಬಂದಿದೆ. ಕಂಪನಿ ನೋಂದಣಿ ಪ್ರಕ್ರಿಯೆ ಕೂಡ ಬಹಳಷ್ಟು ಡಿಜಿಟಲೀಕರಣಗೊಂಡಿದೆ. ಈಗ ಬಹುತೇಕ ಪ್ರಕ್ರಿಯೆಗಳು ಕೂಡ ಆನ್ಲೈನ್ನಲ್ಲೇ ಪೂರ್ಣಗೊಳಿಸಬಹುದಾದಂತಹ ವ್ಯವಸ್ಥೆ ಬಂದಿದೆ. ಇದರಿಂದ ಜನರ ಸಮಯ ಹಾಗೂ ಶ್ರಮ, ಕಾಗದ ಪತ್ರಗಳ ವರ್ಗಾವರ್ಗಿ ತುಂಬಾ ಕಡಿಮೆ ಆಗಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಉದ್ಯಮವನ್ನು ಆರಂಭಿಸಬೇಕು ಅಂತ ಅಂದ್ರೂ ಕೂಡ ಪ್ರಕ್ರಿಯೆ ಬಹಳ ಸರಳಗೊಂಡಿದೆ. ತೆರಿಗೆ ಪಾವತಿ ಹೇಗೆ ಮಾಡಬೇಕು, ಯಾವ ದಾಖಲೆಗಳನ್ನ ಕೊಡಬೇಕು, ಮಾಹಿತಿ ಆನ್ಲೈನ್ನಲ್ಲೇ ಸುಗಮ ಸಾಧ್ಯವಾಗಿದೆ.
0: ಕನ್ನಡ ಚಿತ್ರರಂಗದ ಹಿರಿಯ ನಟ ಅನಂತನಾಗ್ ಅವರಿಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕಾರವನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಗುಜರಾತಿನ ಕೇವಡಿಯಾದ ಏಕತಾ ನಗರದಲ್ಲಿ ಇಂದು ನಡೆಯಲಿರುವ ವರ್ಣರಂಜಿತ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರದಾನಿಸಿ ಗೌರವಿಸಲಿದ್ದಾರೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸ್ವರ್ಣ ಕಮಲ ಹಾಗೂ 10 ಲಕ್ಷ ರೂಪಾಯಿ ನಗದು ಬಹುಮಾನ ಒಳಗೊಂಡಿದೆ. ಚಿತ್ರರಂಗದ ವಿವಿಧ ಸಾಧಕರಿಗೆ ಇಂದು ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ರಾಷ್ಟಪತಿ ಪ್ರದಾನಿಸಿ ಗೌರವಿಸಲಿದ್ದಾರೆ. ಹಿರಿಯ ಸಾಹಿತಿ ದಿವಂಗತ ಎಎನ್ ಮೂರ್ತಿರಾವ್ ಅವರ ಕಿರಿಯ ಪುತ್ರ ಕೃಷಿ ಮತ್ತು ಆಹಾರ ವಿಜ್ಞಾನಿ ಎಎನ್ ನಾಗರಾಜ್ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಭೀಮನಕಟ್ಟೆ ಗ್ರಾಮದಲ್ಲಿ ನಿನ್ನೆ ನಿಧನರಾದರು. ಅವರಿಗೆ 98 ವರ್ಷ ವಯಸ್ಸಾಗಿತ್ತು. ಅಮೆರಿಕದಲ್ಲಿ ಕೃಷಿ ಪದವಿ ಪಡೆದಿದ್ದ ಅವರು ಆಹಾರ ಮತ್ತು ಆರೋಗ್ಯದ ಬಗ್ಗೆ ಬರೆದ ಪುಸ್ತಕಗಳನ್ನು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಪ್ರಕಟಿಸಿದೆ. ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್ ಯೋಜನೆಯಡಿ ರಾಯಚೂರು ಜಿಲ್ಲೆಯಲ್ಲಿ ಕೆಲ ಅರ್ಹ ಕುಟುಂಬಗಳಿಗೆ ವೈಯಕ್ತಿಕ ಗೃಹ ಶೌಚಾಲಯಗಳು ದೊರಕಿಲ್ಲ. ಸಮೀಕ್ಷೆ ಕೈಗೊಂಡು ಮುಂಬರುವ 15 ದಿನಗಳ ಒಳಗಾಗಿ ವರದಿ ಸಲ್ಲಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಿರ್ಮಲ ರಾಯಚೂರು ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರತಿಯೊಂದು ಮನೆಗೆ ಸಂಬಂಧಿಸಿದ ಶೌಚಾಲಯ ಬಳಕೆ ವಿವರ ಕಡ್ಡಾಯವಾಗಿ ದಾಖಲಿಸುವಂತೆ ನಿರ್ದೇಶಿಸಿದರು. ಗ್ರಾಮೀಣ ಸಮುದಾಯದಲ್ಲಿ ಶುಚಿತ್ವ, ಉತ್ತಮ ನೈರ್ಮಲ್ಯ ಅಭ್ಯಾಸಗಳನ್ನು ರೂಢಿಸಲು ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್ ಯೋಜನೆಯಡಿ ಜನಜಾಗೃತಿ ಆಂದೋಲನ ಅಕ್ಟೋಬರ್ 2ರ ಗಾಂಧಿ ಜಯಂತಿವರೆಗೆ ಸ್ವಚ್ಛತೆಯ ಸೇವೆ 2026 ಅಭಿಯಾನ ನಡೆಯಲಿದೆ ಎಂದು ಕಲಬುರಗಿ ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಸಂಕನೂರ್ ತಿಳಿಸಿದ್ದಾರೆ. ಈ ತಿಂಗಳ 27ನೇ ತಾರೀಕು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಹಿನ್ನೆಲೆ ಸ್ವಚ್ಛತೆಗಾಗಿ ಕ್ರೀಡೆ, ಸ್ವಚ್ಛತಾ ಹಬ್ಬ, ತಾಯಿ ಹೆಸರಿನಲ್ಲಿ ಒಂದು ಗಿಡ ಅಭಿಯಾನ ನಡೆಯಲಿದೆ. ಅಕ್ಟೋಬರ್ 1ರಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 1 ದಿನ 1 ಗಂಟೆ ಸಾಮೂಹಿಕ ಶ್ರಮದಾನ ನಡೆಯಲಿದೆ ಎಂದರು. 5ನೇ ಆವೃತ್ತಿಯ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ರಾಷ್ಟೀಯ ಅಭಿಯಾನದ ಅಂಗವಾಗಿ ಅಂತಾರಾಷ್ಟೀಯ ಕರಾವಳಿ ಸ್ವಚ್ಛತಾ ದಿನ 2026 ಜನಾಂದೋಲನದ ಭಾಗವಾಗಿ ಮಂಗಳೂರಿನ ತಣ್ಣೀರು ಬಾವಿ ಕಡಲ ತೀರದಲ್ಲಿ ಸ್ವಚ್ಛತಾ ಅಭಿಯಾನ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಘಟ್ಟ ಸಂರಕ್ಷಣೆ, ರಾಜ್ಯ ಸರ್ಕಾರದಿಂದ ಸಮಗ್ರ ನೀಲನಕ್ಷೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರ, ಕೃಷ್ಣಾ ಮೇಲ್ದಂಡೆ ಯೋಜನೆ, ಮುಳುಗಡೆ ಸಂತ್ರಸ್ತರ ಹಿತರಕ್ಷಣೆಗೆ ಸರ್ಕಾರ ಬದ್ದ, ಸಚಿವ ಎನ್ ಚಲುವರಾಯಸ್ವಾಮಿ.

0: ವ್ಯಾಪಾರ ವಹಿವಾಟು ಸುಗಮಗೊಳಿಸಿದ ಕೇಂದ್ರದ ಜಿಎಸ್ಟಿ ನೀತಿ ಹಾಗೂ ಡಿಜಿಟಲ್ ಪಾವತಿ ವ್ಯವಸ್ಥೆ. ಹಿರಿಯ ನಟ ಅನಂತನಾಗ್ ಅವರಿಗೆ ರಾಷ್ಟ್ರಪತಿಯವರಿಂದ ಇಂದು ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕಾರ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಮೀಟರ್.
2: ಆಕಾಶವಾಣಿ ವಿಜಯಪುರ.

ಕೇಳಿ ಕಥೆ ಶಾರದೆಯ ಮಣಿ. ಮುಸ್ಸಂಜೆಯ ಹೊತ್ತು ಪಶ್ಚಿಮ ದಿಕ್ಕಿನಲ್ಲಿ ದಿನವಿಡೀ ಲೋಕಕ್ಕೆ ಬೆಳಕು ನೀಡಿದ ಸೂರ್ಯನು ನಿಧಾನವಾಗಿ ಸಮುದ್ರದ ಮಡಲಿನಲ್ಲಿ ಲೀನವಾಗಲು ಹೊರಟಿದ್ದ. ಅವನ ಚಿನ್ನದ ಕಿರಣಗಳು ನೀಲಿ ಸಮುದ್ರದ ಮೇಲೆ ಹರಡಿ ನೀರಿನ ಮೇಲ್ಮೈ ಕರಗಿದ ಬಂಗಾರದ ಹೊಳೆಯಂತೆ ಮಿನುಗುತ್ತಿದ್ದವು. ಪ್ರಕೃತಿಯೇ ತನ್ನ ಕೈಯಿಂದ ಬಿಡಿಸಿದ ಅದ್ಭುತ ಚಿತ್ರಪಟದಂತೆ ಕಂಗೊಳಿಸುತ್ತಿತ್ತು. ಸಮುದ್ರದ ಅಲೆಗಳು ಒಂದರ ಹಿಂದೆ ಒಂದರಂತೆ ಓಡಿಬಂದು ತೀರವನ್ನು ಮೃದುವಾಗಿ ಅಪ್ಪಿಕೊಂಡು ಮತ್ತೆ ತಮ್ಮ ತಾಯಿ ಮಡಲಿನತ್ತ ಹಿಂದಿರುಗುತ್ತಿದ್ದವು. ಅವುಗಳ ನಿರಂತರ ನಾದವು ಪ್ರಕೃತಿಯೇ ಹಾಡುತ್ತಿರುವ ಜೋಕುಳದಂತೆ ಕಿವಿಗೆ ಇಂಪಾಗಿ ಕೇಳಿಸುತ್ತಿತ್ತು. ಅಲೆಗಳು ತೀರದ ಮರಳನ್ನು ಸ್ಪರ್ಶಿಸಿದಾಗ ಮೂಡುವ ನೊರೆ ಮುತ್ತಿನ ಹಾರವನ್ನೇ ಯಾರೋ ತೀರದ ಮೇಲೆ ಚೆಲ್ಲಿದಂತಿತ್ತು. ಆಕಾಶವು ಕಿತ್ತಳೆ, ಕೆಂಪು, ಗುಲಾಬಿ ಮತ್ತು ನೇರಳೆ ಬಣ್ಣಗಳಿಂದ ಅಲಂಕರಿಸಿಕೊಂಡು ಅದ್ಭುತ ಬಣ್ಣಗಳ ಚಿತ್ತಾರವಾಗಿ ಕಾಣುತ್ತಿತ್ತು. ಸಮುದ್ರದ ತಂಗಾಳಿಯು ಮುಖವನ್ನು ಸವರಿದಾಗ ಮನಸ್ಸಿನ ಎಲ್ಲ ಆಯಾಸವು ದೂರ ಮಾಡುವಂಥದ್ದು. ದೂರದಲ್ಲಿ ಹಾರುತ್ತಿದ್ದ ಪಕ್ಷಿಗಳು ತಮ್ಮ ಗೂಡುಗಳತ್ತ ಮರಳುತ್ತಿದ್ದರೆ ಅಸ್ತಂಗತವಾಗುತ್ತಿದ್ದ ಸೂರ್ಯನು ನಾಳೆ ಮತ್ತೆ ಭೇಟಿಯಾಗೋಣ ಎಂಬ ಸಂದೇಶವನ್ನು ಲೋಕಕ್ಕೆ ಸಾರುತ್ತಿದ್ದ. ಸಂಜೆಯ ಬೆಳಕಿನಲ್ಲಿ ಸಮುದ್ರ ತೀರ ತನ್ನದೇ ಆದ ಸೌಂದರ್ಯದಲ್ಲಿ ಮುಳುಗಿತ್ತು. ಆದರೆ ಆ ಸೌಂದರ್ಯವನ್ನು ಆಸ್ವಾದಿಸುವ ಮನಸ್ಥಿತಿ ಶಾರದಾಮಣಿಯದಾಗಿರಲಿಲ್ಲ. ಅವಳ ಮನಸ್ಸು ದುಃಖದ ಸಾಗರದಲ್ಲಿ ಮುಳುಗಿ ಎಲ್ಲೋ ಕಳೆದು ಹೋಗಿತ್ತು. ಕೆಲವೇ ದಿನಗಳ ಹಿಂದೆಯಷ್ಟೇ ತನ್ನ ಪ್ರೀತಿಯ ತಂದೆಯನ್ನು ಕಳೆದುಕೊಂಡಿದ್ದಳು. ತಂದೆಯೆಂದರೆ ಅವಳಿಗೆ ಬದುಕಿನ ದಾರಿ ತೋರಿದ ಗುರು, ಕಷ್ಟಗಳಲ್ಲಿ ಆಸರಿಯಾದ ನೆರಳು, ಕಣ್ಣೀರನ್ನು ಒರೆಸಿದ ಕೈ, ನಗು ಮೂಡಿಸಿದ ಜಾದುಗಾರ. ಅವರ ಪ್ರೀತಿ, ಅವರ ಮಾತು, ಅವರ ಸಾನ್ನಿಧ್ಯವೇ ಅವಳ ಬದುಕಿನ ಆಧಾರವಾಗಿತ್ತು. ಈಗ ಆಧಾರವೇ ಇಲ್ಲದಂತಾಗಿತ್ತು. ಮನಸ್ಸಿನೊಳಗೆ ಮೂಡಿದ್ದ ಆ ಖಾಲಿತನವನ್ನು ಯಾವ ಮಾತು ತುಂಬಲಾರದಷ್ಟು ಆಳವಾಗಿತ್ತು. ದೂರದಲ್ಲಿ ಕಾಣುತ್ತಿದ್ದ ಸಮುದ್ರದ ತೀರದತ್ತ ನಿಧಾನವಾಗಿ ಹೆಜ್ಜೆ ಹಾಕಿದಳು. ಎದುರಿಗೆ ಅಂತ್ಯವೇ ಕಾಣದ ನೀಲಿ ಸಮುದ್ರ, ಒಂದರ ಹಿಂದೆ ಒಂದರಂತೆ ಬಂದು ತೀರಕ್ಕೆ ಅಪ್ಪಳಿಸುತ್ತಿದ್ದ ಅಲೆಗಳು ಅವಳ ಹೃದಯದಲ್ಲಿ ಎದ್ದೇಳುತ್ತಿದ್ದ ನೆನಪುಗಳ ಅಲೆಗಳಂತೆ ಭಾಸವಾಗುತ್ತಿದ್ದವು. ಅಲೆಗಳು ಎಷ್ಟೇ ಬಾರಿ ತೀರವನ್ನು ತಲುಪಿದರೂ ಮತ್ತೆ ಹಿಂದಿರುಗುತ್ತಿದ್ದವು. ಆದರೆ ಒಮ್ಮೆ ದೂರವಾಗಿ ಹೋದ ತಂದೆ ಮಾತ್ರ ಯಾವತ್ತೂ ಮರಳಿ ಬರುವುದಿಲ್ಲ ಎಂಬ ಸತ್ಯ ಅವಳ ಹೃದಯವನ್ನು ಮತ್ತೆ ಮತ್ತೆ ಚುಚ್ಚುತ್ತಿತ್ತು. ಅಸ್ತಮಿಸುತ್ತಿದ್ದ ಸೂರ್ಯನತ್ತ ಅವಳು ಶೂನ್ಯ ದೃಷ್ಟಿಯಿಂದ ನೋಡಿದಳು. ಕೆಂಪಾಗಿ ಕರಗುತ್ತಿದ್ದ ಆಕಾಶವೇ ಅವಳ ದುಃಖಕ್ಕೆ ಸಾಕ್ಷಿಯಾದಂತಿತ್ತು. ತಂಪಾದ ಸಮುದ್ರದ ಗಾಳಿ ಅವಳ ಕೂದಲವನ್ನು ಸವರಿತು. ಆದರೆ ತಂದೆಯ ಕೈಸ್ಪರ್ಶದ ಸುಖ ಅದು ಕೊಡದಾಗಿತ್ತು. ಕಣ್ಣಂಚಿನಲ್ಲಿ ಜಾರಿದ ಕಣ್ಣೀರಿನ ಹನಿಗಳು ಮರಳಿನ ಮೇಲೆ ಬಿದ್ದು ಕರಿಗೆ ಹೋದವು. ಅವು ತಂದೆಯೊಂದಿಗೆ ಹೋದ ಸಾವಿರ ನೆನಪುಗಳು, ಹೇಳಲಾಗದ ನೋವುಗಳು, ಮರೆಯಲಾಗದ ಪ್ರೀತಿ ಮತ್ತು ಮರಳಿ ಸಿಗದ ಮಮತೆಯ ಬಾಷ್ಪವಾಗಿದ್ದವು. ಈ ವಿಶಾಲ ಸಮುದ್ರದ ಎದುರು ನಿಂತಿದ್ದ ಶಾರದಾಮಣಿ ತನ್ನನ್ನು ತಾನು ಕುಬ್ಜಳು, ಏಕಾಂಗಿ ಅನ್ನಿಸಿಕೊಳ್ಳಲಾರಂಭಿಸಿದಳು. ಅಲೆಗಳ ನಿರಂತರ ಗರ್ಜನೆಯ ನಡುವೆ ಅವಳ ಮನಸ್ಸು ಮಾತ್ರ ಒಂದೇ ಮಾತನ್ನು ಮತ್ತೆ ಮತ್ತೆ ಕೇಳುತ್ತಿತ್ತು. ಅಪ್ಪ, ನೀನು ಇನ್ನೊಮ್ಮೆ ನನ್ನನ್ನು ಕರೆಯೋದಿಲ್ಲವೇ? ಅಪ್ಪ, ಮತ್ತೆ ಬರುವೆಯಾ? ನನ್ನ ತಲೆಯ ಮೇಲೆ ಕೈಯಿಟ್ಟು ಧೈರ್ಯ ಹೇಳುವೆಯಾ ಎಂದು ಮನಸ್ಸು ಸಾವಿರ ಬಾರಿ ಕೇಳಿ ಕೇಳಿ ಸೋತು ಹೋಗಿತ್ತು. ಆದರೆ ಪ್ರತಿಯೊಂದು ಕ್ಷಣವೂ ಕಠೋರವಾದ ಸತ್ಯವನ್ನು ನೆನಪಿಸುತ್ತಿತ್ತು. ಅವರು ಇನ್ನು ಎಂದಿಗೂ ಮರಳಿ ಬರುವುದಿಲ್ಲ. ಅವರ ಧ್ವನಿ ಈಗ ನೆನಪು ಮಾತ್ರ. ಅವರ ನಗು ಛಾಯಾಚಿತ್ರಗಳಲ್ಲಿ ಮಾತ್ರ ಕಾಣುವುದು. ಅವರ ಸ್ಪರ್ಶವು ಹೃದಯದೊಳಗಿನ ಸ್ಮೃತಿಯಾಗಿ ಮಾತ್ರ ಉಳಿದುಕೊಂಡಿತ್ತು. ಈ ಸತ್ಯವನ್ನು ಒಪ್ಪಿಕೊಳ್ಳುವುದು ಶಾರದಾಮಣಿಗೆ ಅತ್ಯಂತ ಕಠಿಣವಾಗಿತ್ತು. ಬದುಕಿನ ದೊಡ್ಡ ಆಲದ ಮರದ ನೆರಳನ್ನು ಕಳೆದುಕೊಂಡ ಪುಟ್ಟ ಗಿಡದಂತೆ ಅವಳ ಮನಸ್ಸು ಅಸಹಾಯಕವಾಗಿ ತತ್ತರಿಸುತ್ತಿತ್ತು. ಎದೆಯೊಳಗೆ ಯಾರೋ ಕಾಣದ ಕೈಯಿಂದ ಬಿಗಿಯಾಗಿ ಹಿಡಿದಂಥ ನೋವು, ಉಸಿರಾಡುವುದೇ ಭಾರವಾಗಿತ್ತು. ಹೃದಯದ ಪ್ರತಿಯೊಂದು ಬಡಿತವು ಅಪ್ಪ ಎಂದು ಕಣ್ಣೀರಿನ ಭಾಷೆಯಲ್ಲಿ ಕೂಕುತ್ತಿದ್ದಂತಿತ್ತು. ಕಣ್ಣು ಮುಚ್ಚಿದರೆ ತಂದೆಯ ಮುಖವೇ ಕಾಣುತ್ತಿತ್ತು. ಕಣ್ಣು ತೆರೆದರೆ ಅವರಿಲ್ಲದ ಖಾಲಿತನವೇ ಎದುರಾಗುತ್ತಿತ್ತು. ನೆನಪುಗಳು

ಮತ್ತೊಂದಾಗಿ ಮನಸ್ಸಿನ ಬಾಗಿಲ ತಟ್ಟಿದಂತೆ ಕಣ್ಣೀರಿನ ಹನಿಗಳು ಕೂಡ ಕೆನ್ನೆಯ ಮೇಲೆ ಜಾರುತ್ತಲೇ ಇದ್ದವು. ಆ ಕಣ್ಣೀರಿನ ನೋವು ಸಾವಿರ ಮಾತುಗಳಿಗಿಂತಲೂ ಆಳವಾಗಿತ್ತು. ಜೀವನ ಮುಂದೆ ಸಾಗಲೇಬೇಕು ಎಂಬುದು ಅವಳಿಗೆ ಗೊತ್ತಿತ್ತು. ಆದರೆ ತಂದೆಯ ನೆನಪುಗಳ ಬಳಿ ಬಂದಾಗ ಕಾಲವೇ ನಿಂತಂತಾಗಿತ್ತು. ಅವರೊಂದಿಗೆ ಕಳೆದ ಪ್ರತಿಯೊಂದು ಕ್ಷಣವು ಈಗ ಅಮೂಲ್ಯವಾದ ನಿಧಿಯಂತೆ ಹೃದಯದಲ್ಲಿ ಉಳಿದಿತ್ತು. ಆ ನೆನಪುಗಳನ್ನು ಅಪ್ಪಿಕೊಂಡಷ್ಟು ಅವರ ಕೊರತೆ ಇನ್ನಷ್ಟು ತೀವ್ರವಾಗಿ ಕಾಣುತ್ತಿತ್ತು. ಸಮುದ್ರದ ಅಲೆಗಳ ನಿರಂತರ ನಾದದ ನಡುವೆ ಶಾರದಾಮಣಿಯ ಮನಸ್ಸು ಭೂತಕಾಲದತ್ತ ಪಯಣಿಸಿತ್ತು. ತಂದೆಯೊಂದಿಗೆ ಕಳೆದ ಒಂದೊಂದು ಕ್ಷಣವು ಸ್ಮೃತಿ ಪಟಲದ ಮೇಲೆ ನಿಧಾನವಾಗಿ ಮೂಡತೊಡಗಿತ್ತು. ಬಾಲ್ಯದಲ್ಲಿ ತಂದೆಯೊಂದಿಗೆ ಜಗತ್ತನ್ನು ಕಂಡ ದಿನಗಳು, ಅವರ ಬೆರಳನ್ನು ಗಟ್ಟಿಯಾಗಿ ಹಿಡಿದು ಮೊದಲ ಹೆಜ್ಜೆ ಇಟ್ಟ ಕ್ಷಣಗಳು, ಸಣ್ಣ ನೋವಿಗೆ ಏನಾಯಿತು ಕಂದ ಎಂದು ಮಮತೆಯಿಂದ ತಲೆಯನ್ನು ಸವರಿದ ಅವರ ಸ್ಪರ್ಶ, ಪ್ರತಿಯೊಂದು ನೆನಪು ಜೀವಂತವಾಗಿ ಕಣ್ಣ ಮುಂದೆ ಹಾದು ಹೋಗತೊಡಗಿತು. ತಂದೆಯ ಗಂಭೀರ ಧ್ವನಿ, ಪ್ರೀತಿಯಿಂದ ತುಂಬಿದ ಬುದ್ಧಿವಾದಗಳು, ಕಷ್ಟದ ಸಮಯದಲ್ಲಿ ಧೈರ್ಯ ತುಂಬಿದ ಮಾತುಗಳು, ಅವಳ ಕಣ್ಣೀರನ್ನು ಒರೆಸಿದ ಮೃದುವಾದ ಕೈಗಳು, ಎಲ್ಲವೂ ನಿನ್ನೆ ನಡೆದ ಘಟನೆಗಳಂತೆ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಮರುಕಳಿಸಿದವು. ನೆನಪುಗಳು ಅವಳ ಮುಖದಲ್ಲಿ ಕ್ಷಣಕಾಲ ಮಂದಹಾಸ ಮೂಡಿಸಿದರೂ ತಕ್ಷಣವೇ ಆ ನಗು ಕಣ್ಣೀರಿನಲ್ಲಿ ಕರಗಿ ಹೋಗುತ್ತಿತ್ತು. ಎಂಥ ಮರೆಯದ ಕ್ಷಣಗಳನ್ನು ನಿಮ್ಮೊಂದಿಗೆ ಕಳೆದಿದ್ದೇನಲ್ಲಪ್ಪ, ಆದರೆ ಅವೆಲ್ಲವೂ ಇಂದು ನೆನಪುಗಳು ಮಾತ್ರ ಆಗಿ ಉಳಿದಿವೆ. ಆದರೆ ಈ ಭಾರವನ್ನು ನನಗೆ ತಡೆದುಕೊಳ್ಳಲಾಗದು. ಬದುಕಿನಲ್ಲಿ ಎಷ್ಟೇ ಜನ ಸಿಕ್ಕರೂ ತಂದೆಯ ಸ್ಥಾನವನ್ನು ಯಾರು ತುಂಬಲಾರರು ಅನ್ನುವ ಸತ್ಯ ನನಗೆ ತಿಳಿದಿದೆ. ಈ ಸತ್ಯ ಅರಿತ ಹೃದಯ ಚೂರು ಚೂರು ಆಗಿ ಹೋಗಿದೆಯಪ್ಪ. ಆದರೆ ನಿಮ್ಮನ್ನು ಇನ್ನೂ ಬಿಟ್ಟಿರಲಾರೆ. ನಾನು ನಿಮ್ಮ ಹತ್ತಿರ ಬರಬೇಕು ಅನ್ನುವ ಅಧೈರ್ಯ ಎದೆಯಲ್ಲಿ ತುಂಬಿತು. ಸಮುದ್ರದತ್ತ ದೃಷ್ಟಿ ನೆಟ್ಟಿದ ಅವಳ ಕಣ್ಣುಗಳಲ್ಲಿ ಕಣ್ಣೀರು ಮಿನುಗುತ್ತಿತ್ತು. ಅಲೆಗಳು ತೀರವನ್ನು ಮತ್ತೆ ಮತ್ತೆ ತಪ್ಪಿಕೊಳ್ಳುತ್ತಿದ್ದವು. ಶಾರದಾಮಣಿ ಮಾತ್ರ ತನ್ನ ನೆನಪುಗಳ ಅಲೆಗಳಲ್ಲಿ ತೇಲುತ್ತ ತಂದೆಯ ಪ್ರೀತಿಯ ನೆರಳನ್ನು ಮತ್ತೊಮ್ಮೆ ಅನುಭವಿಸಲು ಹಾತೊರೆಯುತ್ತಾ ಮುಂದೆ ಮುಂದೆ ಸಾಗಿದಳು. ತಂದೆಯ ಅಗಲಿಕೆಯ ನೋವು ಶಾರದಾಮಣಿಯ ಹೃದಯವನ್ನು ಕ್ಷಣಕ್ಷಣಕ್ಕೂ ನುಚ್ಚು ನೂರು ಆಗಿಸುತ್ತಿದ್ದರೂ ಎದೆಯೊಳಗಿನ ಖಾಲಿತನವನ್ನು ತಾಳಲಾರದೆ ಸಮುದ್ರದತ್ತ ದೃಷ್ಟಿ ನೆಟ್ಟಿದಳು. ಸೂರ್ಯನು ನಿಧಾನವಾಗಿ ದಿಗಂತದ ಆಚೆಗೆ ಮರಿಯಾಗುತ್ತಿದ್ದ. ಅವಳ ಬದುಕಿನ ಬೆಳಕು ಕೂಡ ಕತ್ತಲೆಯಲ್ಲಿ ಕಣ್ಮರೆ ಆಗುತ್ತಿರುವಂತೆ ಅನಿಸಿತು. ಅಲೆಗಳ ನಿರಂತರ ಕರೆಯಲ್ಲಿಯೇ ಯಾವುದೋ ಅಜ್ಞಾತ ಶಕ್ತಿಯೊಂದು ತನ್ನನ್ನು ಆಹ್ವಾನಿಸುತ್ತಿರುವಂತೆ ಭಾಸವಾಯಿತು. ಕ್ಷಣಕಾಲ ಸತ್ಯ ಮತ್ತು ಭಾವನೆಗಳ ನಡುವಿನ ಗಡಿಯನ್ನು ಮರೆತು ಬಿಟ್ಟಿತು. ಅವಳು ಅಸ್ತಮಿಸುತ್ತಿದ್ದ ಸೂರ್ಯನನ್ನು ಏಕಾಗ್ರತೆಯಿಂದ ನೋಡುತ್ತಾ ನಿಧಾನವಾಗಿ ಅಲೆಗಳತ್ತ ಹೆಜ್ಜೆ ಹಾಕಿದಳು. ಪ್ರತಿಯೊಂದು ಹೆಜ್ಜೆಯೂ ತಂದೆಯ ನೆನಪುಗಳು, ಅವರ ನಗು, ಅವರ ಮಾತು ಮನಸ್ಸಿನೊಳಗೆ ಸುಳಿಸುಳಿಯಾಗಿ ಎದ್ದಾಡುತ್ತಿದ್ದವು. ತಂದೆಯ ಹತ್ತಿರ ಹತ್ತಿರ ಹೋಗುವ ಭಾಸ ಅವಳಿಗಾಗುತ್ತಿತ್ತು. ಕಣ್ಣೀರಿನ ಹನಿಗಳು ಜಾರಿ ಸಮುದ್ರದ ನೀರಿನೊಳಗೆ ಬೆರೆಯತೊಡಗಿದವು. ಸಮುದ್ರ ಹೊರಗಿನಿಂದ ಅಲೆಮಾಲೆಯಂತೆ ಕಂಡರೂ ಅದಕ್ಕಿಂತಲೂ ಭೀಕರವಾಗಿ ಬಿರುಗಾಳಿ ಅವಳ ಹೃದಯದಲ್ಲಿ ಬೀಸುತ್ತಿತ್ತು. ಆ ಕ್ಷಣದಲ್ಲಿ ಶಾರದಾಮಣಿಗೆ ಸಮುದ್ರದ ಆಳಕ್ಕಿಂತ ತನ್ನ ದುಃಖದ ಆಳವೇ ಹೆಚ್ಚಾಗಿ ಅಲೆಗಳು ಕೈಮಾಡಿ ಅವಳನ್ನು ಒಳಗೆ ಕರೆಯುತ್ತಿರುವಂತೆ ಅನಿಸಿತು. ನನ್ನನ್ನು ನನ್ನ ತಂದೆ ಹತ್ತಿರ ಕರೆದೊಯ್ಯುವಿರಾ ಎಂದು ಶಾರದಾಮಣಿ ಸಮುದ್ರಕ್ಕೆ ಪ್ರಶ್ನಿಸಿದಳು. ಆ ಪ್ರಶ್ನೆಯಲ್ಲಿ ಬದುಕನ್ನು ತೊರೆದು ತಂದೆಯನ್ನು ಮತ್ತೊಮ್ಮೆ ಕಾಣಬೇಕೆಂಬುವ ಅಸಹನೀಯ ಹಂಬಲ ಮಾತ್ರ ಇತ್ತು. ಅವಳು ತೀರದ ಅಂಚಿನವರೆಗೆ ನಿಧಾನವಾಗಿ ನಡೆದು ಬಂದಳು. ಅದೇ ಕ್ಷಣದಲ್ಲಿ ದೂರದಿಂದ ಎದ್ದು ಬಂದ ಒಂದು ದೊಡ್ಡ ಅಲೆ ಅವಳ ಬಳಿಗೆ ಧಾವಿಸಿ ಅವಳ ಸಮೀಪ ಬರುತ್ತಿದ್ದಂತೆ ನಿಧಾನಿಸಿ ಮೃದುವಾಗಿ ಅವಳ ಪಾದವನ್ನು ಸ್ಪರ್ಶಿಸಿ ಮತ್ತೆ ಸಮುದ್ರದೊಳಗೆ ಮರಳಿತು. ಆ ಸ್ಪರ್ಶದಲ್ಲಿ ವಿಚಿತ್ರವಾದ ಆಹ್ಲಾದವಿತ್ತು. ಅದು ತಂದೆಯ ಮಮತೆಯ ಕರಸ್ಪರ್ಶದಂತೆ ಭಾಸವಾಯಿತು. ಬಾಲ್ಯದಲ್ಲಿ ಬಿದ್ದು ಅತ್ತಾಗ ತಂದೆ ತಲೆಯ ಮೇಲೆ ಕೈಯಿಟ್ಟು ನಾನಿದ್ದೇನೆ ಕಂದ, ಹೆದರಬೇಡ ಎಂದು ಎತ್ತಿ ಮುದ್ದಾಡಿದಂತಿತ್ತು. ಆ ಸ್ವಾಂತನದ ಸ್ಪರ್ಶವೇ ಮತ್ತೆ ಮರಳಿ ಬಂದಂತಾಯಿತು. ಅವಳು ಅಲ್ಲಿ ನಿಂತು ಬಿಟ್ಟಳು, ಕಣ್ಣು ಮುಚ್ಚಿದಳು. ತಂಗಾಳಿಯು ಅವಳ ಮುಖವನ್ನು ಸವರಿತು. ಅಲೆಗಳ ಸಂಗೀತವು ನಿಧಾನವಾಗಿ ಅವಳ ಕಿವಿಯಲ್ಲಿ ಮೊಳಗಿತು. ಆ ಕ್ಷಣದಲ್ಲಿ ಪ್ರಕೃತಿಯೇ ಅವಳೊಂದಿಗೆ ಮಾತನಾಡುತ್ತಿರುವಂತೆ ಅನಿಸಿತು. ಪ್ರೀತಿಸುವವರು ದೇಹದಿಂದ ದೂರವಾಗಬಹುದು, ಆದರೆ ಅವರ ಕೊಟ್ಟ ಪ್ರೀತಿ, ಅವರು ಕಲಿಸಿದ ಮೌಲ್ಯಗಳು, ಅವರು ಬಿತ್ತಿದ ಧೈರ್ಯ ಎಂದಿಗೂ ದೂರವಾಗುವುದಿಲ್ಲ. ಅವರು ನಿನ್ನ ಹೃದಯದಲ್ಲೇ ಜೀವಂತವಾಗಿರುವರು. ಒಮ್ಮೆ ಅನುಭವಿಸಿ ನೋಡು ಅನ್ನುವ ಮಾತು ಆ ಸಮುದ್ರ

0: ಸಮುದ್ರದ ಅಲೆಗಳು ಹೇಳಿದಂತಾಯಿತು. ತಂಗಾಳಿ ಮತ್ತು ಅಸ್ತಮಿಸುತ್ತಿದ್ದ ಸೂರ್ಯನೇ ಅವಳಿಗೆ ಸಂದೇಶವನ್ನು ಕಳಿಸಿದಂತಿತ್ತು. ಶಾರದಾಮಣಿಯ ಕಣ್ಣಿನಿಂದ ಮತ್ತೊಮ್ಮೆ ಕಣ್ಣೀರು ಚಾರಿತು. ಆದರೆ ಈ ಬಾರಿ ಕಣ್ಣೀರಿನಲ್ಲಿ ತಂದೆಯ ನೆನಪುಗಳು ಹೊತ್ತು ಬದುಕಬೇಕೆಂಬ ಹೊಸ ಅರಿವಿನ ಭಾಸ ಮತ್ತು ಸಮಾಧಾನವು ಬೆರೆತಿತ್ತು. ಆ ಕ್ಷಣದಲ್ಲಿ ಶಾರದಾಮಣಿಯ ಮನಸ್ಸಿನಲ್ಲಿ ಒಂದು ನೆನಪು ಮಿಂಚಿನಂತೆ ಹೊಮ್ಮಿತು. ತಂದೆಯೊಂದಿಗೆ ನಡೆದ ಆ ಮಾತುಕತೆ ಕಿವಿಯಲ್ಲಿ ಪ್ರತಿಧ್ವನಿಸಿತು. ಮಗಳೇ, ನಾನು ನಿನಗೆ ಬಂಗಾರ, ಬೆಳ್ಳಿ ಅಥವಾ ದೊಡ್ಡ ಆಸ್ತಿಯನ್ನು ಕೊಡಲು ಸಾಧ್ಯವಾಗದೇ ಇರಬಹುದು. ಆದರೆ ನಾನು ಕೊಟ್ಟಿರುವ ವಿದ್ಯೆಯೇ ನಿನಗೆ ನಿಜವಾದ ಆಸ್ತಿ. ಅದನ್ನು ಯಾರೂ ಕದಿಯಲಾರರು, ಯಾರೂ ಕಸಿದುಕೊಳ್ಳಲಾರರು. ಅದೇ ನಿನ್ನನ್ನು ಜೀವನದಲ್ಲಿ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ನೀನು ವಿದ್ಯಾಮಾತೆ, ಶಾರದೆಯ ಕಿರೀಟದ ಮಣಿಯಾಗಿ ಹೊಳೆಯಬೇಕು. ಅಮೂಲ್ಯ ರತ್ನವಾಗಿ ನಿನ್ನ ವ್ಯಕ್ತಿತ್ವದಿಂದ ಸಮಾಜವನ್ನು ಬೆಳಗಿಸಬೇಕು. ನಿನ್ನ ಜ್ಞಾನದಿಂದ ಅನೇಕರಿಗೆ ಬದುಕಿಗೆ ದಾರಿದೀಪವಾಗಬೇಕು. ಕಷ್ಟಗಳು ಬಂದರೂ ಕುಗ್ಗಬಾರದು, ಧೈರ್ಯದಿಂದ ಬಾಳಬೇಕು. ಇತರರಿಗೆ ಬದುಕಿನ ದಾರಿಯನ್ನು ತೋರಿಸುವ ಬೆಳಕಿನ ಶಾರದೆಯ ಮಣಿಯಾಗಬೇಕು ಅಂತ ಹೇಳಿದ ಮಾತುಗಳು ತಟ್ಟನೆ ನೆನಪಿಗೆ ಬಂದವು. ಈ ಮಾತುಗಳು ಆ ಕ್ಷಣದಲ್ಲಿ ತಂದೆಯ ಬಾಯಿಯಿಂದಲೇ ಕೇಳಿ ಬರುತ್ತಿರುವಂತೆ ಭಾಸವಾಯಿತು. ಕಣ್ಣು ಮಿಂಚಿದವು. ತಂದೆಯ ಕನಸನ್ನು ನನಸಾಗಿಸಬೇಕೆಂಬ ದೃಢ ಸಂಕಲ್ಪವು ಮಿನುಗಿತು. ಅವಳು ಆಕಾಶದತ್ತ ನೋಡಿದಳು. ತಂದೆ ಕಣ್ಣಿಗೆ ಕಾಣದಿದ್ದರೂ ಅವರ ಮಾತುಗಳು, ಅವರ ಆದರ್ಶಗಳು, ಅವರ ಆಶೀರ್ವಾದಗಳು ತನ್ನೊಂದಿಗೆ ಸದಾ ಜೀವಂತವಾಗಿವೆ ಎಂಬ ಭಾವನೆ ಅವಳ ಮನಸ್ಸಿಗೆ ಹೊಸ ಧೈರ್ಯವನ್ನು ತುಂಬಿತು. ಸಮುದ್ರದ ಆಳದತ್ತ ಇಟ್ಟ ಹೆಜ್ಜೆಗಳು ಹಿಂದೆ ಸರಿದವು. ತಿರುವಿ ಸುಖಬಾಳಿನತ್ತ ಹೆಜ್ಜೆ ನಡೆದವು. ಶಾರದಾಮಣಿಯ ತಂದೆ ಈಗ ಹೃದಯದ ಪ್ರತಿಯೊಂದು ಬಡಿತದಲ್ಲೂ ಶಾಶ್ವತವಾಗಿ ಉಸಿರಾಗಿದ್ದಾರೆ. ಪ್ರಿಯ ಕೇಳುಗರೆ, ಈ ಕಥೆಯ ಸಂದೇಶ ತಿಳಿಯುತ್ತಲ್ವೇ? ಜೀವನ ಇಷ್ಟಕ್ಕೆ ಮುಗಿಯೋದಿಲ್ಲ. ಹುಟ್ಟು ಸಾವು ಇದು ಒಂದು ಸಹಜ ಕ್ರಿಯೆ. ಬದುಕಿದ್ದವರು ಹಿರಿಯರು ಹಾಕಿಕೊಟ್ಟ ಆದರ್ಶದ ಮೇಲೆ ನಡೆಯುತ್ತಾ ಮುಂದೆ ನಡೆಯಲೇಬೇಕು. ಹಾ ಪ್ರಿಯ ಕೇಳುಗರೆ, ಈಗ ಶಾರದಾಮಣಿಯು ಶಾರದೆಯ ಮುಕುಟದ ಮಣಿಯಾಗಿ ಅವಳ ತಾಯಿಗೆ ಕಣ್ಣಾಗಿ ಬದುಕುತ್ತಿರುವರು. ಇದುವರೆಗೆ ಶಾರದೆಯ ಮಣಿ ಕಥೆ ಕೇಳಿದಿರಿ.
1: ಸಂಕಲನ ಸವಿತಾ ದೇಶಮುಖ್,
0: ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ. ಹಾಗಿದ್ರೆ ಬನ್ನಿ, ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

0: ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 7:30:28.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಆಕಾಶವಾಣಿ
1: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 9:10 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 25 ವರ್ಷದ ಸಾರ್ವಜನಿಕ ಸೇವೆಯನ್ನು ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಈಗ ಸಮಯ 7:33. ಇನ್ನು ಮುಂದೆ ಸರಿಯಾಗಿ 7:34 ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

0: ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳಲಿದ್ದೀರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು. ಏಕ್ತಾ ನಗರದಲ್ಲಿಂದು 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ, ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಪ್ರದಾನ. ನವದೆಹಲಿಯಲ್ಲಿಂದು ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಮುಖ್ಯಸ್ಥರ 3ನೇ ರಾಷ್ಟ್ರೀಯ ಸಮ್ಮೇಳನ, ಸಚಿವ ಅಮಿತ್ ಶಾ ಭಾಗಿ. ಜಿ20 ಇಂಧನ ಸಚಿವರ ಸಭೆ. ಇಂಧನ ವಲಯದ 4 ಪ್ರಮುಖ ವಿಷಯಗಳಿಗೆ ಭಾರತ ಸೇರಿದಂತೆ ಜಿ20 ರಾಷ್ಟ್ರಗಳ ಸಮ್ಮತಿ. ಏಷ್ಯನ್ ಗೇಮ್ಸ್ ಮಹಿಳಾ ಕ್ರಿಕೆಟ್ ಫೈನಲ್ನಲ್ಲಿ ಇಂದು ಭಾರತ ಶ್ರೀಲಂಕಾ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತೀಯ ಚಿತ್ರರಂಗದಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡುವ ಐತಿಹಾಸಿಕ

72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ಇಂದು ಸಂಜೆ ಗುಜರಾತ್ನ ಏಕ್ತಾ ನಗರದಲ್ಲಿ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. 1954ರಲ್ಲಿ ಸ್ಥಾಪನೆಯಾದ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳು ದೇಶದ ಅತ್ಯುನ್ನತ ಚಲನಚಿತ್ರ ಪ್ರಶಸ್ತಿಗಳಾಗಿದ್ದು ಚಲನಚಿತ್ರ, ಚಲನಚಿತ್ರೇತರ, ನಾನ್ ಫೀಚರ್ ಫಿಲ್ಮ್ ಹಾಗೂ ಚಲನಚಿತ್ರ ಕುರಿತ ಬರಹ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಕಲೆ ಮತ್ತು ತಾಂತ್ರಿಕ ಶ್ರೇಷ್ಠತೆಯನ್ನು ಗುರುತಿಸುತ್ತದೆ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಪ್ರಮುಖ ನೀತಿ ಉಪಕ್ರಮದ ಅಂಗವಾಗಿ ಇದೇ ಮೊದಲ ಬಾರಿಗೆ ರಾಷ್ಟ್ರ ರಾಜಧಾನಿಯ ಹೊರಗೆ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತಿದೆ. ಏಕ್ತಾನಗರದಲ್ಲಿ ನಡೆಯುತ್ತಿರುವ ಸಮಾರಂಭ ದೇಶದ ವಿವಿಧ ಭಾಗಗಳ ಚಿತ್ರರಂಗದ ಪ್ರತಿಭೆಗಳನ್ನು ಒಂದೆಡೆ ಸೇರಿಸುವ ಮೂಲಕ ಏಕ್ ಭಾರತ್ ಶ್ರೇಷ್ಠ ಭಾರತ್ ಆಶಯವನ್ನು ಪ್ರತಿಬಿಂಬಿಸಲಿದೆ. ಸಮಾರಂಭದಲ್ಲಿ 2024ನೇ ಸಾಲಿನ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಹಿರಿಯ ನಟ ಅನಂತ್ನಾಗ್ ಅವರಿಗೆ ರಾಷ್ಟಪತಿ ಪ್ರದಾನ ಮಾಡಲಿದ್ದಾರೆ. 2024ನೇ ಸಾಲಿನ ಅತ್ಯುತ್ತಮ ಚಲನಚಿತ್ರ ಸಾಧನೆಗಳಿಗಾಗಿ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ. ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಆರ್ಟಿಕಲ್ 370 ಆಯ್ಕೆಯಾಗಿದ್ದು ಇದೇ ಚಿತ್ರದ ಅಭಿನಯಕ್ಕಾಗಿ ಯಾಮಿ ಗೌತಮಿ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬ್ರಹ್ಮಯುಗಂ ಚಿತ್ರಕ್ಕಾಗಿ ಮುಮ್ಮುಟ್ಟಿ ಹಾಗೂ ಚಂದು ಚಾಂಪಿಯನ್ ಚಿತ್ರಕ್ಕಾಗಿ ಕಾರ್ತಿಕ್ ಆರ್ಯನ್ ಅವರು ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಹಂಚಿಕೊಂಡಿದ್ದಾರೆ. ಅಮರನ್ ಚಿತ್ರಕ್ಕಾಗಿ ರಾಜ್ಕುಮಾರ್ ಪೆರಿಯಸಾಮಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಪಡೆದಿದ್ದಾರೆ. ಕಲ್ಕಿ 2898 AD ಚಿತ್ರಕ್ಕೆ ಅತ್ಯುತ್ತಮ ಮನರಂಜನೆ ನೀಡುವ ಜನಪ್ರಿಯ ಚಲನಚಿತ್ರ ಪ್ರಶಸ್ತಿ ದೊರೆತಿದೆ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಚಿತ್ರದ ಮೂಲಕ ರಣದೀಪ್ ಹೂಡಾ ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಪ್ರಶಸ್ತಿ ಪಡೆದಿದ್ದಾರೆ. ನಾನ್ ಫೀಚರ್ ಫಿಲ್ಮ್ ವಿಭಾಗದಲ್ಲಿ ಮರಾಠಿ ಚಿತ್ರ ಭಂಗಾರ್ ಅತ್ಯುತ್ತಮ ಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏಕ್ತಾ ಕಾ ಪ್ರತೀಕ್ ಚಿತ್ರಕ್ಕಾಗಿ ಆನಂದ್ ಎಲ್ ರೈ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಸಂತಾಲಿ ಭಾಷೆಯ ಆಂಗೆನ್ ಚಿತ್ರಕ್ಕಾಗಿ ರವಿರಾಜ್ ಮುರ್ಮು ನಾನ್ ಫೀಚರ್ ಫಿಲ್ಮ್ ವಿಭಾಗದ ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ತಮ್ಮ ಗುಜರಾತ್ ಪ್ರವಾಸದ ಭಾಗವಾಗಿ ನಾಳೆ ರಾಷ್ಟಪತಿಯವರು ವಡೋದರಾದ ಮಹಾರಾಜ ಸಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದು ಬ್ರಹ್ಮಕುಮಾರಿಸ್ ಸಂಸ್ಥೆಯ ವಿಶ್ವ ನವೀಕರಣಕ್ಕಾಗಿ ಆಧ್ಯಾತ್ಮಿಕ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ ಹಾಗೂ ವಡೋದರಾದ ಗ್ಲೋಬಲ್ ಸ್ಪಿರಿಚುಯಲ್ ಪ್ಯಾಲೆಸ್ ರಿಟ್ರೀಟ್ ಸೆಂಟರ್ ಉದ್ಘಾಟಿಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಮುಖ್ಯಸ್ಥರ 3ನೇ ರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. ಮಾದಕ ವಸ್ತು ನಿಯಂತ್ರಣ ದಳ ಆಯೋಜಿಸುತ್ತಿರುವ ಈ 2 ದಿನಗಳ ಸಮ್ಮೇಳನ ಭವಿಷ್ಯದ ಪೀಳಿಗೆಯನ್ನು ಮಾದಕ ವಸ್ತುಗಳ ಪಿಡುಗಿನಿಂದ ರಕ್ಷಿಸಲು ಒಂದು ಪ್ರಬಲ ವೇದಿಕೆಯಾಗಿ ಕಾರ್ಯನಿರ್ವಹಿಸಲಿದೆ. ಒಗ್ಗಟ್ಟಿನ ಸಂಕಲ್ಪ ಹಂಚಿಕೆಯ ಜವಾಬ್ದಾರಿ ಎಂಬ ವಿಷಯದ ಆಧಾರದ ಮೇಲೆ ನಡೆಯಲಿರುವ ಈ ಸಮ್ಮೇಳನದಲ್ಲಿ ಮಾದಕ ವಸ್ತು ನಿಯಂತ್ರಣದ ನಿಗದಿತ ಗುರಿ ಸಾಧಿಸುವಲ್ಲಿ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಪಾತ್ರದ ಕುರಿತು ಚರ್ಚಿಸಲಾಗುವುದು. 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಯ ಮುಖ್ಯಸ್ಥರು ಹಾಗೂ ಸಂಬಂಧಿತ ಸರ್ಕಾರಿ ಇಲಾಖೆಗಳು ಹಾಗೂ ಪಾಲುದಾರ ಸಂಸ್ಥೆಗಳ ಪ್ರತಿನಿಧಿಗಳು ಈ 2 ದಿನಗಳ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ರಾಷ್ಟೀಯ ಶಿಕ್ಷಣ ನೀತಿ 2020 ಕುರಿತ ಒಂದು ವರದಿ. ಭಾರತೀಯ ಶಿಕ್ಷಣ ಕ್ಷೇತ್ರದಲ್ಲಿ 1968ರಿಂದ ಚಾಲ್ತಿಯಲ್ಲಿದ್ದ 10+2 ಶಾಲಾ ಶಿಕ್ಷಣ ಮಾದರಿಗೆ ತೆರೆ ಎಳೆದಿರುವ ರಾಷ್ಟೀಯ ಶಿಕ್ಷಣ ನೀತಿ 2020 ದೇಶದ ಶೈಕ್ಷಣಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮರುರೂಪಿಸಿದೆ. 2020 ಈ ನೂತನ ನೀತಿಯು ಹಳೆಯ ಶಾಲಾ ಚೌಕಟ್ಟಿನ ಬದಲಿಗೆ 5+3+3+4 ಎಂಬ ನೂತನ ಶೈಕ್ಷಣಿಕ ವಿನ್ಯಾಸವನ್ನು ಜಾರಿಗೆ ತಂದಿದೆ. 3ರಿಂದ 18 ವರ್ಷ ವಯಸ್ಸಿನ ಮಕ್ಕಳನ್ನು ಒಳಗೊಳ್ಳುವ ಈ ವ್ಯವಸ್ಥೆಯು ಮಗುವಿನ ಆರಂಭಿಕ ಬಾಲ್ಯದ ಕಲಿಕಾ ವರ್ಷಗಳನ್ನು ಪ್ರಥಮ ಬಾರಿಗೆ ದೇಶದ ಅಧಿಕೃತ ಶಿಕ್ಷಣ ವ್ಯವಸ್ಥೆಯ ವ್ಯಾಪ್ತಿಗೆ

0: ತಂದಿದೆ. ಪ್ರಮುಖವಾಗಿ ಕನಿಷ್ಠ 5ನೇ ತರಗತಿಯವರೆಗೆ ಮಾತೃಭಾಷೆ ಅಥವಾ ಗೃಹಭಾಷೆಯನ್ನೇ ಬೋಧನಾ ಮಾಧ್ಯಮವನ್ನಾಗಿ ಮಾಡುವುದಕ್ಕೆ ಈ ನೀತಿಯಲ್ಲಿ ಹೆಚ್ಚಿನ ಒತ್ತು ನೀಡಲಾಗಿದೆ. 10ನೇ ತರಗತಿಯ ನಂತರ ವಿದ್ಯಾರ್ಥಿಗಳನ್ನು ಕಲಾ, ವಿಜ್ಞಾನ ಹಾಗೂ ವಾಣಿಜ್ಯ ಎಂಬ ಕಟ್ಟುನಿಟ್ಟಿನ ಚೌಕಟ್ಟಿಗೆ ಸೀಮಿತಗೊಳಿಸುತ್ತಿದ್ದ ಸಾಂಪ್ರದಾಯಿಕ ಪದ್ದತಿಯನ್ನು ಈ ನೀತಿಯು ತೆರವುಗೊಳಿಸಿದ್ದು ಶೈಕ್ಷಣಿಕ ಮತ್ತು ವೃತ್ತಿಪರ ವಿಷಯಗಳ ನಡುವೆ ಸಡಿಲತೆ ತಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಹೈಸ್ಪೀಡ್ ಆಕ್ಸೆಸ್ ಕಂಟ್ರೋಲ್ಡ್ ರಾಷ್ಟೀಯ ಹೆದ್ದಾರಿಗಳ ಯೋಜನೆ ಮತ್ತು ವಿನ್ಯಾಸಕ್ಕೆ ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಮುಂಬರುವ 4 ಮತ್ತು 6 ಪಥಗಳ ಗ್ರೀನ್ಫೀಲ್ಡ್ ಹಾಗೂ ಬ್ರೌನ್ಫೀಲ್ಡ್ ಹೆದ್ದಾರಿಗಳಿಗೆ ಈ ಮಾರ್ಗಸೂಚಿಗಳು ಅನ್ವಯವಾಗಲಿದೆ. ಹೈಸ್ಪೀಡ್ ರಾಷ್ಟೀಯ ಹೆದ್ದಾರಿ ಕಾರಿಡಾರ್ಗಳ ವಿವರವಾದ ಯೋಜನಾ ವರದಿ ತಯಾರಿಕೆಯಲ್ಲಿ ಏಕರೂಪತೆ ತರಲು, ತಾಂತ್ರಿಕ ಮಾನದಂಡಗಳಲ್ಲಿ ಸ್ಥಿರತೆ ಹೆಚ್ಚಿಸಲು, ರಸ್ತೆ ಸುರಕ್ಷತೆ ಬಲಪಡಿಸಲು ಹಾಗೂ ಕಾರ್ಯಾಚರಣೆಯ ದಕ್ಷತೆ ಸುಧಾರಿಸಲು ಮಾರ್ಗಸೂಚಿಗಳು ನೆರವಾಗಲಿದೆ. ಅಮೆರಿಕದ ಟೆಕ್ಸಾಸ್ನ ಹ್ಯೂಸ್ಟನ್ನಲ್ಲಿ ನಡೆದ 3 ದಿನಗಳ G20 ಇಂಧನ ಸಚಿವರ ಸಭೆಯಲ್ಲಿ ಗೃಹ ಬಳಕೆಯ ಇಂಧನ ಲಭ್ಯತೆ, ಮೂಲಸೌಕರ್ಯ ಅನುಮೋದನೆ, ನೀರಿನ ಮರುಬಳಕೆ ಹಾಗೂ ನಿರ್ಣಾಯಕ ಖನಿಜಗಳ ಪೂರೈಕೆ ಸರಪಳಿ ಬಲಪಡಿಸುವುದು ಸೇರಿದಂತೆ 4 ಪ್ರಮುಖ ವಿಷಯಗಳ ಕುರಿತು ಭಾರತವೂ ಸೇರಿದಂತೆ G20 ರಾಷ್ಟಗಳು ಒಮ್ಮತದ ನಿರ್ಧಾರಕ್ಕೆ ಬಂದಿವೆ. ಅಮೆರಿಕದ ಅಧ್ಯಕ್ಷರ ರಾಷ್ಟೀಯ ಇಂಧನ ಮಂಡಳಿ, ಇಂಧನ ಇಲಾಖೆ ಹಾಗೂ ಪರಿಸರ ಸಂರಕ್ಷಣಾ ಸಂಸ್ಥೆಗಳು ಈ ಸಭೆಯನ್ನು ಆಯೋಜಿಸಿದ್ದವು. ಅಭಿವೃದ್ಧಿಶೀಲ ರಾಷ್ಟಗಳಲ್ಲಿ ಸಾಂಪ್ರದಾಯಿಕ ಜೈವಿಕ ಇಂಧನ ಬಳಕೆ ತಪ್ಪಿಸಿ ಸ್ವಚ್ಛ ಅಡುಗೆ ಇಂಧನವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ಎಲ್ಪಿಜಿ ಬಳಕೆಯನ್ನು ಶೀಘ್ರವಾಗಿ ವಿಸ್ತರಿಸಲು ಸಭೆಯಲ್ಲಿ ನಿರ್ಧರಿಸಲಾಯಿತು. 8ನೇ ಆವೃತ್ತಿಯ ಪ್ರಧಾನಿ ಸ್ಮರಣಿಕೆಗಳ ಈ ಹರಾಜು 2026ರಲ್ಲಿ ಗುಜರಾತ್ನ ಸಾಂಸ್ಕೃತಿಕ ಪರಂಪರೆ ಮತ್ತು ಆಧುನಿಕ ಸಾಧನೆಗಳನ್ನು ಪ್ರತಿಬಿಂಬಿಸುವ ವೈವಿಧ್ಯಮಯ ಸ್ಮರಣಿಕೆಗಳು ಪ್ರದರ್ಶನಗೊಂಡಿವೆ. ಈ ತಿಂಗಳ 17ರಂದು ಆರಂಭವಾಗಿರುವ ಈ ಹರಾಜಿನಲ್ಲಿ ದೇಶಾದ್ಯಂತ ಒಟ್ಟು 1498 ಸ್ಮರಣಿಕೆಗಳನ್ನು ಒಳಗೊಂಡಿದೆ. ಅಧಿಕೃತ ಆನ್ಲೈನ್ ವೇದಿಕೆಯ ಮೂಲಕ ಹರಾಜು ನಡೆಯುತ್ತಿದೆ. 2019ರ ಜನವರಿಯಲ್ಲಿ ಆರಂಭವಾದ ಪ್ರಧಾನಿ ಸ್ಮರಣಿಕೆಗಳ ಈ ಹರಾಜಿನ ಹಿಂದಿನ ಆವೃತ್ತಿಗಳ ಮೂಲಕ ನಮಾಮಿ ಗಂಗೆ ಯೋಜನೆಗಾಗಿ 50 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಸಂಗ್ರಹಿಸಲಾಗಿದೆ. ಜಪಾನ್ನ ನಿಶಿನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ ಮಹಿಳಾ ಕ್ರಿಕೆಟ್ ಸ್ಪರ್ಧೆಯ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಇಂದು ಶ್ರೀಲಂಕಾವನ್ನು ಎದುರಿಸಲಿದೆ. ಭಾರತೀಯ ಕಾಲಮಾನ ಬೆಳಗ್ಗೆ 10:30 ಈ ಪಂದ್ಯ ಆರಂಭವಾಗಲಿದೆ. ಸೆಮಿಫೈನಲ್ನಲ್ಲಿ ಬಾಂಗ್ಲಾದೇಶದ ವಿರುದ್ದ 114 ರನ್ಗಳ ಗೆಲುವು ಸಾಧಿಸುವ ಮೂಲಕ ಭಾರತ ಫೈನಲ್ಗೆ ಲಗ್ಗೆ ಇಟ್ಟಿದ್ದರೆ ಶ್ರೀಲಂಕಾ ತಂಡ ಪಾಕಿಸ್ತಾನವನ್ನು ಮಣಿಸಿ ಪ್ರಶಸ್ತಿ ಸುತ್ತು ಪ್ರವೇಶಿಸಿದೆ. ಮತ್ತೊಂದೆಡೆ ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ ವಿವಿಧ ಕ್ರೀಡಾಕೂಟದಲ್ಲಿ ಭಾರತ ನಿನ್ನೆ 4 ಬೆಳ್ಳಿ ಹಾಗೂ 2 ಕಂಚು ಸೇರಿ ಒಟ್ಟು 6 ಪದಕಗಳನ್ನು ಗೆದ್ದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಕ್ತಾನಗರದಲ್ಲಿಂದು 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ, ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಪ್ರದಾನ. ನವದೆಹಲಿಯಲ್ಲಿಂದು ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಮುಖ್ಯಸ್ಥರ 3ನೇ ರಾಷ್ಟೀಯ ಸಮ್ಮೇಳನ, ಸಚಿವ ಅಮಿತ್ ಶಾ ಭಾಗಿ. G20 ಇಂಧನ ಸಚಿವರ ಸಭೆ, ಇಂಧನ ವಲಯದ 4 ಪ್ರಮುಖ ವಿಷಯಗಳಿಗೆ ಭಾರತ ಸೇರಿದಂತೆ G20 ರಾಷ್ಟ್ರಗಳ ಸಮ್ಮತಿ. ಏಷ್ಯನ್ ಗೇಮ್ಸ್ ಮಹಿಳಾ ಕ್ರಿಕೆಟ್ ಫೈನಲ್ನಲ್ಲಿ ಇಂದು ಭಾರತ ಶ್ರೀಲಂಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
4: ಆಕಾಶವಾಣಿ ವಿಜಯಪುರ. ಸಮಯ 7:45.
5: ನೀ ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
6: ನನ್ನೊಬ್ಬನಿಗಲ್ಲ, ನಮ್ಮಿಬ್ಬರಿಗೂ ಸೇರಿ.
5: ಅದ್ ಹೇಗೆ?
6: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್.
7: ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ.
8: LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
9: ಮುಖದಲ್ಲಿ ಮೊಡವೆಯಾ ಸಾಯಿ?

ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಮೂಡಿ ಬಂದ ಚಿತ್ರಗೀತೆ ನನ್ನ ನೀನು ಗೆಲ್ಲಲಾರೆ ಚಿತ್ರದಿಂದ ಆಯ್ದುಕೊಳ್ಳಲಾಗಿತ್ತು. ಹಾಡಿದ ಕಲಾವಿದರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ. ಸಾಹಿತ್ಯ ಮತ್ತು ಸಂಗೀತ ಇಳಯರಾಜ.

ಇದೀಗ ಮೂಡಿಬಂದ ಗೀತೆ ನಮ್ಮೂರ ಮಂದಾರ ಹೂವೆ ಚಿತ್ರದಿಂದ ಆಯ್ದುಕೊಳ್ಳಲಾಗಿತ್ತು. ಹಾಡಿದ ಕಲಾವಿದರು ಚಿತ್ರ. ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ನಾನಿರುವುದೇ ನಿನಗಾಗಿ ಚಿತ್ರದ ಒಂದು ಗೀತೆ.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಈಗ ಸಮಯ ಬೆಳಗಿನ 7:59:38. ಇನ್ನು ಮುಂದೆ ಸರಿಯಾಗಿ 8:00 ಹಿಂದಿಯಲ್ಲಿ ಹಾಗೂ 8:15 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

0: ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 8:30:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
2: ಯಾರು
3: ಅಕ್ಕ? ಮಾನಂದಕ್ಕ, ಬಾಗ್ಲ ತೆಗಿಯವ?
2: ಅಯ್ಯ, ನೀ ಏನ ಶ್ರೀಶೈಲ?
3: ಏನಂತೀನಿ,
2: ಏನ್ ಅರಿದ ಅವ್ರ ಗತೆ ಬಾಗ್ಲ ಬಡ್ಕೋತ ಹೊರಗೆ ನಿತ್ಯಲೋ?
3: ನೀ ಏನ್ ಎದ್ದೋ ಇಲ್ಲೋ ಅನ್ಕೋತ
2: ಯಾಕ ಎಂಟು ಕೇಳ್ತೀನಿ ಏನ್? ನಾನು
3: ಏನೋ ಬಾಳ ಸುಸ್ತಾಗಿ ಬಿಟ್ಟಿ ನೋಡಿ. ಎಷ್ಟು ಸುಸ್ತಾಗಿ, ಏನ್ ಸುದ್ದಿ?
2: ಅಲ್ಲ, ಬರೇ
3: ಬಜ್ಜಂತೂ ಎಟ್ ಮಾಡ್ಕೊಂಡ್ ಕೂತಿ
2: ನೋಡಿ. ಈ ಕಡೆ ಕಡೆ ಬರಾತೈತಿ ಮುಂಜಳೆ ಯಜ್ಞಾ. ಎದ್ದು ಅಂಗಳ ಕಸ ಹೊಡೆದು ರಂಗೋಲಿ ಹಾಕಿ ಇನ್ನೇನ್ ಒಂಚೂರು ವಾಕಿಂಗ್ ಹೋಗ್ಬೇಕಂತ ಹೇಳಿ ಮಾಡಿದ್ನ್ಯಾ. ಬಾಗ್ಲ ಮುಂದ್ ಮಾಡಿ ಚಾ ಕುಡ್ಕೋತ್ ಕೂತಿದ್ದೆ ನೋಡು. ಅಲ್ಲ, ಬಾಗ್ಲ ಬರೇ ಮುಂದ್ ಮಾಡಿ ನೀನ್ ಬಡ್ಕೋತ್ ನಿತ್ಯಲ್ಲ.
3: ಮತ್ತೇನ್ ನಿಮ್ ಒಳಗೆ ಬಾ ತನ್ನಲ್ಲಾಗಿ ನಾ ಏನ್ ಮಾಡ್ಲಿ?
2: ಕರ್ದಿನಿಲ್ಲ ನಿನ್ಗ ಆಗಳೆ ರೀ. ಹಿಂಗ್ ಹೆಂಗ್ ಹೇಳ್ತಾನ ನೋಡು.
3: ಸರಿ ಸರಿ,
2: ಒಳಗ್ ಬಾ.
3: ಈಗ ದಿವಸ ಇಟ್ಟು ಲೇಟ್ ಮಾಡಿ ಹೇಳೋದಕ್ಕಿಂತ ಸುಮ್ ನಮ್ ಜೊತೆ ಬರಬಾರ್ದನ?
2: ಎಲ್ಲಿ ಬರ್ಲಿ?
3: ಯೋಗಾಭ್ಯಾಸಕ್ಕ.
2: ಯೋಗಾಭ್ಯಾಸ ಈಗ ನೀ ಯೋಗಾಭ್ಯಾಸಕ್ ಹೊಂಟಿಯ ಏನ? ಏನ್ ಹೋಗಿ ಬಂದೆ?
3: ಮತ್ತೆ ದಿವ್ಸ ಸ್ಟೇಟಸ್ ಇಟ್ಟೇ ಇಡ್ತೀನಿ.

0: ನೀನು ನೋಡಿಲ್ಲ ನೀನು?
1: ಹೌದು ನೋಡು, ಅಂದಂಗೆ ಮೊನ್ನೆ ಸ್ಟೇಟಸ್ ನೋಡಿದ್ದೆ ನೋಡು. ಏನು ಸ್ಟೇಟಸ್ ಅದು? ಏನೇನು ಯೋಗಾಸನ ಮಾಡಿಯೋ, ಅದು ಏನು ಕಾಲು ಹಿಂದಿಂದು ಕಾಲು ತಿರುಗಿಸಿ ಅದನ್ನು ಮುಂದೆ ಕುತ್ತಿಗೆ ಅಂತ ತಂದಿಟ್ಟಿಯಲ್ಲ, ಏನೇನೋ ಯೋಗಾಸನ. ಮೊದ್ಲೇನು ಹೊಕ್ಕಿದ್ದೆ ನೀನು?
0: ಎಲ್ಲಿ ಈಗ ಒಂದೆರಡು ತಿಂಗಳಾಯ್ತು ನಾನು ಯೋಗಾಸನ ಅಲ್ಲಿ ಹೇಳ್ಕೊಡ್ತಾರಂತಂದ್ರು.
1: ಹ್ಞೂ,
0: ನಿನ್ನಂಗೆ ಮಕ್ಕೊಂಡು ಮಕ್ಕೊಂಡು ಬೊಜ್ಜು ಅಂತ ಭಾಳ ಬೆಳೆದಿತ್ತು. ಈ ಬೊಜ್ಜರೆ ಕರಗಿಸ್ಬೇಕು ತಂದು ಅಲ್ಲಿ ಹೊಂಟೆ ನೋಡು.
1: ನೀವು ಒಬ್ಬನೇ ಹೊಕ್ಕಿ ಏನ ಮತ್ತೆ ವೈನಿನ್ನು ಬರ್ತಾಳ?
0: ಏ ವೈನಿನ್ನು ಬರಾಗತ್ತಾಳೆ ನಾನು ನೋಡಿ ಆಕಿನ ಶುರು ಮಾಡ್ಯಾಳೀಗ.
1: ಹ್ಞೂ, ಎಷ್ಟೊತ್ತಿಗೆ ಹೋಗ್ತೀರಿ ಮುಂಜಾನೆ?
0: ಬೆಳಿಗ್ಗೆ ನೋಡು 5ಕ್ಕೆ ಹೇಳ್ತೀವು,
1: ಹ್ಞೂ,
0: ಆ 5ಕ್ಕೆ ಹೇಳಿದ್ರು ರೂಢಿ ಆಗಿಬಿಟ್ಟೈತಿ.
1: ಹ್ಞೂ,
0: ಅವ್ರು ಸರು 5:45 ಅನ್ರಿ ಇರ್ಬೇಕು ಅಂತ ಹೇಳ್ತಾರೆ.
1: ಹ್ಞೂ,
0: ಅಷ್ಟು ನೋಡ್ರಿ ನಮ್ದೆಲ್ಲ ಮುಂಜಾನೆದೆಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು 5ವರೆಗೆ ಬಿಟ್ಟೆವು ಅಂದರೆ ಒಂದು 15 ನಿಮಿಷ ನಡಿಗೆ
1: ನಡ್ಕೋತೆ ಹೋಗ್ತೀರಿ?
0: ಹಾಂ ನಡ್ಕೋತೆ ಹೋಗ್ತೀವಿ.
1: ಹ್ಞೂ,
0: 15 ನಿಮಿಷ ನಡ್ಕೊಂಡು ಹೋದ್ಮೇಲೆ ಅವ್ರು ಅಲ್ಲಿ ಹೋಗೋದಕ್ಕೆ ಅವರು ಸರ್ ಬಂದಿರ್ತಾರೆ. ಸೊ ನಾವು ಒಬ್ಬರೇ ಅಲ್ಲ, ಸರಿ ಸುಮಾರು 20-25 ಜನ ಅಲ್ಲಿ ಕೂಡ್ತೀವಿ ನಾವು ಬೆಳಿಗ್ಗೆ.
1: ಎಲ್ಲರೂ ನಿಮ್ಮ ವಯಸ್ಸಿನವ್ರೇ? ಏನು ಸಣ್ಣವ್ರು
0: ಎಲ್ಲರೂ
1: ಬರ್ತಾರೆ?
0: ನನ್ನ ಏಕೆ ಹೇಳ್ತಿ, ನಾನೇ ಅಲ್ಲಿ ವಯಸ್ಸಿನಾಗ ಹೆಚ್ಚಿನವ, ನನಗಿಂತ ವಯಸ್ಸು ಕಮ್ಮ, ಆದ್ರೆ ನನಗೆ ದಪ್ಪ ದಪ್ಪ ಅದಾರೆ ಎಲ್ಲರೂ.
1: ಹೌದು ನೋಡು, ನಾನು ಮೊನ್ನೆ ನೋಡಿದೆ ನೋಡು, ಎಷ್ಟು ದಪ್ಪ ದಪ್ಪ ಅದಾರೆ. ಏನು ಸುದ್ದಿ?
0: ಎಲ್ಲರದ್ದು ಬೊಜ್ಜು
1: ಅಲ್ಲ, ನನಗೆ ನೀ ಅದು ಸ್ಟೇಟಸ್ ಹಾಕಿದ್ ನೋಡಿ, ಯವ್ವ ಏನು ಕಠಿಣ ಯೋಗಾಸನ ಮಾಡ್ಯಾ ನೀವು, ಹೆಂಗೆ ಮಾಡ್ಯದ, ಇಷ್ಟು ಫ್ಲೆಕ್ಸಿಬಲ್ ಹೆಂಗಾಯ್ತು ಇವನ್ ದೇಹ ಅಂತ ಹೇಳಿ ಅನ್ನಂಗೆ ಆಗಿತ್ತು ನೋಡು ನನಗೆ.
0: ನೋಡು ಯೋಗಾಸ್ಪತ್ ಒಂದು 15 ದಿವಸ ನೀ ಮಾಡಿದೆ ಅಂತ ತಿಳ್ಕೊ, ನಿನ್ನ ಬಾಡಿ ಅದೇ ರೀತಿ ಒಗ್ಗಿ ಬಿಡ್ತದೆ ಅಥವಾ ಅದ್ರ ಜೊತೆಗೆ ಹೊಂದ್ಕೊಂಡ್ಬಿಡ್ತದೆ.
1: ಹೌದಲ್ಲ,
0: ಸೊ ಆ ರೀತಿ ಫ್ಲೆಕ್ಸಿಬಲ್ ಆಗೇ ಬಿಡ್ತದೆ ಅದು. ನೀ ಅದಕ್ಕೆ ಬೆಳಿಗ್ಗೆ ಎದ್ದು ನಮ್ಮ ಜೊತೆ ಬರಕ್ಕೆ ಪ್ರಯತ್ನ ಮಾಡಲ್ಲ.
1: ಹ್ಞೂ, ಅಂದ್ರೆ ಪೋಣೆ 6ಕ್ಕಲ್ಲಿ ಇರ್ಬೇಕಂದಂಗಾತು, 5:45 ಕರೆಕ್ಟ್ ಇರಬೇಕು.
0: ಹ್ಞೂ, ಅವರು ಪತಂಜಲಿ ಇದಕ್ಕೆ ಕಲ್ಕೊಂಬಂದಾರೆ ಸರ್.
1: ಹೌದೇನು? ಹ್ಞೂ, ಅಂದಂಗೆ ಸ್ಟೇಟಸ್ ಒಳಗೆ ಹಾಕಿದ್ದೆಲ್ಲ ನೀ. ಎಂದಪ್ಪ, ಜೂನ್ 21 ವಿಶ್ವ ಯೋಗ ದಿನ
0: ದಿನಾಚರಣೆ.
1: ಅದ್ರ ಹಿಂದಿಂದ ಒಂದು 2 ದಿವಸ ಹಿಂದೇನೋ ಆಕಾಶವಾಣಿ ಬಿಜಾಪುರ ಆಕಾಶವಾಣಿ ಮಾಡಿದ್ರಲ್ಲ
0: ಕ್ಯಾಂಪ್
1: ಮಾಡಿದ್ರು ಸರ್,
0: ಅವರೇ ಸರ್,
1: ಅವರೇ ಫೋಟೋನೇ ಇದ್ರು
0: ಇದ್ರಲ್ಲ, ಅವರೇ
1: ಅವರೇ ಇಲ್ಲ,
0: ರಮೇಶ್ ಸರ್ ಅವರೇ ಮಾಡಿಸಿದ್ದು. ಅವರಿಂದ ಏನು ಕಲ್ತೀವಿ ಅಂದ್ರೆ ಈ ಅಕಾರ ಊಕಾರ ಮಕಾರ, ಈ ಹೊಟ್ಟೆ ನಾಭಿಯಿಂದ ಅಕಾರ ಶುರು ಆದರೆ ಎದೆಯಿಂದ ಊಕಾರ, ಸೊ ತಲೆಯಿಂದ ಮಕಾರ.
1: ಹೆಂಗದು ಹೇಳಿ ನೋಡೋಣ.
0: ಜೋರಾಗಿ ಉಸಿರು ತಗೋಬೇಕು,

0: ಈ ರೀತಿ ಅಕಾರ ಉಕಾರ ಮಕಾರ, ಅಕಾರ ನಾಭಿಯಿಂದ ಬಂದು ಉ ಜೊತೆ ಮನು ಸೇರ್ಕೊಂಡು ಮುಗಿಸ್ಬೇಕು. ಈ ಒಂದು ಮಂತ್ರನ ಮಾಡೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರುವಂತ ಒಂದು ಇನ್ನರ್ ಇಂಜಿನಿಯರಿಂಗ್ ಟೈಪ್ ಆಗುತ್ತೆ ಇದು. ಸೊ ಒಳಗಿಂದ ಒಂದು ಇಂಜಿನಿಯರಿಂಗ್ ಇದು ನಮ್ಮ ಹೊಟ್ಟೆದು. ಸೊ ಇವುಗಳನ್ನು ಮಂತ್ರಗಳನ್ನು ನಾವು ಪಠಿಸಿರ್ತಾ ಆಮೇಲೆ ಬೆಳಿಗ್ಗೆ ಒಂದು ಮಂತ್ರವನ್ನು
1: ಇದರಿಂದ ಪ್ರಾರಂಭ ಮಾಡ್ತಾರೆ
0: ಆಮೇಲೆ ಕೈಕಾಲು ಅಳ್ಳಾಡಿಸೋದು, ಮಂಡಿ ನೋವುಗಳಿದ್ರೆ ಮಂಡಿ ಚಿಪ್ಪನ್ನು ತಿರುಗಿಸೋದು, ಜಕ್ಕೊಳ್ಳೋದು, ಬಿಡೋದು.
1: ಪ್ರಾರಂಭ ಒಳಗೆ ಸರಳ ಸರಳ ಇದ್ದಿದ್ದು ಮಾಡ್ತೀರಿ.
0: ಮೊದಲಿಗೆ ಸಾಮಾನ್ಯವಾಗಿ ಸಾವಕಾಶ ಮಾಡೋದು, ಅಷ್ಟು ಜೋರಾಗಿ ಮಾಡುವಂಗಿಲ್ಲ. ಮಂಡಿ ನೋವುಗಳು, ಮಂಡಿ ಸರಿಸೋದು, ಮಂಡಿ ಜಗ್ಗುದು, ಮೇಲೆ ಜಗ್ಗುದು ಬಿಡೋದು, ಬಟ್ಟೆಗಳು ಏನದಲ್ಲ ಕಾಲಿನ ಬಟ್ಟೆಗಳು ಮುಷ್ಟಿ ಮಾಡೋದು ಬಿಡೋದು. ಆಮೇಲೆ ಉತ್ತರನೇ ಹೊರಳಿ ಅದನ್ನ ಜೋಡಿಸಿ ನಮಸ್ಕಾರ ಮಾಡೋದು, ಪಾದಗಳಿಂದ ನಮಸ್ಕಾರ ಮಾಡೋದು. ಕಾಲು ಮಡಚಬಾರದು, ಸ್ಟ್ರೇಟೇ ಇರಬೇಕು, ಅದನ್ನ ಮಡಚಲಾರದೆ ನಮಸ್ಕಾರ ಮಾಡಬೇಕು.
1: ಅಂಗಾಲಿ
0: ಕೂಡಬೇಕು. ಆಮೇಲೆ ಪದ್ಮಾಸನದಲ್ಲಿ ಕೂತು ಪ್ರಾರ್ಥನೆ ಒಂದು ಮಾಡಬೇಕಾಗುತ್ತೆ. ಓಂ ಸಂಗಚ್ಛದ್ವಂ ಸಂವದದ್ವಂ ಸಮೋ ಮನಾಸಿ ಜಾನತಾ ದೇವಾಭಾಗಂ ಯಥಾಪೂರ್ವೇ ಸಂಜನಾನ ಉಪಾಸತೆ. ಅಂದ್ರೆ ಸಾಮರಸ್ಯದಿಂದ ಸಾಗೋಣ, ಒಗ್ಗಟ್ಟಿನಿಂದ ಮಾತಾಡೋಣ, ಮನಸ್ಸು ಆರಂಭದಲ್ಲಿ ಇದ್ದಂತೆ ಸಮಚಿತ್ತದಿಂದ ಇರಲಿ, ನಮ್ಮ ಎಲ್ಲ ಪುಣ್ಯ ಕಾರ್ಯಗಳಲ್ಲಿ ದೈವತ್ವವು ಪ್ರಕಟವಾಗಲಿ ಅಂತ ಒಂದು ಪ್ರಾರ್ಥನೆಯನ್ನು ಮಾಡ್ತೀವಿ ಎಲ್ಲರೂ ಸೇರಿ. ಇದ್ರ ಜೊತೆ ಇನ್ನೂ ಒಂದು ಎರಡು ಮೂರು ಪ್ರಾರ್ಥನೆಗಳಿರ್ತವೆ, ಅವುಗಳನ್ನು ಆ ಪ್ರಾರ್ಥನೆ ಮಾಡಬೇಕಾಗುತ್ತೆ. ಸೊ ಮನಸ್ಸು ಮೊದಲಲ್ಲಿ ಸಮಚಿತ್ತದಿಂದ ಮಾಡ್ಕೊಳಕ್ ಪ್ರಯತ್ನ ಮಾಡ್ಕೋಬೇಕು.
1: ಅಂದ್ರೆ ಕಠಿಣ ಯೋಗಗಳನ್ನು ಮಾಡೋಕ್ಕಿಂತ ಪೂರ್ವದಲ್ಲಿ ಓಂಕಾರದಿಂದ ಪ್ರಾರಂಭ ಮಾಡಿ ಸರಳವಾದ ವ್ಯಾಯಾಮಗಳನ್ನು ಮಾಡಿ ಆಮೇಲೆ ಈ ಮಂತ್ರಗಳನ್ನು ಹೇಳಿ. ಅಲ್ಲ ಈಗ ನೀ ಅಂದಿ ಎರಡು ತಿಂಗಳಾಯ್ತು ಹೊಂಟೇವು ನಾವು ಅಂತ ಹೇಳಿ, ಅದರಿಂದ ನಿನಗೆ ಏನು ಉಪಯೋಗ ಆಗೈತಿ?
0: ಕಾಲು ಜುಮ್ ಹಿಡಿತಾ ಇದ್ದು, ಮಂಡಿ ನೋವುಗಳು
1: ಈಗಿಲ್ಲ, ಇಲ್ಲ ಒಟ್ಟ
0: ಈಗಿಲ್ಲ.

0: ಮಂಡಿ ನೋವು. ಅದ್ರ ನಂತರ ಟೊಂಕದ್ದು, ಸೊ ಬೆನ್ನು ಹುರಿ ನೋವು ಭಾಳ ಆಗ್ತಿತ್ತು. ಗಾಡಿ ಮೇಲೆ ಎಲ್ಲರೂ ಹೋಗಿ ಬಂದರೆ ಭಾಳ ನೋವು ಆಗ್ತಿತ್ತು. ಈಗ ಆ ನೋವು ಕಡಿಮೆ ಆಗಿಬಿಟ್ಟಿದೆ. ಸೊ ಯೋಗಾಸನ ಮಾಡೋ ನಂತರ ನಮ್ಮದು ಭಾಳ ಜೀವನ ಒಂದು ಸುಖಮಯ ಅನ್ನಿಸ್ತಾ ಇದೆ. ಇದ್ರ ಜೊತೆಗೆ ಒಂದು ಶುಗರ್ ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತು, ಅದನ್ನು ಮಟ್ಟಕ್ಕೆ ಸರಿಯಾಗಿ ಬಂದಿದೆ,
1: ನಿಯಂತ್ರಣಕ್ಕೆ
0: ಬಂದಿದೆ. ಒಂದು ಕಣ್ಣು ಬೇನೆ ಆಗಿತ್ತು, ಕಣ್ಣಿಂದ ಒಂದು ಅದು ಇದನ್ನೂ ಹೋಗಿತ್ತು, ವಿಷನ್ನೂ ಹೋಗಿತ್ತು,
1: ದೃಷ್ಟಿ
0: ದೋಷನೇ ಹೋಗಿತ್ತು. ಈ ಒಂದು ಯೋಗಾಸನ ಮಾಡೋದಂತ ಅದನ್ನು ಸ್ವಲ್ಪ ಕಡಿಮೆ ಹಾಕುತ್ತಾ ಬಂದಿದೆ. ಸೊ ಒಂದು ರೀತಿಯಿಂದ ಯೋಗಾಸನ ಮಾಡೋದು
1: ಉಪಯೋಗ ಭಾಳ
0: ಉಪಯೋಗ ಇದೆ. ಅದಕ್ಕೆ ಹೇಳೋದು, ನೀನು ಮುಂಜಾನೆ ಎದ್ದು ಬೇಗ ಎದ್ದು ತಯಾರಾಗು, ನಾಳೆಯಿಂದ ಶುರುನೇ ಮಾಡಿಬಿಡು. ಭಾಳ ದಿನ ಅಂತಂದು ಬಿಡಬೇಡ, ಹೇಳೋದು ಅಷ್ಟೇ. ಈಗ ಮಾಡಲಿಲ್ಲ ಅಂದ್ರೆ ಯಾರ ಕಾಲು ಹಿಡಿಬೇಕು?
1: ಡಾಕ್ಟರ್ ಕಾಲ.
0: ವೈದ್ಯರ ಕಾಲು ಹಿಡಿಬೇಕು. ಅದಕ್ಕೆ ಆ ವೈದ್ಯರ ಕಾಲು ಹಿಡಿದಕ್ಕಿಂತ ನಮ್ಮ ಕಾಲನ್ನು ನಾವು ನಮಸ್ಕಾರ ಮಾಡಕ್ ಪ್ರಯತ್ನ ಮಾಡೋಣಲ್ಲ.
1: ಅಲ್ಲ, ಹಂಗಂದ್ರೆ ಇವೆಲ್ಲ ಬರೋದಕ್ಕೆ ನಮ್ಮ ಜೀವನ ಶೈಲಿನೇ ಕಾರಣ ಅಲ್ಲ?
0: ಹಾಂ, ಜೀವನ ಶೈಲಿನೇ.
1: ಏನೆಲ್ಲ ಆರಾಮ ಇರ್ತೀವಲ್ಲ,
0: ತಿಂತಿರಲ್ಲ, ಬ್ರೆಡ್, ಸಮೋಸ, ಪಿಜ್ಜಾ, ಬರ್ಗರ್ ಈ ತಿನ್ಕೋತ ಹೊಂಟ್ಬಿಟ್ರೆ, ಮೈದಾ ಹಿಟ್ಟು ತಿನ್ಕೋತ ಹೊಂಟ್ರೆ ನಮ್ಮ ಬೊಜ್ಜು ಸರಳ
1: ಬೆಳೆಯುತ್ತೆ. ಬಹುಶಃ ಈ ಸೌಕರ್ಯಗಳಿಂದ ಆದಂತ ಜೀವನ ಅದನ್ನು ಕಾರಣ ಅನಿಸ್ತೈತಿ.
0: ಎಸಿ ಒಳಗೆ ಕೂಡುದು, ತಿನ್ನೋದು, ಕಮೋಡ್ ಯೂಸ್ ಮಾಡೋದು, ಅವೆಲ್ಲ ಅಲ್ಲಿ ಬರ್ಬೇಕಾದ್ರೆ ಅವ್ರ ಮದರ್ ಮಲಾಸನ ಮೊದಲ ಎಷ್ಟೋ ಮಂದಿಗೆ ಮಲಾಸನ ಕೂಡಕ್ ಆಗ್ತಾನೆ ಇಲ್ಲ.
1: ಅದಕ್ಕೆ ಈಗ ನಮ್ಮ ಇಂಡಿಯನ್ ಟಾಯ್ಲೆಟ್ ಬೆಟರ್ ಅಂದಾರಲ್ಲ.
0: ಹಾ, ಬೆಟರ್ ಅವೇ ಬೆಟರ್.
1: ಈ ಕಮೋಡ್ ಕಿನಾನು ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಕುಂದ್ರುದೇ ಮಲಾಸನ.
0: ಮಲಾಸನ
1: ಹೌದಿಲ್ಲ?
0: ಹಾ, ಮತ್ತೆ ಅದ ಹೆಸರೇ ಇದೆಯಲ್ಲ, ಮಲ ಆಸನ, ಮಲಾಸನ. ಸೊ ಹಿಂಗಾದ್ರೆ ನೀವು ಹೇಳುದು ಕುಂದ್ರುದು ಮಾಡ್ತಾ ಇದ್ದ ಮಂಡಿ ನೋವುಗಳು ಬರಂಗಿ.
1: ನೀನು ಒಂದ್ ಕೆಲಸ ಮಾಡು, ನಾಳೆ ನನಗ ಬರಬ್ಬರಿ 5 ಒಂದ್ ರಿಂಗ್ ಹೊಡಿ ಮುಂಜಾನೆ.
0: ಹ್ಮ್, ಕೊಡ್ತೀನಿ.
1: ರಿಂಗ್ ಹೊಡಿ, ರೆಡಿ ಆಗುತ್ತಾನ ಒಂದ 5:30 ಆಕತಿ, ನಾನು ಬಂದ್ ಬಿಡ್ತೀನಿ.
0: ಹಂಗೂ
1: ನಮ್ಮ ಮನಿ ಮುಂದಿಂದ ಹ್ಯಾಶ್ ಹೋಗ್ತಿರ್ತಿರ್ಲ, ನನಗೂ ಒಂದ್ ಸ್ವಲ್ಪ ಒದರ್ರಿ, ತಯಾರಾಗಿರ್ತೀನಿ, ಬಂದ್ ಬಿಡ್ತೀನಿ ನಾನು.
0: ಆಯ್ತು. ರಾತ್ರಿ ಏನ್ರಿ ನೆನಸಿಟ್ಟಿ? ಏನು
1: ಈ ರಾತ್ರಿ? ಹ್ಞೂ, ಅಂದಂಗ ಕಡ್ಲಿಕಾಳು ನೆನಸಿಟ್ಟಿ ನೋಡು.
0: ಕಡ್ಲಿಕಾಳ ನಾಳಿಗೆ ಅಳವಿ ನೆನಸಿಡು. ಅದನ್ನು ಚಲೋ.
1: ಹೌದು, ಆಳ್ವಿ ಹೌದು, ಮೈ ಗಟ್ಟಿ ಆಗ್ತೈತೆ, ಸೊಂಟ ಗಟ್ಟಿ
0: ಆಗ್ತೈತೆ ಅಂತಾರೆ.
1: ಹೌದೌದು.
0: ಅಂತವೇನಾದ್ರೂ ಒಟ್ಟು ಇದ್ದದ್ದನ್ನು ಒಂದು ರಾತ್ರಿ ಒಂದು ಯಾವುದೇ ಬದಾಮರೆ ಆಗಲಿ, ಇವು ಖಜೂರಿರೆ ಆಗಲಿ, ಇವು ಒಟ್ಟು ನೆನೆಸಿಡುತ್ತಾ ಬೆಳಿಗ್ಗೆ ಖಾಲಿ ಹೊಟ್ಟೆ ಅವನು ತಿನ್ನಕ.
1: ಈಗ ಕುಂದ್ರಿ, ಈಗ ಕಡ್ಲಿ ಕಾಳು ನೆನೆಸಿಟ್ಟೀನಿ, ಒಂದು ಸ್ವಲ್ಪ ಕುದಿಸಿ ಉಪ್ಪದು ಹಾಕಿ ತೊಂಬರ್ತೀನಿ.
2: ಇದುವರೆಗೆ ಸರಣಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಹಾನಂದ ಬೋಳಿಶೆಟ್ಟಿ ಹಾಗೂ ಶ್ರೀಶೈಲ್ ಚಿಂತಾಮಣಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಕೇಳಿ ಮಿಶ್ರಗೀತೆಗಳು, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಆರಂಭದಲ್ಲಿ ಆಲಿಸಿ ಒಂದು ಭಕ್ತಿಗೀತೆ.

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 083352.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಮಿಶ್ರ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಈಗ ಸಮಯ ಬೆಳಗಿನ 9:09:25. ಇನ್ನು ಮುಂದೆ ಸರಿಯಾಗಿ 9:10 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಇದುವರೆಗೆ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ವಿಜಯಪುರ. ಸಮಯ 9:45. ಇನ್ನು ಮುಂದೆ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಆಲಿಸಿ ಮೈಲಾರಿ ಚಿತ್ರದ ಗೀತೆ, ಹಾಡಿದ ಕಲಾವಿದರು ಪುನೀತ್ ರಾಜ್ಕುಮಾರ್.

0: ಅಸಲಿ ನೋಟ್ನಲ್ಲಿ ಯಾಕಾಡ್ತೀಯ?
1: ಬ್ರೋ, ಇದು ಹರಿದಿದೆ.
0: ಇಲ್ ಕೇಳು, ಹರಿದು ಗಿರ್ದಿರೋ ಅಥವಾ ಹಳೆ ನೋಟನ್ನು
2: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
1: ವಾವ್, ಹೊಸ ನೋಟ್ ಸಿಗುತ್ತಾ?
0: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
2: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
3: ಇನ್ನು ಮುಂದೆ ಕೇಳಿ ಮುಸ್ಸಂಜೆ ಮಾತು ಚಿತ್ರದ ಗೀತೆ, ಹಾಡಿದ ಕಲಾವಿದರು ಶ್ರೇಯಾ ಘೋಷಾಲ್.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಈಗ ಸಮಯ ಬೆಳಗಿನ 9:59:25. ಇನ್ನು ಮುಂದೆ ಸರಿಯಾಗಿ 10 ಗಂಟೆಯಿಂದ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯಲಿವೆ.

0: ಕೆವಿ ಶ್ರೀನಿವಾಸ್ ಅವರು ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಉರ್ದು, ಹಿಂದಿ, ಸಂಸ್ಕೃತ ಹೀಗೆ 8 ಭಾಷೆಗಳಲ್ಲಿ ಸಂಪೂರ್ಣ ಪಾಂಡಿತ್ಯವನ್ನು ಹೊಂದಿದ್ರು. ಎಂತಹ ಪಾಂಡಿತ್ಯ ಅಂತಂದರೆ ಅವರು ಕಾವ್ಯ ರಚನೆಯ ಮಾಡುವಷ್ಟು ಪಾಂಡಿತ್ಯವನ್ನು ಪಡೆದಿದ್ರು. ಅವರು ಸಂಗೀತ ಮತ್ತು ಚಿತ್ರರಂಗಕ್ಕೆ ನೀಡಿದಂತಹ ಕೊಡುಗೆಗಳಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ತಮಿಳು ಕಲೈಮಾಮಣಿ ಪ್ರಶಸ್ತಿ, ಆಂಧ್ರ ಶಿವ ಪ್ರತಿಷ್ಠಾನದ ಮಾಧವ ಪೆದ್ದಿ ಸತ್ಯಂ ಪ್ರಶಸ್ತಿ ಕೂಡ ಅವರು ಪಡ್ಕೊಂಡಿದ್ದಾರೆ. 1976 ತೆರೆ ಕಂಡಂತಹ ಮಕ್ಕಳ ಭಾಗ್ಯ ಚಿತ್ರ, ಗಂಡಸು ತಲೆ ಕೂದಲನ್ನು ಕತ್ತರಿಸದೆ ಹಾಗೆ ಬೆಳೆಸಿದ್ರೆ ಕ್ಷೌರಿಕನಾಗುವಕ್ಕೆ ಅವನಿಗೆ ನಷ್ಟ ಆಗುತ್ತೆ, ಹಾಗಾಗಿ ಅವನ ತಲೆ ಕೂದಲು ಬೆಳೆಸ್ಕೊಳ್ಬೇಕು. ಅದರ ತೊಂದರೆಗಳು ಹಾಗೂ ಉದ್ದ ಕೂದಲಿನಿಂದಾಗುವಂತಹ ಅಭ್ಯಾಸಗಳನ್ನು ಹಾಸ್ಯದ ಧಾಟಿಯಲ್ಲಿ ಹೇಳಿದ್ರೆ, ಅದರಲ್ಲೂ ಬೇರೆ ಬೇರೆ ಭಾಷೆಗಳಲ್ಲಿ ಹೇಳಬಹುದು ಅಂತ ಅಂದಾದರೆ ಯಾರು ಬರೆಯೋದಕ್ಕೆ ಸಾಧ್ಯ, ಯಾರು ಹಾಡೋದಕ್ಕೆ ಸಾಧ್ಯ ಅಂತ ಹೀಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ, ನಾನು ರೆಡಿ, ನಾನು ಬರಿತೀನಿ ಅಂತ ಹೇಳಿ ಅಲ್ಲೇ ನಿಂತ ಗಳಿಗೆಯಲ್ಲೇ ಬರೆದಿದ್ರಂತೆ ನಮ್ಮ ಪ್ರತಿವಾದಿ ಭಯಂಕರ ಶ್ರೀನಿವಾಸ್. ಕನ್ನಡ, ಹಿಂದಿ, ತಮಿಳು, ತೆಲುಗು ಚರಣಗಳಲ್ಲಿ ಮೂಡಿಬಂದಂತಹ ಒಂದು ವಿಶೇಷವಾದ ಗೀತೆ ಇದು. ಕಾವ್ಯ, ಗಾನ ಎರಡೂ ಕೂಡ ಅವರದ್ದೇ. ಬನ್ನಿ ಕೇಳ್ಕೊಂಡು ಬರೋಣ ಈ ಗೀತೆ, ಮಕ್ಕಳ ಭಾಗ್ಯ ಚಿತ್ರದ್ದು.
1: ಬನ್ನಿ

0: ಸುರುಳಿಯೇನು ಚಿಕ್ಕದಿರಲಿ ದೊಡ್ಡದಿರಲಿ ಸಣ್ಣವಿರಲಿ ದಪ್ಪವಿರಲಿ ಕೇಶವ.
1: ಎಲ್ಲ ಇವನ ನನ್ನ ಹೆಸರು ನಿಂಗೆ ಯಾಕೋ ಗೊತ್ತಾಯ್ತು?
0: ಅದಲ್ಲಪ್ಪ, ಇದು ಕೇಶವ ತೊಲಗಿಸುವೆ ಮನೋ ಕ್ಲೇಶವ ತೊಲಗಿಸುವೆ. ಬನ್ನಿ ಮಹಾಸ್ವಾಮಿ, ಬನ್ನಿ ಮಹಾರಾಜ.

0: బుచ్చు నా చేతిలో పెట్టు బల్లి మహాస్వామి హై బల్లి మహారాయరే.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
2: ಭಾವನೆಗಳ ಲೋಕ ಬೇರೆ, ವೃತ್ತಿ ಬೇರೆ. ಒಂದು ಗೀತೆಗೆ ಒಂದು ಇತಿಹಾಸ ಇದೆ. ಪ್ರತಿಯೊಂದು ಗೀತೆಗೂ ತನ್ನದಾದ ಇತಿಹಾಸ ಇರೋ ಹಾಗೆ ಇದರಲ್ಲೊಂದು ವಿಶೇಷತೆ ಇದೆ. ಈ ಗೀತೆ ಸಂಗೀತ ಸಂಯೋಜನೆಯಾಗಿದ್ದು ಕೂಡ ಸಂಗೀತ ನಿರ್ದೇಶಕರು ತಮ್ಮ ಒಡಹುಟ್ಟಿದವರನ್ನು ಕಳ್ಕೊಂಡಂತಹ ಸೂತಕದಲ್ಲಿ, ಹಾಗೆ ಹಾಡಿದ ಗಾಯಕರು ಕೂಡ ತಾಯಿಯ ವಿಯೋಗ ಆಗಿತ್ತು. ಅವರ ಉತ್ತರಾಧಿಕ್ರಿಯೆಗಳಿಗೆ ಹಣ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಗೀತೆಯನ್ನು ಹಾಡಲೇಬೇಕಾದಂತಹ ಅನಿವಾರ್ಯತೆ ಇತ್ತು. ಕರೆ ಬಂದಾಗ ಯಾವುದನ್ನು ಕೂಡ ಅದನ್ನು ಮುಂದಕ್ಕೆ ತರದಲೆ, ನೆನಪು ಮಾಡಿಕೊಳ್ಳದೆಲೆ, ದುಃಖ ಪಡೆದಲೆ, ಕರ್ತವ್ಯ, ಈ ಕರ್ತವ್ಯ ಪಾಲನೆಗೆ ಹಣದ ಅವಶ್ಯಕತೆ ಇದೆ, ನಾನು ದುಡಿಲೇಬೇಕು, ನಾನು ಹಾಡಲೇಬೇಕು ಅಂತ ಹೇಳಿ ಬಂದು ಹಾಡ್ತಾರೆ. ಆ ಗೀತೆ ಕೇಳಿದವ್ರಿಗೆ ಮಾತ್ರ ಇದು ಯಾವ ಛಾಯೆ ಕೂಡ ಕಾಣಿಸೋದಿಲ್ಲ. ಕೇಳ್ತಾ ಇದ್ದ ಹಾಗೆ ಮೈ ಮರೆತು ಹಾಗೆ ಕಲ್ಪನಾ ಲೋಕಕ್ಕೆ ತೇಲಿ ಹೋಗುವಂತೆ ಮಾಡುತ್ತೆ. GK ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಿತ್ತು. PV ಶ್ರೀನಿವಾಸ್ ಅವರ ಗಾಯನ ಈ ಗೀತೆಯಲ್ಲಿತ್ತು. ಯಾವುದು ಚಿತ್ರ ಅಂತೀರಾ? ಸೊಸೆ ತಂದ ಸೌಭಾಗ್ಯ ಚಿತ್ರದ ರವಿವರ್ಮನ ಈ ಹಾಡನ್ನು ಮರೆಯೋದಿಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ.

ಆ ಕಾಲದಲ್ಲಿ ಚಿತ್ರದಲ್ಲಿ ನಾಯಕನ ಮುಖ ಪರದೆ ಮೇಲೆ ಕಾಣಿಸ್ತಾ ಇತ್ತು. ಆದರೆ ನಾಯಕನ ಭಾವನೆಗಳಿಗೆ ಧ್ವನಿ ನೀಡ್ತಾ ಇದ್ದವರು ಹಿನ್ನೆಲೆ ಗಾಯಕರು. ಅಂತಹ ಸಂದರ್ಭದಲ್ಲಿ ಪಿ ಬಿ ಶ್ರೀನಿವಾಸ್ ಅವರ ಮೃದುವಾದ ಭಾವಪೂರ್ಣ ಕಂಠ ಅನೇಕ ನಾಯಕ ಪಾತ್ರಗಳಿಗೆ ವಿಶೇಷವಾಗಿ ಮೆರುಗನ್ನು ತಂದುಕೊಟ್ಟಿತ್ತು. ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಅವರ ಗಾಯನದ ಜೋಡಿ ಇದೆಯಲ್ಲ, ಅದು ಕನ್ನಡ ಚಿತ್ರರಂಗದ ಸುವರ್ಣಯುಗ ಪ್ರಮುಖ ನೆನಪುಗಳಲ್ಲಿ ಒಂದು ಅಂತ ಹೇಳಬಹುದು. ರಾಜ್ಕುಮಾರ್ ಅವರ ಅಭಿನಯ, ಸಂಗೀತ ನಿರ್ದೇಶಕರ ಸಂಗೀತ, ಕವಿಗಳ ಸಾಹಿತ್ಯ ಮತ್ತು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿ, ಇವೆಲ್ಲ ಸೇರಿದ್ರೆ ಪ್ರೇಕ್ಷಕರಿಗೆ ಮರೆಯಲಾಗದ ಗೀತೆಗಳನ್ನು ಕೊಟ್ಟವು ಅಂತ ಹೇಳಬಹುದು. ಅದರಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು, ಅದು ಎಷ್ಟು ಚೆನ್ನಾಗಿ ಅವರ ಧ್ವನಿಗೆ ಹೊಂದಿಕೊಳ್ತಾ ಇತ್ತು ಅಂತಂದರೆ, ನಂದು ಶರೀರ ನನ್ನ ಶಾರೀರ ಪಿ ಬಿ ಶ್ರೀನಿವಾಸ್ ಅಂತ. ಅಂತಹ ಒಂದು ಗೀತೆಯನ್ನು ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾನೇ ರಾಜಕುಮಾರ ಅನ್ನುವಂತಹ ಈ ಹಾಡಿದೆಯಲ್ಲ ಭಾಗ್ಯದ ಬಾಗಿಲು, ಇದು ಡಾಕ್ಟರ್ ರಾಜ್ಕುಮಾರ್ ಅವರ 100ನೇ ಚಿತ್ರ. ಆ ಚಿತ್ರದಲ್ಲಿ ಇಬ್ಬರೂ ಕೂಡ ಒಂದಲ್ಲೊಂದು ತಾದಾತ್ಮ್ಯತೆ, ನಾವು ಎರಡು ಜೀವ ಒಂದೇ ಆತ್ಮ ಅಂತ ತೋರಿಸಿದಂತಹ ಗೀತೆಗಳಲ್ಲಿ ಇದು ಒಂದು ರೀತಿಯಾದಂತಹ ವಿಶೇಷವಾದ ಗೀತೆ ಅಂತಲೇ ಹೇಳಬಹುದು.

ಧ್ವನಿಯಲ್ಲಿ ನಾಯಕನ ಪ್ರೀತಿ, ಶೃಂಗಾರ, ವಿರಹ, ಕನಸು, ಕೆಲವೊಮ್ಮೆ ಸೋಲು, ತತ್ವ, ಎಲ್ಲದಕ್ಕೂ ಕೂಡ ಹೊಂದಿಕೊಳ್ಳುವಂತಹ, ಎಲ್ಲ ಅಭಿವ್ಯಕ್ತಿಗೂ ಕೂಡ ಹೊಂದಿಕೊಳ್ತಾ ಇದ್ದಂತಹ ಧ್ವನಿ ನಮ್ಮ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರದ್ದು. ಅದಕ್ಕಾಗಲೇ ಅವರು ಹಾಡಿದಂತಹ ಗೀತೆಗಳು ಕೇವಲ ಚಿತ್ರದ ಭಾಗವಾಗಿ ಉಳಿಲಿಲ್ಲ, ಅವರ ಜನರ ಬದುಕಿನ ಭಾಗವಾದವು. ನಾಂದಿ, ಕಸ್ತೂರಿ ನಿವಾಸ, ಬಂಗಾರದ ಮನುಷ್ಯ, ಇವನ್ನೆಲ್ಲ ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅವುಗಳೆಲ್ಲವೂ ಕೂಡ ಚಲನಚಿತ್ರದ ಸಾಹಿತ್ಯ ಇರಬಹುದು, ನಿರ್ದೇಶನ ಇರಬಹುದು, ಚಿತ್ರೀಕರಣ ಇರಬಹುದು, ಅದರ ಜೊತೆಗೆ ಸಮನಾಗಿ ನಿಂತದ್ದು ಸಂಗೀತ, ಸಂಗೀತಕ್ಕೆ ಧ್ವನಿ ನೀಡಿದಂತಹ ಈ ಕಲಾವಿದರು. ಅಂತಹ ಶೃಂಗಾರದ ಗೀತೆಗಳ ಸರಮಾಲೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಸಾಕ್ಷಾತ್ಕಾರ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬರೋಣ. ಪಿ ಬಿ ಶ್ರೀನಿವಾಸ್ ಅವರು ಸಂಗಡಿಗರೊಂದಿಗೆ ಹಾಡಿರುವಂತಹ ಗೀತೆ.

ಮತ್ತೆ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮತ್ತೊಂದು ವಿಶೇಷತೆ, ವಿಶೇಷತೆಗಳ ಆಗರ ಇವರು ಅಂತ ಹೇಳಬಹುದು. ಅದೇನು ಅಂತಂದರೆ ಯೋಡ್ಲಿಂಗ್. ಯೋಡ್ಲಿಂಗ್ ಅಂದರೆ ಸಾಮಾನ್ಯವಾಗಿ ಹಾಡಿನ ನಡುವೆ ಧ್ವನಿಯ ಒಂದು ರಿಜಿಸ್ಟರ್ಗಳನ್ನು ವೇಗವಾಗಿ ಬದಲಾಯಿಸುವಂತಹ ಒಂದು ವಿಶಿಷ್ಟವಾದ ಗಾಯನ ಶೈಲಿ. ಒಂದು ಕ್ಷಣದಲ್ಲಿ ಗಂಭೀರವಾದ ಧ್ವನಿ, ಮತ್ತೊಂದು ಕ್ಷಣದಲ್ಲಿ ಹಗುರವಾದ ಎತ್ತರದ ಧ್ವನಿ, ಈ ಧ್ವನಿ ಬದಲಾವಣೆ ಯೋಡ್ಲಿಂಗ್ನ ವಿಶೇಷತೆ, ಸೊಗಸು. ಪಿ ಬಿ ಶ್ರೀನಿವಾಸ್ ಇದರಲ್ಲೂ ಕೂಡ ನಮಗೆ ಪ್ರತಿಧ್ವನಿ ಚಿತ್ರದಲ್ಲಿರ್ತಕ್ಕಂತಹ ಈ ಗೀತೆಯ ಕೊನೆಯಲ್ಲಿ ಅವರು ನನಗೆ ಈ ಯೋಡ್ಲಿಂಗ್ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ ನನ್ನ ಧ್ವನಿಯಲ್ಲಿ ಅಂತ ಮಾಡಿ ತೋರಿಸಿದರು. ಅದರಲ್ಲೂ ದಕ್ಷಿಣ ಭಾರತದ ಒಬ್ಬ ಗಾಯಕ. ಯೋಡ್ಲಿಂಗ್ನಲ್ಲಿ ನಮಗೆ ಗೊತ್ತಿರೋ ಹಾಗೆ ಕಿಶೋರ್ ಕುಮಾರ್ ಅವರು ಒಂದು ವಿಶೇಷವಾದ ಒಂದು ಸ್ಥಾನವನ್ನು ಪಡ್ಕೊಂಡಿದ್ದರು. ದಕ್ಷಿಣ ಭಾರತದ ಗೀತೆಗಳಲ್ಲಿ ಪ್ರತಿಧ್ವನಿ ಚಿತ್ರದ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲೂ ಕೂಡ ಮೂಡಿಬಂದಿದ್ದು ವಿಶೇಷವಾಗಿತ್ತು. ಕೇಳೋಣ ಬನ್ನಿ.

ನಾನು ಆರಂಭದಲ್ಲಿ ಹೇಳಿದೆ, ಪಂಡಿತರು ಹಲವು ಭಾಷೆಗಳಲ್ಲಿ, 8 ಭಾಷೆಗಳಲ್ಲಿ ಅಂತ. ಒಬ್ಬ ಗಾಯಕನಾಗಿ, ಒಬ್ಬ ಕವಿಯಾಗಿ, ಒಬ್ಬ ಸಂಸ್ಕೃತ ಪಂಡಿತನಾಗಿ ಕೇವಲ 10 ದಿನದಲ್ಲಿ ಉರ್ದು ಭಾಷೆಯನ್ನು ಕಲಿತು ಅದರಲ್ಲಿ ಶಾಯರಿಗಳನ್ನು ಬರೆಯುವಷ್ಟು ಸಾಧಕರಾಗಿ ಆಳಿದ್ದು ಚಿತ್ರರಂಗವನ್ನು, ಎಂದೂ ಮರೆಯದ ಹಾಡುಗಳನ್ನು ನೀಡಿದ್ದು ಕೂಡ ಪ್ರತಿವಾದಿ ಭಯಂಕರ PB ಶ್ರೀನಿವಾಸ್ ಅವರು. ಭಾಗ್ಯಜ್ಯೋತಿ ಚಿತ್ರದಲ್ಲಿರ್ತಕ್ಕಂತಹ ಈ ಗೀತೆಯ ಒಂದು ವಿಶೇಷತೆ ಹೌದು ಇದೆ. PB ಶ್ರೀನಿವಾಸ್ ಅವರೇ ಬರೆದು ಅವರು ಹಾಡಿದ್ದಾರೆ ವಾಣಿ ಜಯರಾಮ್ ಅವರ ಜೊತೆಗೆ. ಏನಿದು ವಿಶೇಷತೆ ಅಂತಂದರೆ, ದಿವ್ಯ ಗಗನ ವನವಾಸಿ, ಇದು ಸಂಸ್ಕೃತದಲ್ಲಿ ರಚನೆಯಾದಂತಹ ಗೀತೆ. ವಿಜಯ್ ಭಾಸ್ಕರ್ ಅವರ ಅದ್ಭುತವಾದ ಸಂಗೀತದಲ್ಲಿ ಈ ಗೀತೆ ಮೂಡಿಬಂದಿದೆ ನಿಮಗಾಗಿ.

ಗೀತೆಯನ್ನು ಕೇಳಕ್ಕೆ ಬಂದ್ರಲ್ಲ, ಮಹಾಕವಿ ಕಾಳಿದಾಸನ ವಿಕ್ರಮ ಊರ್ವಶಿಯ ಪ್ರಣಯ ಗಾಥೆಯನ್ನು ಸಂಸ್ಕೃತದಲ್ಲಿ ಚಲನಚಿತ್ರದಲ್ಲಿ ಅಳವಡಿಸಿದ್ದಿದೆಯಲ್ಲ, ಅದೊಂದು ವಿಶೇಷತೆ. ಈ ವಿಶೇಷ ಪ್ರತಿಭೆ, ಇಂತಹ ಪ್ರತಿಭೆಗಳನ್ನು ಹೊಂದಿದ್ದಂತಹ ಪಿ ಬಿ ಶ್ರೀನಿವಾಸರ ಗೀತೆಗಳು ಸದಾ ನಮ್ಮ ಹೃದಯದಲ್ಲಿ ಇದ್ದೇ ಇರುತ್ತೆ, ನಮ್ಮ ಕಿವಿಗಳಲ್ಲಿ ಪದೇ ಪದೇ ಅನುರಣಿಸ್ತಾ ಇರುತ್ತೆ. ಯಾವುದನ್ನು ಕೇಳೋದು, ಯಾವುದನ್ನು ಬಿಡೋದು, ತತ್ವ ಪದ ಬೇಕು ಅಂತಂದರೆ ಇದೇ ಆಡಿಸಿ ನೋಡು, ಬೀಡಿಸಿ ನೋಡು ಅನ್ನೋಂಥದ್ದು. ಹಾಗೆ ಕೀಟ್ಲೆ ಹಾಸ್ಯ ಅಂತಂದರೆ ಥಳುಕು ಮೋರೆ ಹೆಣ್ಣಿಗೆ ಅಂತ ಹೇಳುತ್ತೆ. ಹಾಗೆ ಮಗುವನ್ನು ಮಲಗಿಸ್ಬೇಕು ಅಂತಂದರೆ ಹಾಡೊಂದ ಹಾಡುವೇನು ಹಾಡಿ ನಾನಿದ್ದೀನಿ ಅಂತ ಹೇಳುತ್ತೆ. ಹಾಗೆ ವಿರಹದ ಗೀತೆ ಇರಬಹುದು, ಅಥವಾ ಜೀವನದಲ್ಲಿ ಸೋತಂತಹ ಗೀತೆಗಳಿರಬಹುದು, ಶೃಂಗಾರಮಯ ಗೀತೆಗಳಿರಬಹುದು, ಎಲ್ಲ ಗೀತೆಗಳು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿಬಂದವು. ಅವರ ನೆನಪಿನೊಂದಿಗೆ ಇಂದಿನ ಈ ಗಾನಗಂಗೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ.

ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ.

ಸುನ್ಹೆರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಶಿಕಾರಿ ಚಿತ್ರದ ಗೀತೆಯನ್ನು ಕೇಳೋಣ ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ.

ತೀಸರಿ ಕಸಂ ಚಿತ್ರದ ಗೀತೆ ಮುಖೇಶ್ ಅವರ ಧ್ವನಿಯಲ್ಲಿ ಇದುವರೆಗೆ ಮೂಡಿಬಂತು. ಮುಂದಿನ ಗೀತೆ ತುಮ್ಸೆ ಅಚ್ಛಾ ಕೌನ್ ಹೇ, ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ.

ಇದು ಇಂದಿನ ಸುನ್ಹೆರೆಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ 11:48. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸವಿ ನೆನಪು. ಇದರಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ವಾಗ್ದಾನ ಚಿತ್ರಕ್ಕೆಂದು ಪಿ ಬಿ ಶ್ರೀನಿವಾಸ್ ಹಾಡಿರುವಂತಹ ಗೀತೆ.

ಸುಖ ಸಂಸಾರ ಚಿತ್ರದ ಗೀತೆಯನ್ನು ಎಲ್ಲಾರೀಶ್ವರಿಯವರ ಧ್ವನಿಯಲ್ಲಿ, ಹಾಗೆ ಶ್ರೀಕೃಷ್ಣದೇವರಾಯ ಚಿತ್ರದ ಗೀತೆಯನ್ನು ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿದಿರಿ. ಇನ್ನು ಮುಂದೆ ರಂಗಮಹಲ್ ರಹಸ್ಯ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಪಿ ಸುಶೀಲಾ ಹಾಡಿದ್ದಾರೆ.

ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು ಮೂಡಿಬರುತ್ತಿವೆ. ಶ್ರೋತೃಬಂಧವರೇ, ಇದೊಂದು ಪ್ರಕಟಣೆ. ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ಶಾಲಾ ಶಿಕ್ಷಣ ಹಾಗೂ ಸಂಪನ್ಮೂಲ ವಿಭಾಗವು ಜವಾಹರ್ ನವೋದಯ ವಿದ್ಯಾಲಯದ ಜಿಲ್ಲಾವಾರು 9ನೇ ಹಾಗೂ 11ನೇ ತರಗತಿಗಳಲ್ಲಿ 2027-28 ಸಾಲಿಗೆ ಖಾಲಿ ಇರುವ ಸೀಟುಗಳನ್ನು ಭರ್ತಿ ಮಾಡಲು 10 ಏಪ್ರಿಲ್ 2027 ಪ್ರವೇಶ ಪರೀಕ್ಷೆಯನ್ನು ನಿಗದಿಪಡಿಸಿದೆ. ಇದಕ್ಕೆ ಅರ್ಜಿ ಸಲ್ಲಿಸಲು 30/9/2026 ಕೊನೆಯ ದಿನಾಂಕವಾಗಿದ್ದು, ಅಭ್ಯರ್ಥಿಗಳು 9ನೇ ತರಗತಿಗೆ ಸಿಬಿಎಸ್ಇ ಐಟಿಎಂ ESO.NIC.IN 2026 ಹಾಗೂ 11ನೇ ತರಗತಿಗೆ ಸಿಬಿಎಸ್ಇ ITMS.NIC.IN 2026 NVXI 11 ಈ ಲಿಂಕ್ ಮೂಲಕ ಉಚಿತವಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗೆ ರಿಜಿಸ್ಟ್ರೇಷನ್ ಪೋರ್ಟಲ್ ಗಮನಿಸಬೇಕು ಎಂದು ಪ್ರಕಟಣೆ ತಿಳಿಸುತ್ತದೆ. ಪ್ರಕಟಣೆ ಕೇಳಿದಿರಿ. ಸವಿನೆನಪು, ಇದರಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳು ಮುಂದುವರಿಯುತ್ತಿವೆ. ನನ್ನ ತಮ್ಮ ಚಿತ್ರಕ್ಕೆಂದು ಪಿ ಬಿ ಶ್ರೀನಿವಾಸ್ ಅವರು ಎಲ್ ಆರ್ ಈಶ್ವರಿ ಅವರೊಂದಿಗೆ ಹಾಡಿರುವಂತಹ ಗೀತೆ.

0: ಓಲಾಡಿ
1: ಸಾವಿರ
0: ಕಣ್ಣಲ್ಲಿ ತೇಲಾಡೊಬ್ಬ ನಾಡಿ
1: ಬಾಬಾ.

0: சங்கமா சவின் என்ன பூ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಜಂಜಡ ಜಗದಲ್ಲಿ ಜನ್ಮವ ಕೊಟ್ಟು ಜಾರಿಕೊಂಡ ದೇವರಿಗೂ ದೊಡ್ಡದು ಯಾವುದು ಗೊತ್ತೇ? ದುಡ್ಡಿದ್ದರೇನೇ ಲೋಕ, ಅದಿಲ್ಲದೆ ಹೋದರೆ ಶೋಕ.

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ

ನಾಗೇಂದ್ರ ಅವರು ಹಾಡಿದಂತಹ ಗೀತೆಯನ್ನು ಕಣ್ಣೀರು ಚಿತ್ರದಿಂದ ಆಯ್ದುಕೊಳ್ಳಲಾಗಿತ್ತು, ಇದುವರೆಗೆ ಮೂಡಿಬಂತು. ಇನ್ನು ಮುಂದೆ ಗೆಜ್ಜೆ ಪೂಜೆ ಚಿತ್ರದ ಗೀತೆ ಹಾಡಿದ್ದಾರೆ ಬಿ

0: ಇಂಪಾದ ನವಿರಾದ ಕಾವ್ಯ,
1: ಮನದಾಳವನ್ನು ತಟ್ಟುವ ಸಂಗೀತ,
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರಿ ಪಲ್ನಲ್ಲಿ.
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್,
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
2: ಆರು 3 9 ಚಿತ್ರದ ಗೀತೆ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಗಳಲ್ಲಿ.

0: ಗಿರ್ಮಿಟ್, ಹೊಸ ರಾಗ, ಹೊಸ ತಾಳ.
1: ರಾಜಲೇ ಸಂಜಾನು ಈ ರಾಜನ್ನೇ ಕುಯ್ನು,
0: ಹೊಸ ಶೈಲಿ, ಹೊಸ ಮಟ್ಟು.
1: ನಾಂಗಲ್ ಬಂಗಾರಿ ಹೊಡೆದ್ರೆ ನಗಾರಿ, ಫೀಲಿಂಗ್ ತೂರಿ ಫೀಲಿಂಗ್ ತೂರಿ, ಗೋಲ್ಡನ್ ಲಂಬಾರಿ ತಟ್ಟಿ ಬಂಗಾರಿ.
0: ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯನ್ನು
2: ಕಣ್ಣಿಗೆ ಕಾಣೋ ಕೇಳುತ್ತಿದೆ.
0: ಪ್ರತಿದಿನ ಸಂಜೆ 5:30 ಗಿರ್ಮಿಟ್
2: ಚಳಿ ಹೇಳುತ್ತಿದೆ.
1: ಸಿಂಗಾರ ಸಿರಿಯ ಅಂಗಾಲಿ ನೆಲೆ ಬಂಗಾರ.
3: ಎಸ್ ಜಾನಕಿ ಹಾಗೂ ಎಸ್ ಪಿ ಶೈಲಜಾ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ವಜ್ರದ ಜಲಪಾತ ಚಿತ್ರದ ಈ ಒಂದು ಹಾಡು.

0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಹಾಡಿದ ಸಿಂಹಚೂಡಿ ಚಿತ್ರದಿಂದ ಇದ್ದ ಗೀತೆಯನ್ನ ಕೇಳಿದ್ರಿ.
1: ಕಂಡೊಡನೆ ಕರ ಪಿಡಿದು

ಭಾಮಾಮಣಿ, ಚಿಂತಾಮಣಿ, ಕಾಮನರಗಿಣಿ, ಮುತ್ತಿನ ಮಣಿ, ಕರಿಮಣಿ, ರಿಮಣಿ, ಮಣಿ, ನೀ ರಾಣಿ, ರಾಣಿ ಪ್ರತಿಭಾಮೇ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಶಾಂತಿ, ಸಹಬಾಳ್ವೆ ಮತ್ತು ಸಹೋದರತ್ವದ ಮಾರ್ಗ ತೋರಿದ ಗುರುನಾನಕ್ ದೇವ್ ಅವರ ಪುಣ್ಯತಿಥಿ ಅಂಗವಾಗಿ ಹಲವು ಗುರುದ್ವಾರಗಳಲ್ಲಿ ಇಂದು ಪುಣ್ಯಸ್ಮರಣೆ, ಗುರು ಗ್ರಂಥ ಸಾಹೇಬ್ ಪಠಣ, ಉಚಿತ ಪ್ರಸಾದ ವಿತರಣೆಯ ಲಂಗರ್ ಆಯೋಜಿತವಾಗಿವೆ. ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ ದೇಶಾದ್ಯಂತ ಜರುಗುತ್ತಿದೆ. ವ್ಯಾಪಾರ ವಹಿವಾಟು ಸುಗಮಗೊಳಿಸುವ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ಬಗ್ಗೆ ಕೇಂದ್ರ ಸರ್ಕಾರ ಒತ್ತು ನೀಡುತ್ತಿದೆ. ಉದ್ಯಮಗಳಿಗೆ ಪರವಾನಗಿ, ಅನುಮೋದನೆ ಮತ್ತು ಸರ್ಕಾರಿ ಸೇವೆಗಳನ್ನು ಆನ್ಲೈನ್ ಮೂಲಕ ಒದಗಿಸಿ ಸಮಯ, ಶ್ರಮ, ವೆಚ್ಚ ಮತ್ತು ಅನಗತ್ಯ ಕಾಗದ ಪತ್ರಗಳ ವಿಲೆ ಕಡಿತಗೊಳಿಸುವ ಮಹತ್ವಾಕಾಂಕ್ಷೆ ಈ ಯೋಜನೆ ಹೊಂದಿದೆ. ಧಾರವಾಡದ ಚಾರ್ಟರ್ಡ್ ಅಕೌಂಟೆಂಟ್ ವೀಣಾ ಮುದಿಗೌಡರ್ 300 ಕಕ್ಷಿದಾರರಿಗೆ ಜಿಎಸ್ಟಿ ಮತ್ತು ಇ ಫೈಲಿಂಗ್ ಬಗ್ಗೆ ಸಕಾಲಿಕ ಮಾರ್ಗದರ್ಶನ ಮಾಡುತ್ತಿದ್ದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಮ್ಮ ಉದ್ದೇಶ ಕೇವಲ ಜಿಎಸ್ಟಿಆರ್ ರಿಟರ್ನ್ ಸಲ್ಲಿಸುವುದಲ್ಲ, ಗ್ರಾಹಕರ ವ್ಯವಹಾರಕ್ಕೆ ಅನ್ವಯವಾಗುವ ಜಿಎಸ್ಟಿ ನಿಯಮಗಳನ್ನು ಅರ್ಥ ಮಾಡಿಕೊಂಡು ಸರಿಯಾದ ತೆರಿಗೆ ಪಾವತಿ ಮತ್ತು ಸಮಯಕ್ಕೆ ಸರಿಯಾದ ಕಾಂಪ್ಲಯನ್ಸ್ ಮಾಡುವಂತೆ ಮಾರ್ಗದರ್ಶನ ನೀಡುವುದು ನಮ್ಮ ಮುಖ್ಯ ಸೇವೆಯಾಗಿದೆ. ವಿಶೇಷವಾಗಿ ಸಣ್ಣ ವ್ಯಾಪಾರಿಗಳಿಗೆ ಜಿಎಸ್ಟಿ ನಿಯಮಗಳು ಕೆಲವೊಮ್ಮೆ ಕಷ್ಟಕರವಾಗಿ ಕಾಣಬಹುದು. ಅಂತಹ ಸಂದರ್ಭದಲ್ಲಿ ಅವರ ವ್ಯವಹಾರದ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಸರಳವಾದ ರೀತಿಯಲ್ಲಿ ಜಿಎಸ್ಟಿ ಕಾಂಪ್ಲಯನ್ಸ್ ಬಗ್ಗೆ ತಿಳಿಸುವುದು ನಮ್ಮ ಪ್ರಮುಖ ಜವಾಬ್ದಾರಿಯಾಗಿದೆ. ಒಟ್ಟಿನಲ್ಲಿ ರಿಜಿಸ್ಟ್ರೇಷನ್, ಅಕೌಂಟಿಂಗ್, ಟ್ಯಾಕ್ಸ್ ಕ್ಯಾಲ್ಕುಲೇಷನ್, ರಿಟರ್ನ್ ಫೈಲಿಂಗ್, ಐಟಿಸಿ ರೀಕನ್ಸಿಲೇಷನ್, ಇ ಇನ್ವಾಯ್ಸ್, ಇವೇ ಬಿಲ್, ನೋಟಿಸ್ ಕಾಂಪ್ಲಯನ್ಸ್, ಹೀಗೆ ಜಿಎಸ್ಟಿಯ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ನಿರಂತರ ಸೇವೆ ಮತ್ತು ಮಾರ್ಗದರ್ಶನ ನೀಡುತ್ತದೆ.
0: ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಪ್ರಭಾವತಿ ನೇತೃತ್ವದಲ್ಲಿ ಹಿರಿಯ ಅಧಿಕಾರಿಗಳ ತಂಡ ಮಳಿಗೆಗಳನ್ನು ಪರಿಶೀಲಿಸಿತು. ಹಲವು ಮಾರಾಟ ಮಳಿಗೆಗಳಲ್ಲಿ ಅವಧಿ ಮೀರಿದ ಹಾಗೂ ಕಲುಷಿತ ಆಹಾರ ಮಾರಾಟ ಮಾಡುತ್ತಿರುವ ಪ್ರಕರಣಗಳನ್ನು ತಂಡ ಪತ್ತೆ ಹಚ್ಚಿದೆ. ನಿಯಮ ಉಲ್ಲಂಘಿಸಿರುವ 9 ವ್ಯಾಪಾರಸ್ಥರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆದೇಶಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಈ ತಿಂಗಳ 25 ಹಾಗೂ 26 ತಾರೀಕು ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಕರ್ನಾಟಕ ರಾಜ್ಯ ಗ್ರಂಥಪಾಲಕರ 2 ಸಮ್ಮೇಳನ ಜರುಗಲಿದೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ತಿಳಿಸಿದ್ದಾರೆ. 300 ಹೆಚ್ಚು ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದು ಪ್ರೊಫೆಸರ್ ಎಸ್ಎಲ್ ಸಂಗಮ್ ಸಮ್ಮೇಳನದ ನಿರ್ದೇಶಕರಾಗಿದ್ದಾರೆ ಎಂದರು. ತಮ್ಮ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ವತಿಯಿಂದ ರಾಜ್ಯದ ಆಯುಷ್ ವೈದ್ಯರು ಇಂದಿನಿಂದ ಅನಿರ್ದಿಷ್ಟಾವಧಿ ಧರಣಿ ಹಾಗೂ ಮುಷ್ಕರ ಆರಂಭಿಸಲಿದ್ದಾರೆ ಎಂದು ರಾಜ್ಯ ಪದಾಧಿಕಾರಿ ಡಾಕ್ಟರ್ ಎಂಎಸ್ ಅಮಿತ್ ಧಾರವಾಡದಲ್ಲಿ ತಿಳಿಸಿದ್ದಾರೆ. 5 ಆವೃತ್ತಿಯ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ರಾಷ್ಟೀಯ ಅಭಿಯಾನದ ಅಂಗವಾಗಿ ಅಂತಾರಾಷ್ಟೀಯ ಕರಾವಳಿ ಸ್ವಚ್ಛತಾ ದಿನ 2026 ಜನಾಂದೋಲನದ ಭಾಗವಾಗಿ ಮಂಗಳೂರಿನ ತಣ್ಣೀರುಬಾವಿ ಕಡಲ ತೀರದಲ್ಲಿ ಸ್ವಚ್ಛತಾ ಜನಾಂದೋಲನ ಜರುಗಿತು. ಕಲಬುರಗಿ ಜಿಲ್ಲೆಯ 11 ತಾಲೂಕುಗಳು ಹಾಗೂ 260 ಗ್ರಾಮ ಪಂಚಾಯಿತಿಗಳ ಒಟ್ಟು 4,431 ಸದಸ್ಯ ಸ್ಥಾನಗಳ ಮೀಸಲಾತಿ ನಿಗದಿಪಡಿಸಿ ರಾಜ್ಯ ಪರಿಪತ್ರದಲ್ಲಿ ಪ್ರಕಟಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ವಸತಿ ಖಾತೆ ಸಚಿವ ಜಮೀರ್ ಅಹಮದ್ ಖಾನ್ ಇಂದು ಮಧ್ಯಾಹ್ನ 1:30 ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿಗೆ

ಭೇಟಿ ನೀಡಿ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಶೀಲಿಸಲಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಚೇರಿಗೂ ಅವರು ಭೇಟಿ ನೀಡಲಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ಶ್ರೀ ಶಾರದಾಂಬಾ ಮಠದಲ್ಲಿ ಅಕ್ಟೋಬರ್ 10-26 ಶರನ್ನವರಾತ್ರಿ ಹಾಗೂ ದಸರಾ ಮಹೋತ್ಸವ ಜರುಗಲಿದೆ. ಗದಗ್ ಜಿಲ್ಲೆಯಲ್ಲಿ ಕಾನೂನು ಸೇವಾ ಸ್ವಯಂ ಸೇವಕರಿಗಾಗಿ ಪುನಶ್ಚೇತನ ತರಬೇತಿ ಕಾರ್ಯಾಗಾರ ಜರುಗಿತು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷೆ ಹಾಗೂ ನ್ಯಾಯಾಧೀಶರಾದ ನಾಗವೇಣಿ ಚಾಲನೆ ನೀಡಿದರು. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿ, ಪಂಜಿನ ಕವಾಯತು ಹಾಗೂ ಡ್ರೋನ್ ಶೋ ವೀಕ್ಷಿಸಲು ವಿಶೇಷ ಟಿಕೆಟ್ ವ್ಯವಸ್ಥೆ ಜಿಲ್ಲಾಡಳಿತ ಕೈಗೊಂಡಿದೆ. ಆಸಕ್ತರು ಗೋಲ್ಡ್ ಕಾರ್ಡ್ ಹಾಗೂ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಪಡೆಯಬಹುದು. ಜಾಲತಾಣ www.mysoorudasara.gov.inಗೆ ಭೇಟಿ ನೀಡಿ ಬುಕಿಂಗ್ ಮಾಡಬಹುದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ 6 ನ್ಯಾಯಾಲಯಗಳಲ್ಲಿ ಇತ್ತೀಚೆಗೆ ನಡೆದ 9ನೇ ರಾಷ್ಟೀಯ ಜನತಾ ನ್ಯಾಯಾಲಯದಲ್ಲಿ ಒಟ್ಟು 222 ಪ್ರಕರಣಗಳನ್ನು ಕಕ್ಷಿದಾರರ ಸಮಕ್ಷಮ ಪರಸ್ಪರ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದೆ ಎಂದು ನ್ಯಾಯಾಧೀಶ ದಾಸರಿ ಕ್ರಾಂತಿ ಕಿರಣ್ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಕೊಣ್ಣೂರು ಗ್ರಾಮದ ಶೈಕ್ಷಣಿಕ ಅಭಿವೃದ್ಧಿಗೆ ಸಂಬಂಧಿಸಿ ಜಿಲ್ಲಾಧಿಕಾರಿ ಸಂಗಪ್ಪ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ್ ಬಾಲೆ ನೇತೃತ್ವದಲ್ಲಿ ತಾಲೂಕು ಆಡಳಿತದ ಅಧಿಕಾರಿಗಳ ಸಭೆ ನಡೆಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ആകാശവാണി കാര്യക്രമ വനിതാ വിഹാര.
1: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಕುರಿತು ಚರ್ಚೆ. ಭಾಗವಹಿಸುತ್ತಾರೆ ಶಿಕ್ಷಕಿಯಾದ ಶಾಂತಲಾ ಎಂರಾವ್, ಗೃಹಿಣಿಯಾದ ಚಂದ್ರಿಕಾ, ಉಪನ್ಯಾಸಕಿಯಾದ ವೀಣಾ ಚಲವರಾಜ್, ನಡೆಸಿಕೊಡುತ್ತಾರೆ ನೇತ್ರಾ ಕೆ.
2: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಚರ್ಚೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಚರ್ಚೆಯ ವಿಷಯ ಏನು ಅಂದ್ರೆ ಸ್ತ್ರೀ ಸ್ವಾತಂತ್ರ್ಯ. ನಮಗೆ ಅನ್ನಿಸ್ಬಹುದು ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ, ಆದ್ರೆ ಅವಳಿಗೆ ಎಷ್ಟು ಸಿಕ್ಕಿದೆ, ಯಾವ ಯಾವ ಕ್ಷೇತ್ರಗಳಲ್ಲಿ ಅವಳಿಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಇನ್ನೂ ಅವಳಿಗೆ ಎಷ್ಟು ಸ್ವಾತಂತ್ರ್ಯ ಬೇಕು, ಈಗಾಗಲೇ ಸಿಕ್ಕಿರುವ ಸ್ವಾತಂತ್ರ್ಯವನ್ನ ಅವಳು ನಿಜಕ್ಕೂ ಸದುಪಯೋಗ ಪಡಿಸ್ಕೊಂಡಿದ್ದಾಳ, ಹೀಗೆ ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ ಶಿಕ್ಷಕಿ ಹಾಗೂ ಅನೇಕ ಸಾಹಿತ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಶಾಂತಲಾ ಎಂರಾವ್, ಹಾಗೆ ಮತ್ತೊಬ್ಬರು ಗೃಹಿಣಿಯಾಗಿ ಓದುಗರ ಬಳಗದಲ್ಲಿ ತೊಡಗಿಸಿಕೊಂಡಿರುವಂತಹ ಚಂದ್ರಿಕಾ ಅವರು ಇದ್ದಾರೆ. ಹಾಗೆ ಮತ್ತೊಬ್ಬರು ಉಪನ್ಯಾಸಕಿಯಾಗಿ ಅನೇಕ ಸಾಮಾಜಿಕ ಕಾರ್ಯಕರ್ತೆಯಾಗಿರುವ ವೀಣಾ ಚಲುವರಾಜ್ ಅವರು ಇದ್ದಾರೆ. ಈಗ ಈ ಮೂರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ನಮ್ಮ ಚರ್ಚೆಯನ್ನ ಸ್ತ್ರೀ ಸ್ವಾತಂತ್ರ್ಯ ಅಂದ್ರೆ ಏನು ಅನ್ನುವ ನಿಮ್ಮ ಸ್ವಂತ ಅನುಭವದ ಮಾತುಗಳನ್ನ ಹೇಳೋದ್ರ ಮೂಲಕ ಈ ನಮ್ಮ ಚರ್ಚೆನ ಪ್ರಾರಂಭ ಮಾಡೋಣ. ಹಾಗಾದ್ರೆ ಚಂದ್ರಿಕಾ ಅವರೇ, ನಿಮ್ಮ ಅಭಿಪ್ರಾಯ ಏನು, ಸ್ತ್ರೀ ಸ್ವಾತಂತ್ರ್ಯ ಅಂದ್ರೆ ನಿಮ್ಗೆ ಏನ್ ಅನ್ಸತ್ತೆ?
3: ನನ್ನ ಪ್ರಕಾರ ಸ್ತ್ರೀ ಸ್ವಾತಂತ್ರ್ಯ ಅಂದ್ರೆ ಅದೊಂದು ಕೇವಲ ಹಕ್ಕುಗಳ ಹೇಳಿಕೆ ಅಲ್ಲ, ಅದು ಆತ್ಮ ಗೌರವದ ಬದುಕು. ಸ್ವಾತಂತ್ರ್ಯ ಅಂತಂದ್ರೆ ಅದು ಕೇವಲ ಮನೆಯಿಂದ ಹೊರ ಹೋಗುವಂತದ್ದಲ್ಲ, ಅದು ಯಾವುದೇ ನಿರ್ಬಂಧಗಳಿಲ್ಲದೆ ಸ್ವಂತ ನಿರ್ಧಾರಗಳನ್ನ ತಗೊಳ್ಳೋದು, ಮುಕ್ತವಾಗಿ ಚಿಂತಿಸೋದು, ತಮಗೆ ಇಷ್ಟವಾದ ಜೀವನ ಶೈಲಿಯನ್ನು ಅನುಸರಿಸಲು ಇರೋ ಒಂದು ಮೂಲಭೂತ ಹಕ್ಕುಗಳು ಅಂತ ನನ್ನ ಅಭಿಪ್ರಾಯ.
2: ಶಾಂತಲಾ, ನೀವೇನು ಹೇಳ್ತೀರಾ?
4: ನನ್ನ ಗೆಳತಿ ಚಂದ್ರಿಕಾ ಹೇಳಿದ್ತರ ನನ್ನ ಪ್ರಕಾರ ಸ್ತ್ರೀ ಸ್ವಾತಂತ್ರ್ಯ ಅಂದ್ರೆ ಸಮಾನ ಅಧಿಕಾರ, ಹಕ್ಕುಗಳು, ಗೌರವ, ಸ್ವಾವಲಂಬನೆ ಮತ್ತು ನನ್ನ ಮನಸ್ಸು, ದೇಹ ಮತ್ತು ಭವಿಷ್ಯದ ಬಗ್ಗೆ ನಾನು ತೆಗೆದುಕೊಳ್ಳುವ ನಿರ್ಧಾರಗಳು. ನಿರ್ಧಾರ ತೆಗೆದುಕೊಳ್ಳುವಂತ ಅಧಿಕಾರ ನನಗೆ ದೊರಕಿದ್ರೆ ಅದೇ ನನ್ನ ಪ್ರಕಾರ ಸ್ತ್ರೀ ಸ್ವಾತಂತ್ರ್ಯ ಅಂತ. ಈ ನಿರ್ಧಾರಗಳು ಹೇಗೆ ಅಂದ್ರೆ ಏನಾಗುತ್ತೆ ಅಂದ್ರೆ, ನಾವು ನಿರ್ಧಾರಗಳನ್ನ ತಗೊಂಡಾಗ ನಮ್ಗೆ ಯಾರು ನಮ್ಮನ್ನ ಜಡ್ಜ್ ಮಾಡಬಾರ್ದು. ನನ್ನ ಪ್ರಕಾರ ಸ್ವಾತಂತ್ರ್ಯ ಅಂದ್ರೆ ಅದು ನಿರ್ಧಾರಗಳಿಗೆ ನಾನೇ ಹೊಣೆ, ನಾನೇ ಜವಾಬ್ದಾರಿ. ಅದನ್ನ ಆಧಾರವಾಗಿಟ್ಕೊಂಡು ಬೇರೆ ಯಾರು ನನ್ನನ್ನು ಜಡ್ಜ್ ಮಾಡುವಂತ ವಾತಾವರಣ ಇದ್ರೆ ಅದು ಸ್ತ್ರೀ ಸ್ವಾತಂತ್ರ್ಯ ಅಲ್ಲ ಅಂತ ನನ್ನ ಅಭಿಪ್ರಾಯ.

0: ಯಾವುದೋ ಒಂದು ಅಪರಿಚಿತ ವಾತಾವರಣದಲ್ಲಿ ಒಂದು ಸುರಕ್ಷತೆ ಭಾವನೆಯೂ ಕೂಡ ನನಗೆ ಸ್ತ್ರೀ ಸ್ವಾತಂತ್ರ್ಯ ಅನ್ನೋ ಅಭಿಪ್ರಾಯ ನನ್ನದು.
1: ಚೆನ್ನಾಗಿ ಹೇಳಿದ್ರಿ. ಶಾಂತಲಾ ಅವರ ಅಭಿಪ್ರಾಯ, ಚಂದ್ರಿಕಾ ಅವರ ಅಭಿಪ್ರಾಯ ತುಂಬಾ ಎಷ್ಟು ವಿಭಿನ್ನವಾಗಿದೆ ಅಲ್ವಾ? ಹಾಗಾದ್ರೆ ನಮ್ಮ ವೀಣಾ ಅವ್ರು ಏನು ಹೇಳ್ತಾರೆ ಕೇಳೋಣವಾ?
2: ಖಂಡಿತ ಮೇಡಮ್. ಸ್ತ್ರೀ ಧನಾತ್ಮಕವಾಗಿ ಯಾವಾಗಲೂ ಚಿಂತನೆ ಮಾಡಬೇಕು, ಆವಾಗಲೇ ಅವಳು ಮುಂದುವರಕ್ಕೆ ಸಾಧ್ಯ. ಆಮೇಲೆ ಅವಳು ಸಾಮಾಜಿಕ ಕಳಕಳಿನ ಹೆಚ್ಚಾಗಿ ಇಟ್ಕೊಳ್ಬೇಕಾಗತ್ತೆ. ಆಮೇಲೆ ಸರಿ ಯಾವುದು ತಪ್ಪು ಯಾವುದು ಅನ್ನೋ ವಿವೇಚನಾ ಶಕ್ತಿ ಅವಳಿಗಿರಬೇಕು. ಅದನ್ನು ಅವಳು ಉಪಯೋಗಿಸ್ಕೊಂಡು ಸರಿಯಾದ ಮಾರ್ಗದಲ್ಲಿ ಅವಳು ತನ್ನಂತಾನು ತೊಡಗಿಸ್ಕೊಂಡು ಅದರಲ್ಲಿ ಮುಂದುವರಿಬೇಕು ಅಂತ ಅನಿಸುತ್ತೆ. ಆಮೇಲೆ ಅವಳು ಯಾವುದೇ ಕಠಿಣ ಕೆಲಸಗಳು ನನಗೆ ಮಾಡೋಕ್ಕಾಗೋದಿಲ್ಲ ಅಂತ ಅವಳ ಮನಸ್ಸಿನಲ್ಲಿ ಅಂದ್ಕೊಳ್ಳೇ ಕೂಡ್ದು.
1: ಓಹೋ, ನೋಡಿ ನಾವು ಇಲ್ಲಿ 4 ಜನ ಮಹಿಳೆಯರು ಕೂತಿದ್ದೀವಿ. ನಾವು 4 ಜನ ಕೂತಿದ್ರು ನಮಗೆ ನಮ್ಮದೇ ಆದಂತಹ ಡಿಫ್ರೆಂಟ್ ಆದಂತಹ ಒಪಿನಿಯನ್ ಇದೆ ಈ ಸ್ವಾತಂತ್ರ್ಯ ಅಂದರೆ ಏನು ಅಂತ. ಅಂದರೆ ಎಷ್ಟು ರೀತಿಯಲ್ಲಿ ನಾವು ಸ್ವಾತಂತ್ರ್ಯವನ್ನು ಒಂಥರ ವಿಸ್ತಾರವಾಗಿ ವಿಶ್ಲೇಷಿಸ್ತೀವಿ ಅದರ ಅರ್ಥವನ್ನು. ಈಗ ಈ ಸ್ವಾತಂತ್ರ್ಯ ಅನ್ನೋದು ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ ನಮಗೆ, ಹೌದಲ್ವಾ? ಮಹಿಳೆಯರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಸ್ವಾತಂತ್ರ್ಯ ಸಿಕ್ಕಿದೆ. ಸಿಕ್ಕಿರುವ ಸ್ವಾತಂತ್ರ್ಯವನ್ನು ನಾವು ಸರಿಯಾಗಿ ಬಳಸ್ಕೊಳ್ತಾ ಇದ್ದೀವ. ಹೀಗೆಲ್ಲ ನಾವು ಯೋಚನೆ ಮಾಡಿದ್ರೆ ಬಹಳ ಹಿಂದೆ ಸ್ತ್ರೀಯರಿಗೆ ತುಂಬಾ ಕಟ್ಟುಪಾಡುಗಳಿತ್ತು. ಆದ್ರೆ ಅವಳು ಶಿಕ್ಷಣ ಪಡ್ಕೊಳ್ಳೋಕ್ಕೋಸ್ಕರ ಒಂದಷ್ಟು ಅವಳು ಹೋರಾಟ ಮಾಡ್ತಾಳೆ. ಆ ಹೋರಾಟದ ನಂತರ ಅವಳಿಗೊಂದಷ್ಟು ಸ್ವಾತಂತ್ರ್ಯ ಸಿಗತ್ತೆ. ಈ ತರ ಸ್ವಾತಂತ್ರ್ಯ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಎಲ್ಲ ಹೇಳ್ತೀವಲ್ವಾ? ಹಾಗಾದ್ರೆ ಈ ಆರ್ಥಿಕವಾಗಿ ಅವಳು ಎಷ್ಟು ಸ್ವತಂತ್ರಳು ಅನ್ನೋದ್ರ ಬಗ್ಗೆ ಚಂದ್ರಿಕಾ ಅವರು ಏನ್ ಹೇಳ್ತೀರಾ?
3: ಖಂಡಿತ ಮೇಡಮ್, ಹಿಂದೆ ಮಹಿಳೆಯರಿಗೆ ಯಾವುದೇ ರೀತಿಯ ಒಂದು ಸ್ವಾತಂತ್ರ್ಯ ಇರಲಿಲ್ಲ. ಬಾಲ್ಯದಲ್ಲಿ ಅವಳು ಪೋಷಕರ ಆಶ್ರಯದಲ್ಲಿರ್ತಾ ಇದ್ಲು, ಯೌವನದಲ್ಲಿ ಗಂಡನ ಆಶ್ರಯದಲ್ಲಿರ್ತಾ ಇದ್ಲು, ಮುಪ್ಪಿನಲ್ಲಿ ಮಕ್ಕಳ ಆಶ್ರಯದಲ್ಲಿ ಇರ್ತಾ ಇದ್ಲು. ಅವಳಿಗೆ ಯಾವುದೇ ರೀತಿಯಾದ ಒಂದು ಆರ್ಥಿಕವಾಗಿ ಆಗ್ಲಿ ಅಥವಾ ಸಾಮಾಜಿಕವಾಗಿ ಆಗ್ಲಿ ಅವಳಿಗೆ ಸ್ವಾತಂತ್ರ್ಯ ಇರ್ಲಿಲ್ಲ. ಮನೆಗೆ ಸೀಮಿತವಾದ್ಲು, ಗೃಹಿಣಿ ಗೃಹ ಮುಚ್ಚತೆ ಅನ್ನೋ ತರ ಅವಳು. ಈಗ ತುಂಬಾನೇ ಬದಲಾವಣೆ ಆಗಿದೆ. ಮಹಿಳೆ ಆರ್ಥಿಕವಾಗಿ ತುಂಬಾ ಸ್ವಾತಂತ್ರ್ಯವನ್ನ ಹೊಂದಿದಾಳೆ, ಎಲ್ಲಾ ಕ್ಷೇತ್ರಗಳಲ್ಲೂ ಉದ್ಯೋಗವನ್ನ ಮಾಡ್ತಾ ಇದ್ದಾಳೆ, ಪುರುಷರಿಗೆ ಸಮಾನವಾಗಿ ವೇತನವನ್ನ ಪಡಿತಾ ಇದ್ದಾಳೆ. ಮತ್ತೆ ಅವಳಿಗೆ ಕಾನೂನಿನ ಪ್ರಕಾರ ತಂದೆಯ ಆಸ್ತಿಯಲ್ಲಿ ಪಾಲು ಕೂಡ ಸಿಗ್ತಾ ಇದೆ. ಮೊದ್ಲು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅನ್ನೋ ತರ ಅವಳನ್ನ ಮನೆಯಿಂದ ಹೊರಗೆ ಇಟ್ಬಿಡ್ತಾ ಇದ್ರು. ಅವಳಿಗೆ ಯಾವುದೇ ರೀತಿಯ ಒಂದು ಆಸ್ತಿಯಲ್ಲಿ ಪಾಲು ಕೊಡ್ತಾ ಇರ್ಲಿಲ್ಲ. ಮದುವೆಲೆ ಏನ್ ಖರ್ಚು ಮಾಡಿರ್ತಿದ್ರು ಅಷ್ಟರಲ್ಲೇ ಮುಗ್ದು ಹೋಗ್ತಾ ಇತ್ತು. ಆ ರೀತಿಯಾಗಿ ಅವಳು ಆರ್ಥಿಕವಾಗಿ ಇವಾಗ ಸಬಲಳಾಗಿದ್ದಾಳೆ. ಮಹಿಳೆಯರು ಕೂಡ ಇವಾಗ ತಮ್ಮ ಸ್ವಂತ ಗಳಿಕೆಯಿಂದ ಮನೆ, ಭೂಮಿ, ಒಡವೆ ಖರೀದಿಸೋದು, ಈ ತರದ ಎಲ್ಲ ಒಂದು ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ.
1: ಸ್ವಂತ ಉದ್ದಿಮೆ ಕೂಡ
3: ಮಾಡ್ತಾ ಇದ್ದಾರೆ. ಈಗೆಲ್ಲ ಕಾರ್ಖಾನೆಗಳಲ್ಲಿ ಹೆಣ್ಣು ಮಕ್ಕಳುಗಳು ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಿ ಅದನ್ನು ನಿಭಾಯಿಸ್ತಾ ಇದ್ದಾರೆ. ಬ್ಯಾಂಕ್ಗಳಲ್ಲಿ ಒಂದು ತಮ್ಮ ಸ್ವಂತ ಖಾತೆಯನ್ನು ತೆರೀತಾರೆ, ಉಳಿತಾಯ ಮಾಡ್ತಾರೆ. ಆ ಉಳಿತಾಯ ಮಾಡಿದ ಹಣನ ಹೇಗೆ ಖರ್ಚು ಮಾಡ್ಬೇಕು ಅನ್ನೋದಾಗ್ಲಿ, ಎಲ್ಲಿ ಹೂಡಿಕೆ ಮಾಡ್ಬೇಕು ಅನ್ನೋದಾಗ್ಲಿ, ಈ ನಿರ್ಧಾರವನ್ನೆಲ್ಲ ಅವರೇ ಸ್ವಂತವಾಗಿ ತಗೊಂಡು ಸಮರ್ಥವಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಹಳ್ಳಿಗಳ ಕಡೆ ಎಲ್ಲ ಸ್ವಸಹಾಯ ಸಂಘಗಳು ಪ್ರಾರಂಭ ಆಗಿದೆ. ಆ ಒಂದು ಸ್ವಸಹಾಯ ಸಂಘಗಳ ಉಪಯೋಗ ಪಡ್ಕೊಂಡು ತಮ್ಮ ಕಾಲ ಮೇಲೆ ತಾವು ಆರ್ಥಿಕವಾಗಿ
1: ನಿಂತ್ಕೊಂಡಿದ್ದಾರೆ.
3: ಸಬಲೀಕರಣ ಆಗಿದೆ
1: ಅಂದ್ರೆ ಆರ್ಥಿಕವಾಗಿ ಅವಳೊಂದಷ್ಟು ಸ್ವಾತಂತ್ರ್ಯನ ಅನುಭವಿಸ್ತಾ ಇದ್ದಾಳೆ ಅಂತ ನಿಮಗೆ
3: ಅಂತ ನನ್ನ ಅಭಿಪ್ರಾಯ
1: ಅನ್ಸುತ್ತೆ. ಹಾಗೆ ಸಾಮಾಜಿಕವಾಗಿಯೂ ಕೂಡ, ಅಂದ್ರೆ ಈಗ ಅವಳು ಆರ್ಥಿಕವಾಗಿ ಸ್ವಾತಂತ್ರ್ಯ ಪಡ್ಕೋಬೇಕು ಅಂತಂದ್ರೆ ಅವಳು ಸಮಾಜಕ್ಕೆ ಬರಬೇಕು, ಸಮಾಜದಲ್ಲಿ ಒಂದಷ್ಟು ಜನಗಳ ಜೊತೆ ಬೆರಿಬೇಕು, ಇವರು ಹೇಳಿದ ಹಾಗೆ ಒಂದಷ್ಟು ಕ್ಷೇತ್ರಗಳಲ್ಲಿ ಅವಳು ದುಡಿಬೇಕು. ಹೀಗೆಲ್ಲ ದುಡಿಯುವಾಗ, ತನ್ನನ್ನ ತಾನು ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸ್ಕೊಳ್ವಾಗ ಅಲ್ಲಿ ಏನಾದ್ರೂ ಅವಳಿಗೆ ರಿಸ್ಟ್ರಿಕ್ಷನ್ ಇದೆಯಾ, ಅಥವಾ ಅಲ್ಲಿಯೂ ಕೂಡ ಅವಳಿಗೊಂದಷ್ಟು ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಅನ್ಸತ್ತಾ? ಇದ್ರ ಬಗ್ಗೆ ಶಾಂತಲಾ ಅವರು ನೀವೇನ್ ಹೇಳ್ತೀರಾ?
0: ನೇತ್ರ, ನನ್ಗನ್ಸೋದು ಬಿ ಆರ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಅವರು, ನಾನು ಒಂದು ಸಮಾಜದ ಪ್ರಗತಿಯನ್ನು ಆ ಸಮಾಜದ ಮಹಿಳೆಯರು ಸಾಧಿಸಿದ ಪ್ರಗತಿಯಿಂದ ಅಳೆಯುತ್ತೇನೆ ಅಂತ. ಅಂದ್ರೆ ಸಮಾಜದಲ್ಲಿ ಮಹಿಳೆಗೆ ಎಷ್ಟು ಪ್ರಾಮುಖ್ಯತೆ ಅವರು ಕೊಟ್ಟಿದ್ರು, ಅವರ ದೃಷ್ಟಿಯಲ್ಲಿ ಮಹಿಳೆಯ ಸ್ಥಾನ ಏನು ಅಂತ. ಹಾಗೆ ವಿವೇಕಾನಂದರು ಕೂಡ ಹೇಳ್ತಾರೆ, ಹಕ್ಕಿಯೊಂದು ಒಂದೇ ರೆಕ್ಕೆಯಿಂದ ಹಾರಲು ಸಾಧ್ಯವಿಲ್ಲ ಅಂತ. ಹಾಗೆ ಮಹಿಳೆಯರಿಗೆ ಸಮಾನ ಅವಕಾಶವಿಲ್ಲದೆ ಯಾವುದೇ ದೇಶವು ಪ್ರಗತಿ ಅಥವಾ ಯಶಸ್ಸು ಸಾಧಿಸಲಾರದು ಅಂತ ಹೇಳ್ತಾರೆ.
1: ಅಂದ್ರೆ ನೋಡಿ, ಪುರುಷನಷ್ಟೇ ಮಹಿಳೆಗೂ ಕೂಡ ಸಮಾನ ಅವಕಾಶ ಇರಬೇಕು.
0: ಅದೇ ರೀತಿ ಈ ಸಾಮಾಜಿಕ ಅಂತ ನಾವು ತಗೊಂಡಾಗ ನನ್ನ ಪ್ರಕಾರ 4 ಪ್ರಮುಖ ಅಂಶಗಳು ಈ ಸಮಾಜ ಅನ್ನೋದ್ರಲ್ಲಿ ಬರ್ತವೆ. ಮೊದಲನೇದಾಗಿ ಶಿಕ್ಷಣದ ಹಕ್ಕು, ಎರಡನೇದಾಗಿ ಆಯ್ಕೆಯ ಸ್ವಾತಂತ್ರ್ಯ, ಮೂರನೇದಾಗಿ ಸಮಾನ ಗೌರವ, ಮತ್ತು ನಾಲ್ಕನೇದಾಗಿ ಹಿಂಸೆಯಿಂದ ಮುಕ್ತಿ. ಈ ಒಂದೊಂದಾಗಿ ನನ್ನ ಪ್ರಕಾರ ನಾನು ಹೇಳ್ತಾ ಹೋಗ್ತೇನೆ ಹೇಗೆ ನಾನು ಇವುಗಳನ್ನ

0: ತಯಿಸ್ಕೊಂಡಿದ್ದೇನೆ ಅಂತ. ಈಗ ನಾನು ಶಿಕ್ಷಣದ ಹಕ್ಕು ಅಂದಾಗ, ಈಗ ಮುಂಚೆ ಒಂದ್ ಕಾಲದಲ್ಲಿ ಚಂದ್ರಿಕಾ ಅವರು ಹೇಳಿದಾಗೆ ಹೆಣ್ಣಿಗೆ ಶಿಕ್ಷಣವನ್ನು ಕೊಡುವುದನ್ನೇ ಹತ್ತಿಕ್ಕಲಾಯಿತು.
1: ಹೌದು,
0: ಯಾಕಂದ್ರೆ ಆಗಿನ ಕಾಲದಲ್ಲಿ ನಂಬಿಕೆ ಏನಿತ್ತು ಅಂದ್ರೆ ಅವಳು ಚೆನ್ನಾಗಿ ಓದಿದ್ರೆ, ಜಾಸ್ತಿ ಓದಿದ್ರೆ ಅವಳು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಶುರು ಮಾಡ್ತಾಳೆ.
1: ಹೌದು,
0: ಆದ್ರೆ ಈಗ ತುಂಬಾ ಬದಲಾವಣೆಗಳನ್ನ ನಾವೇನ್ ಕಾಣ್ತಾ ಇದ್ದೇವೆ. ಶಿಕ್ಷಣದ ಹಕ್ಕು ಅನ್ನೋದು ಈಗ ಕಡ್ಡಾಯ ಶಿಕ್ಷಣ ಅಂತ ಬಂದಿದೆ. ಬ್ಯಾಂಕ್ಗಳಿವೆ, ಸಾಲ ಕೊಟ್ಟಾದ್ರೂ ಸಾಲ ತಗೊಂಡಾದ್ರೂ ಉನ್ನತ ಶಿಕ್ಷಣ ಪಡೀಲಿ ಅನ್ನುವಂಥದ್ದು ಸಹಾಯ ಮಾಡ್ತಾ ಇವೆ. ಆ ತರವಾಗಿ ಶಿಕ್ಷಣದ ಹಕ್ಕು ಅನ್ನೋದು ಹೆಣ್ಣಿಗೆ ದೊರಕಿದೆ. ಈಗ ಈಗ ಎರಡನೇದಾಗಿ ಹೇಳೋದಾದ್ರೆ ಆಯ್ಕೆಯ ಸ್ವಾತಂತ್ರ್ಯ. ಆಯ್ಕೆ ಸ್ವಾತಂತ್ರ್ಯದಲ್ಲಿ ನಾನು ರಾಜಕೀಯವನ್ನ ತಗೊಳ್ತಾ ಇದ್ದೇನೆ. ಈಗ ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರು ತುಂಬಾ ಜನ ಇದ್ದಾರೆ. ಅವರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ, ಗ್ರಾಮ ಪಂಚಾಯತಿಗಳಲ್ಲಿ, ಮುಂತಾದ ಗ್ರಾಸ್ ರೂಟ್ ಲೆವೆಲ್ ಅಂತ ನಾವೇನ್ ಹೇಳ್ತೀವಿ, ಅಲ್ಲಿ ಮೀಸಲಾತಿಗಳನ್ನ ಕಲ್ಪಿಸಲಾಗಿದೆ. ಅದೇ ರೀತಿ ದೇಶ ಮತ್ತು ರಾಜ್ಯ ರಾಜಕಾರಣದಲ್ಲಿ ನಾವು ನೋಡಿದೇವೆ, ತುಂಬಾ ಜನ ಮಂತ್ರಿ ಸ್ಥಾನಗಳಲ್ಲಿದ್ದಾರೆ, ಹಲವಾರು ಸಂಘ ಸಂಸ್ಥೆಗಳ ಅಧಿಕಾರದಲ್ಲಿದ್ದಾರೆ. ಅವರೆಲ್ಲರೂ ರಾಜಕೀಯವಾಗಿ ಮಹಿಳೆಯರ ಸ್ಥಿತಿಗತಿಗಳನ್ನ ಉದ್ಧರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಒಂದು ಆಯ್ಕೆಯ ಸ್ವಾತಂತ್ರ್ಯ. ಅದು ನಾನು ರಾಜಕೀಯವಾಗಿ ನನ್ನ ಕೈಲಾಗಿದ್ದನ್ನ ನಾನು ಸೇವೆ ಸಲ್ಲಿಸ್ತೇನೆ ಮಹಿಳೆಯರ ರಂಗಕ್ಕೆ ಅಂತ. ಈಗ ಎರಡನೇದಾಗಿ ಮತ್ತೊಂದು ಕ್ಷೇತ್ರ ನನಗೆ ಅನ್ಸೋದು ಅಂದ್ರೆ ಕ್ರೀಡೆ. ಕ್ರೀಡೆ ಅನ್ನೋದು ಒಂದು ಕಾಲದಲ್ಲಿ ಪುರುಷ ಪ್ರಧಾನ ಭಾಗವಾಗಿತ್ತು. ಈಗ ನಾವು ನೋಡಿದ ಹಾಗೆ ತುಂಬಾ ಜನ ಕ್ರೀಡೆಯಲ್ಲೂ ಕೂಡ ಮುಂಚೂಣಿಯಲ್ಲಿದ್ದಾರೆ. ಪುರುಷ ಪ್ರಧಾನ ಅಂತ ತಗೊಂಡಾಗ ಒಂದು ಕಾಲದಲ್ಲಿ ಫುಟ್ಬಾಲ್, ಕ್ರಿಕೆಟ್, ಗಾಲ್ಫ್, ಆಮೇಲೆ ರೆಸ್ಲಿಂಗ್, ಕುಸ್ತಿ, ಬಾಕ್ಸಿಂಗ್ ಇವೆಲ್ಲ ಪುರುಷ ಪ್ರಧಾನ ಕ್ಷೇತ್ರ ಮಾತ್ರ ಆಗಿತ್ತು. ಈಗ ಅಂತ ಕ್ಷೇತ್ರಗಳಲ್ಲೂ ಕೂಡ ಮಹಿಳೆಯರು ತಮ್ಮ ಪ್ರಾಬಲ್ಯವನ್ನ ಮೆರಿತಾ ಇದ್ದಾರೆ ಮತ್ತು ದೇಶಕ್ಕೆ, ರಾಜ್ಯಕ್ಕೆ, ಅವರ ಕುಟುಂಬಕ್ಕೆ ಎಲ್ಲ ಒಳ್ಳೆ ಹೆಸರನ್ನ ತಗೊಂಡ್ಬರ್ತಾ ಇದ್ದಾರೆ. ಹಾಗಾಗಿ ಆಮೇಲೆ ಆಯ್ಕೆಯ ಸ್ವಾತಂತ್ರ್ಯ ಅಂತ ಬಂದಾಗ ಇನ್ನೊಂದು ಮನರಂಜನಾ ಕ್ಷೇತ್ರ ಅಂತ ನನ್ಗನ್ಸುತ್ತೆ. ಒಂದ್ ಕಾಲದಲ್ಲಿ ಸಂಗೀತ, ನೃತ್ಯ, ಸಿನಿಮಾ ಇಂಥದ್ರಲ್ಲಿ ಭಾಗವಹಿಸೋ ಹೆಣ್ಮಕ್ಳಿಗೆ ಒಳ್ಳೆ ಹೆಸರು ಇರ್ತಾ ಇರ್ಲಿಲ್ಲ. ಸಮಾಜದ ಒಂದು ವರ್ಗದ ಜನರು ಮಾತ್ರ ಮಾಡುವಂಥದ್ದು, ಒಳ್ಳೆ ಕುಟುಂಬದವರು ಯಾರು ಮಾಡಬಾರ್ದು ಅನ್ನೋಂತ ಮನೋಭಾವನೆ ನಮ್ಮಲ್ಲಿತ್ತು. ಈಗ ಹಾಗಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ನೋಡ್ತೇವೆ, ಅದು ಒಂಥರ ಸ್ವಾತಂತ್ರ್ಯನೇ. ಆಮೇಲೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರ ಅಂತ ತಗೊಂಡ್ರೆ ನಾವು ಮಂಗಳಯಾನ ಅಥವಾ ಚಂದ್ರಯಾನ ಎಲ್ಲಾ ಯಾನಗಳಲ್ಲೂ ಮಹಿಳೆಯರ ಪಾತ್ರ ಬಹಳ ದೊಡ್ಡದಾಗಿದೆ. ಅದೇ ರೀತಿ ಸಸ್ಯಶಾಸ್ತ್ರ ಅಂತ ತಗೊಂಡಾಗ, ರಸಾಯನ ಶಾಸ್ತ್ರ ಅಂತ ತಗೊಂಡಾಗ, ವಿಜ್ಞಾನ ಕ್ಷೇತ್ರದಲ್ಲಿ ಅಸೀಮಾ ಚಾಟರ್ಜಿ ಅಂತ ಒಬ್ಬ ರಸಾಯನ ಶಾಸ್ತ್ರಜ್ಞ ಇದ್ದಾರೆ. ಆಮೇಲೆ ಸಸ್ಯಶಾಸ್ತ್ರದಲ್ಲಿ ಜಾನಕಿ ಅಮ್ಮಾಲ್ ಅಂತ, ಅವರವರ ಆಸಕ್ತಿಕರ ವಿಚಾರಗಳಲ್ಲಿ ಅವರು ತಮ್ಮ ಅತ್ಯುನ್ನತ ಕೊಡುಗೆಯನ್ನ ಕೊಡ್ತಾ ಇದ್ದಾರೆ. ಆಮೇಲೆ ಬಿಸ್ನೆಸ್ ಅನ್ನೋದು ಅಥವಾ ವ್ಯಾಪಾರಿ ಕ್ಷೇತ್ರ ಅನ್ನೋದು ಪುರುಷ ಪ್ರಧಾನ. ಆದ್ರೆ ಅಂತ ಕ್ಷೇತ್ರದಲ್ಲೂ ಕೂಡ ಕಿರಣ್ ಮುಜುಮ್ದಾರ್, ಫಾಲ್ಗುಣಿನ ಅಯ್ಯರ್ನ ಅಥವಾ ವಿನೀತಾ ಸಿಂಗ್ ಅಂತ, ರೋಶ್ನಿ ಮಲ್ಹೋತ್ರ ಅಂತ, ಆತರ ತುಂಬಾ ಮಹಿಳೆಯರು ಕೂಡ ಸ್ವಂತ ಬಿಸ್ನೆಸ್ ಅಥವಾ ಸ್ವಂತ ವ್ಯಾಪಾರದ ಕಂಪನಿಗಳನ್ನ ತೆಗೆಯೋದಲ್ದೆ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೂಡ ಕಲ್ಪಿಸ್ಕೊಳ್ತಾ ಇದ್ದಾರೆ. ಅದು ಒಂದು ರೀತಿ ಏನು ಹೆಮ್ಮೆಯ ವಿಚಾರ ನಮ್ಗೆ, ಅದು ಒಂದು ಸ್ವಾತಂತ್ರ್ಯ ಅಂತ ನನ್ಗೆ. ಆಮೇಲೆ ಕೊನೆಯದಾಗಿ ಸಮಾನ ಗೌರವ ಮತ್ತು ಹಿಂಸೆಯಿಂದ ಮುಕ್ತಿ. ಈ ಅಂಶಗಳನ್ನ ತಗೊಂಡಾಗ ಸಾಮಾಜಿಕ ಹಿಂಸೆ ಇರ್ಬೋದು ಅಥವಾ ಕೌಟುಂಬಿಕ ಹಿಂಸೆ ಇರ್ಬೋದು ಅಥವಾ ಕೆಲಸ ಮಾಡೋ ಜಾಗದಲ್ಲಿ ಆಗಿರುವಂತಹ ಹಿಂಸೆ ಇರ್ಬೋದು, ಹಲವಾರು ಕಠಿಣ ಕಾನೂನುಗಳನ್ನ ಮಾಡಲಾಗಿದೆ. ಅದನ್ನ ಬಳಸಿಕೊಳ್ಳುವಂತ ಸ್ವಾತಂತ್ರ್ಯವನ್ನು ಕೂಡ ಮಹಿಳೆ ಈಗ ಜಾಸ್ತಿ ಪಡ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ ನನ್ಗೆ. ಇಂಥ ಸಂದರ್ಭಗಳಲ್ಲಿ ಸಹಾಯ ಮಾಡ್ಲಿಕ್ಕೆ ಅಂತಾನೆ ನಮ್ಮಲ್ಲಿ ಮಹಿಳಾ ಪೊಲೀಸ್ ಠಾಣೆಗಳನ್ನ ನಿರ್ಮಿಸಲಾಗಿದೆ. ಆಮೇಲೆ ಪಿಂಕ್ ಪೊಲೀಸ್ ಅಂತ, ಅದೇ ರೀತಿ ಎಷ್ಟೋ ಮಹಿಳಾ ಮತ್ತು ಮಕ್ಕಳ ಸಹಾಯವಾಣಿಗಳಿವೆ, ಎನ್ಜಿಒಗಳಿವೆ. ಇವುಗಳನ್ನೆಲ್ಲವೂ ಕೂಡ ಸಾಮಾಜಿಕವಾಗಿ ಮಹಿಳೆಗೆ ಸ್ವಾತಂತ್ರ್ಯವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇವೆ. ಈ ಎಲ್ಲಾ ಸ್ವಾತಂತ್ರ್ಯಗಳ ಒಳಗೆ ದೊರಕರದಿಂದ ನನ್ನ ಪ್ರಕಾರ ಏನು ಅಂದ್ರೆ, ಸಾಮಾಜಿಕವಾಗಿ ಮಹಿಳೆಗೆ ಬೇಕಾದಂತ ವಾತಾವರಣ ನಿರ್ಮಾಣ ಆಗಿದೆ. ಅದರ ಸದುಪಯೋಗವನ್ನು ಪಡ್ಕೊಳ್ಳೋದು, ನೀಡುವಂತದ್ದು ಪುರುಷರ ಜವಾಬ್ದಾರಿಯೂ ಕೂಡ ಹೌದು, ಮಹಿಳೆಯ ಜವಾಬ್ದಾರಿಯೂ ಕೂಡ ಹೌದು.
1: ನಿಜ, ಇಷ್ಟೆಲ್ಲ ಸ್ವಾತಂತ್ರ್ಯವನ್ನ ನಾವು ಅನುಭವಿಸ್ತಾ ಇದೀವಿ ಅಲ್ವಾ, ಒಂದಷ್ಟು ಖುಷಿ ಆಗತ್ತಲ್ವಾ ನಮ್ಗೆ?
2: ತುಂಬಾ
1: ಖುಷಿ ಆಗತ್ತೆ. ಹಾಗೆ ಇನ್ನೊಂದು ಬಹಳ, ಈ ಸ್ವಾತಂತ್ರ್ಯದ ಜೊತೆಗೆ ನಮ್ಗೊಂದಷ್ಟು ಎಚ್ಚರಿಕೆನೂ ಬೇಕು. ಈ ಸ್ವಾತಂತ್ರ್ಯ ಅನ್ನೋದು ಈ ಸ್ವೇಚ್ಛಾಚಾರ ತರ ಆಗ್ಬಾರ್ದು ಅಲ್ವಾ? ನಾವೆಲ್ಲ ಮಹಿಳೆಯರು ಸಿಕ್ಕಿರೋ ಈ ಸ್ವಾತಂತ್ರ್ಯನ ಚೆನ್ನಾಗಿ ಬಳಸ್ಕೋತಾ ಇದೀವಾ, ಸದುಪಯೋಗ ಮಾಡ್ಕೋತಾ ಇದೀವಾ, ಇದ್ರ ಬಗ್ಗೆ ಒಂದಷ್ಟು ನಾವು ಚರ್ಚೆ ಮಾಡೋದಾದ್ರೆ ನಾವು ವೀಣಾ ಅವ್ರನ್ನ ಕೇಳೋಣವಾ? ವೀಣಾ ಅವರೇ, ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸತ್ತೆ?
2: ಖಂಡಿತ ಮೇಡಮ್, ಹೇಳ್ತೀನಿ. ಹೇಳಲೇಬೇಕಾದ ವಿಚಾರ ಇದು. ನೀವ್ ಹೇಳ್ದಂಗೆ ಸ್ವಾತಂತ್ರ್ಯ ಅನ್ನೋದು ಸ್ವೇಚ್ಛಾಚಾರ ಆಗ್ಬಾರ್ದು. ನನ್ ಪ್ರಕಾರ ಏನ್ ಅನ್ಸತ್ತೆ, 70% ಸದ್ಬಳಕೆ ಆಗ್ತಾ ಇದೆ, ಇನ್ನೊಂದು 30% ಎಕ್ಸೆಪ್ಷನ್ ಇದ್ದೇ ಇದೆ, ದುರ್ಬಳಕೆ ಮಾಡ್ಕೋತಾನೆ ಇದ್ದಾರೆ. ಇದಕ್ಕೆ ಕಾರಣ ಏನಂತಂದ್ರೆ, ಕೆಲವೊಂದು ಪರಿಸ್ಥಿತಿಗಳನ್ನ ಮತ್ತೆ ವಿಚಾರಗಳನ್ನ ವಿಷಯಗಳನ್ನ ಯಾವ ರೀತಿ ಅವರು ಪಾಸಿಟಿವ್ ಆಗಿ ಮತ್ತೆ ನೆಗೆಟಿವ್ ಆಗಿ ನೋಡ್ತಾ ಇದ್ದಾರೆ, ಆ ದೃಷ್ಟಿಕೋನ ಯಾವ ತರ ಇದೆ ಅವ್ರದ್ದು, ಅದ್ರ ಮೇಲೆ ಸ್ವಾತಂತ್ರ್ಯ ಯಾವ ರೀತಿ ಉಪಯೋಗ ಮಾಡ್ಕೋತಾ ಇದ್ದಾರೆ ಅನ್ನೋದು ಮೇಲೆ ಡಿಪೆಂಡ್ ಆಗ್ತಾ ಇದೆ. ಯಾವಾಗ ಟೆಕ್ನಾಲಜಿ ತುಂಬಾ ಬೆಳೀತೋ ಅವಳಿಗೆ ಎಲ್ಲಾ ತರ ಎಕ್ಸ್ಪೋಜರ್ ಸಿಕ್ತು. ಅದ್ರಿಂದ ಏನಾಯ್ತು, ಅವಳು ಈ ಕಂಪ್ಯಾರಿಸನ್ ಟೈಪ್, ಈಗ

0: ಗಂಡಸ್ರೇ ಮಾಡ್ತಾರೆ, ನಾವ್ ಯಾಕೆ ಮಾಡಬಾರ್ದು?
1: ಹೌದು.
0: ಸೊ ಈಗ ಏನಾಗ್ತಾ ಇದೆ, ಈಗ ಎಕ್ಸ್ಪೋಜರ್ ಅಂದಾಕ್ಷಣ ಈಗ ಪಬ್ಬು, ಕ್ಲಬ್ಗಳು, ಡ್ರಗ್ಸು
1: ಹೌದು.
0: ಈ ಥರದವೆಲ್ಲ ಈಸಿಯಾಗಿ ಸಿಗ್ತಾ ಇದ್ದಾವೆ. ಹಾಗಾಗಿ ಗಂಡ್ ಮಕ್ಕಳಿಗಿಂತ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಈಗ ಹೆಣ್ಮಕ್ಳುಗಳು ಕೂಡ ಅವರು ಹೊರಗಡೆ ಹೋಗ್ತಾರೆ, ಅವರುಗಳು ಸ್ವಲ್ಪ ಹಾಳಾಗ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ.
1: ಹೌದು.
0: ಆಮೇಲೆ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಅಂತ ಬಂದರೆ ಹೆಣ್ಮಕ್ಳುಗಳ ಮುಂದೆನೇ ಇದ್ದಾರೆ, ಮುಂಚೂಣಿಯಲ್ಲಿದ್ದಾರೆ. ಆದರೆ ಅದರಲ್ಲಿ ಅಧಿಕಾರದ ದುರುಪಯೋಗನ ಅವರು ಮಾಡ್ಕೊಳ್ತಾ ಇದ್ದಾರೆ.
1: ಹೌದು.
0: ಬಟ್
1: ಅಂದ್ರೆ ನೀವು ಚೆನ್ನಾಗಿ ಹೇಳ್ತಾ ಇದ್ದೀರ, ಈ ಸ್ವಾತಂತ್ರ್ಯ ಅನ್ನೋದು ಅವಳು ಎಲ್ಲೋ ಪುರುಷನ ಜೊತೆಗೆ ಪೈಪೋಟಿಗೆ ಹೋಗಿ ತನ್ನನ್ನು ತಾನು ಸ್ವಾತಂತ್ರ್ಯದ ಮಿತಿನ ಮರಿತಾ ಇದ್ದಾಳೇನೋ ಅಂತ
0: ಹೌದು
1: ಅನ್ಸತ್ತೆ
0: ಹೌದು
1: ಅಲ್ವಾ?
0: ಅದು. ಆಮೇಲೆ ಇನ್ನೊಂದೇನಾಗಿದೆ, ನಮ್ಮ ಮಹಿಳೆಯರಿಗಾಗಿ ಕೆಲವೊಂದು ಕಾನೂನಿನಲ್ಲಿ ಮಾರ್ಪಾಡುಗಳು ಮಾಡಿದ್ರು. ಅವಾಗಿಂದ ಏನಾಗ್ತಾ ಇದೆ, ಈ ಮಹಿಳೆಯರು ಅದನ್ನ ದುರ್ಬಳಕೆ ಮಾಡ್ಕೋತಿದ್ದಾರೆ. ಆಮೇಲೆ ಆಸ್ತಿಗಳನ್ನ ಕಿತ್ಕೊಳ್ಳೋ ಅಂತ ಅಷ್ಟು ಮಟ್ಟಿಗೆ ಕೂಡ ಹೋಗ್ತಾ
1: ಆ
0: ಇದ್ದಾರೆ,
1: ಹಂತದವರೆಗೂ ಇಳಿಯುವಷ್ಟು
0: ಹಂತದವರೆಗೂ ಇಳಿಯುವಷ್ಟು
1: ಮಹಿಳೆ
0: ಅವರು ಅದು
1: ರೆಡಿಯಾಗಿದ್ದಾಳೆ
2: ಅವರು
1: ಈಗ.
2: ಸಂಬಂಧಗಳಿಗೆ ಬೆಲೆ ಇಲ್ಲದೆ ಇರೋ
0: ಸಂಬಂಧ.
2: ತರ ಆಗಿದೆ
0: ಹೌದು
2: ಇವಾಗ. ಹಣ
0: ಹೌದು
2: ಮುಖ್ಯ.
0: ಹೌದು,
2: ಹಣ
0: ನಾವು
2: ಆಸ್ತಿ ಮುಖ್ಯ.
0: ಒಳ್ಳೊಳ್ಳೆ ಉದಾಹರಣೆಗಳನ್ನ

0: ಕಾನೂನಿನಲ್ಲಿ ಮಾರ್ಪಾಡುಗಳು ಮಾಡಿದ್ರು. ಅವಾಗಿಂದ ಏನಾಗ್ತಾ ಇದೆ, ಈ ಮಹಿಳೆಯರು ಅದನ್ನ ದುರ್ಬಳಕೆ ಮಾಡ್ಕೋತಿದ್ದಾರೆ. ಆಮೇಲೆ ಆಸ್ತಿಗಳನ್ನ ಕಿತ್ಕೊಳ್ಳೋ ಅಂತ ಅಷ್ಟು ಮಟ್ಟಿಗೆ ಕೂಡ ಹೋಗ್ತಾ
1: ಆ
0: ಇದ್ದಾರೆ,
1: ಹಂತದವರೆಗೂ
0: ಹಂತದವರೆಗೂ
1: ಇಳಿಯುವಷ್ಟು
0: ಇಳಿಯುವಷ್ಟು
1: ಮಹಿಳೆ
0: ಅವರು.
1: ರೆಡಿ ಆಗಿದ್ದಾಳೆ
0: ಅದವರು
1: ಈಗ.
2: ಸಂಬಂಧಗಳಿಗೆ ಬೆಲೆ ಇಲ್ಲದೆ ಇರೋ ತರ ಆಗಿದೆ
0: ಹೌದು
2: ಇವಾಗ. ಹಣ
0: ಹೌದು
2: ಮುಖ್ಯ.
0: ಹೌದು,
2: ಹೌದು, ಹಣ
0: ನಾವು
2: ಆಸ್ತಿ ಮುಖ್ಯ
0: ಒಳ್ಳೊಳ್ಳೆ
2: ಅನಿಸ್ತು.
0: ಉದಾಹರಣೆಗಳನ್ನ ಬಿಟ್ಬಿಡ್ತೀವಿ. ಎಲ್ಲರೂ ನಾವು ಮಾದರಿಯಾಗಿ ತಗೊಂಡ್ಬಿಟ್ಟು ಮುಂದುವರಿಬೇಕೇ ಹೊರತು, ನಾವು ಇನ್ನ ಯಾವ್ದು 30% ಯಾವುದು ನಾವು ಅದು ಸರಿ ಇಲ್ಲ ಅಂತ ಅನ್ಕೋತೀವಿ, ಅದನ್ನ ನಮ್ಮ ಮಾರ್ಗಸೂಚಿ ಅಂತ ತಿಳ್ಕೊಂಡು ಅದನ್ನ ಮಾಡೋ ಅಂತದ್ದು ಸ್ವೇಚ್ಛಾಚಾರ ಅಂತ ನನ್ನ ಪ್ರಕಾರ.
2: ಅಂದ್ರೆ ಆ 30% ಆಫ್ ಪೀಪಲ್ ಆ ವಿಮೆನ್ ಏನ್ ಮಾಡ್ತಾ ಇದಾರೋ ಆ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ಲಿ, ಸಭ್ಯತೆನ ಮೀರೋದು ಬೇಡ ಅನ್ನೋ ಕಾಳಜಿ ಎಚ್ಚರಿಕೆ ನಮ್ಮೆಲ್ಲ ಸ್ವಾತಂತ್ರ್ಯ ಪಡ್ಕೊಂಡಂತ ನಮ್ಮೆಲ್ಲ ಸ್ತ್ರೀಯರಲ್ಲೂ ಇರ್ಬೇಕು ಅನ್ನೋದನ್ನ ನೀವು ಎಚ್ಚರಿಕೆ ಹೇಳ್ತಾ ಇದ್ದೀರಾ ಅಂತ ಅನ್ಸುತ್ತೆ.
1: ಸ್ವಾತಂತ್ರ್ಯ ಅಂದ್ರೆ ಕೇವಲ ಬಿಡುಗಡೆ ಅಷ್ಟೇ ಅಲ್ಲ, ಅದರದೊಂದು ಜವಾಬ್ದಾರಿ ಇರುತ್ತೆ
2: ಅಲ್ವಾ.
1: ಸಾಮಾಜಿಕವಾಗಿ, ಕೌಟುಂಬಿಕವಾಗಿ, ನನ್ನ ದೇಶದ ಸಲುವಾಗಿ, ನನ್ನ ಮುಂದಿನ ಪೀಳಿಗೆ ಸಲುವಾಗಿ ಒಂದು ಜವಾಬ್ದಾರಿಯನ್ನು ಅರಿತು ಬಂದಾಗ ಸ್ವಾತಂತ್ರ್ಯ ನಿಜವಾಗ್ಲಿ ಅರ್ಥಪೂರ್ಣವಾಗಿರುತ್ತೆ. ಹೊರತು ಅದನ್ನೇ ಸ್ವೇಚ್ಛೆಯಾಗಿ ತಗೊಂಡು ನನ್ನ ಇಷ್ಟ ಬಂದಾಗೆ ಬದುಕ್ತೇನೆ, ಯಾಕಂದ್ರೆ ನನ್ನ ತರ ದುಡ್ಡಿದೆ, ನನ್ಗೆ ಯಾರ ಸಹಾಯವೂ ಅವಶ್ಯಕತೆ ಇಲ್ಲ ಅಂತ ಹೋದಾಗ ಅದು ಸ್ವೇಚ್ಛೆ ಆಗತ್ತೆ ಹೊರತು ಆ ತರದ ಸ್ವಾತಂತ್ರ್ಯ ನಮ್ಮ ಹೆಣ್ಮಕ್ಳಿಗೆ ಬೇಡ.
2: ಬೇಡ, ನಿಜ.
0: ಎಲ್ಲಿ ಹೇಗಿರ್ಬೇಕು ಅನ್ನೋ ಒಂದು ಅರಿವು
2: ಹೌದು
0: ಇರ್ಬೇಕು.
1: ಸಾಮಾಜಿಕ ಪ್ರಜ್ಞೆ ಬೆಳೆಸ್ಕೊಳ್ಬೇಕು ಹೆಣ್ಮಕ್ಳು.
0: ನಾಗರಿಕತೆ ಹೆಸರಲ್ಲಿ ಈಗ ನಮ್ಮ ಸಾಮಾಜಿಕ ಜಾಲತಾಣಗಳು ತುಂಬಾ ಮುಖ್ಯ ಪಾತ್ರ ವಹಿಸ್ತಾ ಇದೆ ಇದರಲ್ಲಿ.
2: ಹೌದು,
0: ನಾವು ಯಾವ್ದನ್ನ ನಾವು ಪಾಸಿಟಿವ್ ಆಗಿ ತಗೋಬೇಕಿತ್ತು ಅದನ್ನೆಲ್ಲ ಇವರು ನೆಗೆಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡು ತಮ್ಮ ಅನುಕೂಲಕ್ಕೆ, ತಮ್ಗೆ ಇದರಿಂದ ಏನೋ ಒಂದ್ ಸಣ್ಣ ಪುಟ್ಟ ಸಂಪಾದನೆ ಆಗ್ತಾ ಇದೆ ಅಂತನೋ ಏನೋ ಈ ತರ ಮುಂದುವರಿಸಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ನನ್ನ ಪ್ರಕಾರ. ಅದೇ ಒಳ್ಳೇದು ಕೆಟ್ಟದ್ದು
1: ಏನಾಗಿದೆ ಅಂದ್ರೆ, ಒಳ್ಳೇದಕ್ ಮತ್ತೆ ಕೆಟ್ಟದ್ದು ಎರಡನ್ನು ಹೋಲಿಸಿದಾಗ ಜನರ ಕಣ್ಣಿಗೆ ಬೇಗ ಬೀಳೋದು ಕೆಟ್ಟದ್ದೇ ಆಗಿದ್ದು ನಮ್ಮ ಸಮಾಜದ ವಿಪರ್ಯಾಸ. ಅವಾಗ ಏನಾಗುತ್ತೆ, ಒಳ್ಳೇದು ಮಾಡಿದ್ದು ಕೂಡ ನೆಗ್ಲೆಕ್ಟ್ ಆಗಿ ಹೋಗ್ತಾ ಇದೆ. ಅದ್ರ ಬಗ್ಗೆ ಯಾರು ಹೆಚ್ಚು ಗಮನ ವರಿಸದೆ ಈ ಕೆಟ್ಟದ್ದನ್ನೇ ಮುಂದುವರ್ಸ್ಕೊಂಡು ಹೋಗುವಂತದ್ದು ಬರೋ ಮುಂದಿನ ಪೀಳಿಗೆಯವರು ಕೂಡ ಅದನ್ನೇ ಸರಿ ಅನ್ನೋ ಅಂತ ಮನೋಭಾವದಲ್ಲಿ ತಗೊಳ್ತಾ ಇರೋದು.
2: ಅಂದ್ರೆ ಎಲ್ಲಾ ರೀತಿನಲ್ಲೂ ನಾವು ಬೆಳೀತಾ ಇದೀವಿ, ಆದ್ರೆ ಈ ಮೌಲ್ಯಾಧಾರಿತವಾಗಿ ನಾವು ತುಂಬಾ ಕುಸಿತಾ ಇದೀವೇನೋ ಅಂತ ಅನ್ಸುತ್ತೆ.
0: ಹೌದು ಹೌದು.
2: ಹಾಗಾದ್ರೆ ಈ ಸ್ವಾತಂತ್ರ್ಯ ಅಂದ್ರೆ ಹೇಗಿರ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಹೇಗಿದ್ರೆ ಚಂದ ಅಂತ ಅನ್ಸುತ್ತೆ? ಚಂದ್ರಿಕಾ ಅವ್ರು ಹೇಳ್ತೀರಾ?
3: ಹಾ, ಹೇಳ್ತೇನೆ ಮೇಡಮ್. ಆಧುನಿಕವಾಗಿ ಮಹಿಳೆಗೆ ಎಷ್ಟೇ ಸ್ವಾತಂತ್ರ್ಯ ಸಿಕ್ಕಿದೆ, ಅವಳೆಲ್ಲಾ ಕ್ಷೇತ್ರಗಳಲ್ಲೂ ಮುಂದುವರೆದಿದ್ದಾಳೆ, ಪುರುಷರಿಗೆ ಸಮಾನವಾಗಿದ್ದಾಳೆ ಅಂದ್ರೂ ಕೂಡ ಅವಳ ಶೋಷಣೆ ನಡೀತಾನೆ ಇದೆ. ಅದು ಹೋಗ್ಬೇಕು ಅಂತಂದ್ರೆ ಒಂದು ಭಯರಹಿತವಾದ ಮತ್ತು ಸುರಕ್ಷತೆ ಇರುವ ಒಂದು ಪರಿಸರ ನಿರ್ಮಾಣ ಆಗ್ಬೇಕು, ಅವಳಿಗೆ ಆ ಒಂದು ಸ್ವಾತಂತ್ರ್ಯ ಸಿಗ್ಬೇಕು. ಆಮೇಲೆ ಮಹಿಳೆಗೆ ಒಂದು ಗೌರವಯುತವಾದ ಬದುಕು ಸಿಗ್ಬೇಕು. ಎಲ್ಲಾ ಕ್ಷೇತ್ರಗಳಲ್ಲೂ ಅವಳು ಇದ್ದಾಳೆ ಕೂಡ, ಅವಳ ಮನೆ ಮತ್ತು ಕೆಲಸದ ಸ್ಥಳಗಳಲ್ಲಿ ಯಾವುದೇ ರೀತಿಯ ಲಿಂಗ ತಾರತಮ್ಯವಿಲ್ಲದೆ ಅವಳನ್ನ ಸಮಾನವಾಗಿ ನೋಡ್ಬೇಕು, ಪೋಷಿಸ್ಬೇಕು, ಗೌರವವನ್ನು ಕೊಡ್ಬೇಕು ಅಂತ ನಾನು ಬಯಸ್ತೀನಿ.
2: ಓಕೆ, ಚೆನ್ನಾಗಿ ಹೇಳಿದ್ರಿ. ಈಗ ವೀಣಾ, ನೀವೇನು ಹೇಳ್ತೀರಾ?
0: ನನ್ಗೆ ಈಗ ಒಂದು ಸಣ್ಣ ಕತೆ ಜ್ಞಾಪಕ ಬರ್ತಾ ಇದೆ. ಒಬ್ಬ ಮನುಷ್ಯ ಒಂದು ಸಣ್ಣ ಹಕ್ಕಿನ ಕೈನಲ್ಲಿ ಹಿಡ್ಕೊಂಡಿರ್ತಾನೆ. ಎದುರುಗಡೆ ಇನ್ನೊಬ್ಬ ಮನುಷ್ಯ ಇರ್ತಾನೆ, ಅವನು ನಿನ್ನ ಕೈಯಲ್ಲಿ ಏನಿದೆ ಅಂತ ಕೇಳ್ತಾನೆ. ಆಗ ಈತ ಹೇಳ್ತಾನೆ, ನನ್ನ ಕೈಯಲ್ಲಿ ಒಂದು ಪಕ್ಷಿ ಇದೆ, ಜೀವಂತವಾದ ಪಕ್ಷಿ ಇದೆ ಅಂತ. ಸೌನ್ ಹೇಳ್ತಾನೆ, ಅದರಲ್ಲಿ ಜೀವ ಇದೆ ಅಂತ ನಿನಗೆ ಅನ್ನಿಸ್ತಿದ್ಯಾ? ಜೀವ ಅಷ್ಟು ಬಿಗಿಯಾಗಿ ಹಿಡ್ದಿದ್ಯಲ್ಲ, ಜೀವ ಇದೆಯಾ? ನಾನು ಗಟ್ಟಿಯಾಗಿ ಹಿಡ್ದಿದ್ದೀನಿ ಅಂದ್ರೆ ಜೀವ ಹೋಗಿದೆ, ಅಥವಾ ನಾನು ಸ್ವಲ್ಪ ಅದನ್ನ ಸಡಿಲವಾಗಿ ಬಿಟ್ಟಿದ್ದೀನಿ ಅಂತಂದ್ರೆ ಅದು ಹಾರಿ ಹೋಗಿದೆ ಅಂತ ಹೇಳ್ತಾನೆ ಈತ. ಇದು ಏನು ಸೂಕ್ಷ್ಮವಾಗಿ ನಮ್ಗೆ ಏನ್ ತಿಳಿಸುತ್ತೆ ಅಂದ್ರೆ, ಸ್ವಾತಂತ್ರ್ಯ ಅನ್ನೋದನ್ನ ನಾವು ಗಟ್ಟಿಯಾಗಿ ಇಟ್ಕೊಂಡಷ್ಟು ಅದು ಸತ್ತೋಗುತ್ತೆ.
2: ನಿಜ,
0: ನಾವು ಅದನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಅದು ಹಾರೋಗಿ ಚದ್ರೋಗುತ್ತೆ. ಸೊ ನಾವು ನಮ್ಗೆ ಒಂದು ಮುಂದುವರಿತಾ ಹೋಗ್ಬೇಕು.
2: ತುಂಬಾ ಚೆನ್ನಾಗಿ ಹೇಳಿದ್ರಿ. ಶಾಂತಲಾ ಅವರು ನೀವೇನು ಹೇಳ್ತೀರಾ?
1: ಅಮೆರಿಕದ ಒಂದು ಸಾಮಾಜಿಕ ಕಾರ್ಯಕರ್ತೆ ಮಾಯಾ ಆಂಜೆಲೋ ಅಂತ, ಅವ್ರು ಹೇಳ್ತಾರೆ, ಒಬ್ಬಳು ಮಹಿಳೆ ತನ್ನ ಪರವಾಗಿ ತಾನು ನಿಂತಾಗ ಅವಳು ಅರಿವಿಲ್ಲದೆ ಎಲ್ಲ ಮಹಿಳೆಯರ ಪರವಾಗಿ ನಿಂತ್ಕೊಳ್ತಾಳೆ ಅಂತ. ಅಂದ್ರೆ ಮಹಿಳೆಗೆ ಸ್ವಾತಂತ್ರ್ಯ ಹೇಗಿರ್ಬೇಕು ಅಂದ್ರೆ, ತನ್ನ ಹಕ್ಕುಗಳ ಸಲುವಾಗಿ ತನ್ನೊಳಗಿನ ಬಂಧವನ್ನೇ ಮೀರಿ. ಎಷ್ಟೋ ಸಾರಿ ನಾವು ನೋಡ್ತೇವೆ, ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿದ್ರು ಕೂಡ ನಾವು ಹೆಣ್ಮಕ್ಳು ಏನ್ ಮಾಡ್ತೇವೆ, ಅಯ್ಯೋ ನಂದಿಷ್ಟೆ ಅನ್ನುವಂತ ಮನೋಭಾವ ಬೆಳೆಸ್ಕೊಂಡಿರ್ತೇವೆ. ಅದನ್ನ ಮೀರಿ ತನ್ನ ಸಲುವಾಗಿ ತಾನು ನಿಲ್ಲುವಂತ ಸ್ವಾತಂತ್ರ್ಯ ಯಾವಾಗ ಅವಳಿಗೆ ಸಿಗುತ್ತೆ ಅಂದ್ರೆ, ತನ್ನ ಮನಸ್ಥಿತಿಯಿಂದನೇ ಸ್ವಾತಂತ್ರ್ಯ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ. ತನ್ನ ಮನಸ್ಥಿತಿಯಿಂದ ಆ ಸ್ವಾತಂತ್ರ್ಯ ಸಿಕ್ಕಾಗ ಅವಳು ಉಳಿದ ರೀತಿ ಸ್ವಾತಂತ್ರ್ಯಗಳನ್ನ ಪಡೆಯಲಿಕ್ಕೆ ಅರ್ಹ.

0: ಮುಂದಾಗ್ತಾಳೆ ಅಂತ ನನ್ನ ಭಾವನೆ.
1: ಹೌದು,
0: ಆ ಅರ್ಹತೆ ಗಳಿಸ್ಕೊಳ್ಳೋದು ಅವಳಲ್ಲೇ ಇದೆ. ಆ ಅರ್ಹತೆ ಅವಳಿಗೆ ಬಂತು ಅಂದ್ರೆ ಅವತ್ತಿಂದ ನಿಜವಾಗ್ಲೂ ಸ್ತ್ರೀ ಸ್ವಾತಂತ್ರ್ಯ ಅನ್ನೋದಕ್ಕೆ ಒಂದು ಅರ್ಥ ಬರುತ್ತೆ ಅಂತ.
1: ಅಂದ್ರೆ ಅವಳು ಮಾನಸಿಕವಾಗಿ ಪ್ರಬುದ್ಧಳಾದ್ರೆ ಸಿಕ್ಕ ಸ್ವಾತಂತ್ರ್ಯವನ್ನ ಸದುಪಯೋಗ ಮಾಡ್ಕೋತಾಳೆ ಅಂತ.
0: ಹೌದು, ಆ ಪ್ರಬುದ್ಧತೆಯನ್ನು ಗಳಿಸೋದಿದೆಯಲ್ಲ ಅದು ನಮ್ಮ ಮುಖ್ಯವಾಗಿ ಈ ನಮ್ಮ ಹೆಣ್ಮಕ್ಳಿಗೆ ಅದು ಒಂದು ಚಾಲೆಂಜ್ ಅಂತಾನೆ ನಾನು ಹೇಳ್ತೇನೆ.
1: ಅದರ
0: ಅವಶ್ಯಕತೆ ತುಂಬಾ ಇದೆ ಅದರದ್ದು. ಆ ರೀತಿ ಸ್ವಾತಂತ್ರ್ಯವನ್ನು ನಾನು ಅನುಭವಿಸೋ ಅವಶ್ಯಕತೆ ತುಂಬಾ ಇದೆ.
1: ಹೌದು,
0: ನನ್ನ ಪ್ರಕಾರ ಯಾವಾಗ ಸಮಾಜ ಬೌದ್ಧಿಕವಾಗಿ ಹೆಣ್ಣನ್ನು ಸಮಾನ ಅಂತ ತೀರ್ಮಾನ ಮಾಡ್ತಿದೆ ಅವತ್ತೇ ಸ್ತ್ರೀ ಸ್ವಾತಂತ್ರ್ಯ.
1: ತುಂಬ ಚೆನ್ನಾಗಿ ಹೇಳಿದ್ರಿ ಶಾಂತಲ. ಬಟ್ ಈ ನೀವು ಹೇಳಿದಾಗೆ ಈ ಭೌತಿಕವಾಗಿ ಮತ್ತು ಮಾನಸಿಕವಾಗಿ ಎಸ್ಪೆಷಲಿ ಮಹಿಳೆಗೆ ಬೇಕಾಗಿರೋದು ಮಾನಸಿಕ ಸ್ಥಿಮಿತತೆ. ಯಾಕೆಂದರೆ ಅವಳು ಎಲ್ಲ ಕ್ಷೇತ್ರದಲ್ಲೂ ಹೋಗುವಾಗ ತನ್ನನ್ನು ತಾನು ಒಳಗೂ ನಿಭಾಯಿಸ್ಕೊಳ್ಬೇಕು, ಹೊರಗೂ ನಿಭಾಯಿಸ್ಕೊಳ್ಬೇಕು. ಆ ಸಂದರ್ಭದಲ್ಲಿ ಅವಳಿಗೆ ಆ ಸ್ಥಿಮಿತತೆ ಬೇಕು. ಆ ಸ್ಥಿರತೆ ಅನ್ನೋದು ಮತ್ತು ಆ ಪ್ರಜ್ಞೆ ಅನ್ನೋದು ಅವಳು ಬೆಳೆಸ್ಕೋಬೇಕು, ಅವಳು ಅದ್ರ ಬಗ್ಗೆ ಒಂದಷ್ಟು ನಿಗಾ ವಹಿಸ್ಬೇಕು ಅವಳು ಅಂತ ಅನ್ಸುತ್ತೆ.
0: ಹೌದು, ಅಲ್ವಾ? ಅದರಲ್ಲಿ ಕುಟುಂಬದ ಪಾತ್ರನೂ ಇರುತ್ತೆ,
1: ಹೌದು,
0: ತಂದೆ ತಾಯಿಯರ ಪಾತ್ರನೂ ಇರುತ್ತೆ, ಅಣ್ಣ ತಮ್ಮಂದಿರ ಪಾತ್ರನೂ ಇರುತ್ತೆ, ಅವಳು ಬೆಳೆ ಬಂದ ವಾತಾವರಣದ ಪಾತ್ರನೂ ಇರುತ್ತೆ, ಜೊತೆಗೆ ಅವರು ಸ್ವಂತಕ್ಕೆ ಅದಕ್ಕೆ ಜವಾಬ್ದಾರರು ಅಂತ ನನ್ಗನ್ಸುತ್ತೆ.
1: ನಿಜ, ಅದ್ಲೇ ಹೇಳಿದ್ರಿ, ಅವಳು ತೆಗೆದುಕೊಂಡ ಪ್ರತಿಯೊಂದು ನಿರ್ಧಾರಕ್ಕೂ ಅವಳೇ ಜವಾಬ್ದಾರಳಾಗಿರ್ಬೇಕು.
0: ಹೌದು,
1: ಜೊತೆಗೆ ಬರುವಂತ ಆ ಕಾನ್ಸಿಕ್ವೆನ್ಸ್ ಇರುತ್ತಲ್ಲ, ಅದನ್ನ ನಿಭಾಯಿಸೋದಕ್ಕೆ ಅವಳು ಮೊದಲೇ ಮಾನಸಿಕವಾಗಿ ಅವಳು ರೆಡಿ ಇರಬೇಕು. ಅಷ್ಟು ಅವಳಲ್ಲಿ ತಯಾರಿ ಇದ್ದಾಗ ಮಾತ್ರ ಅವಳು ಸರ್ವ ವಿಧದಲ್ಲೂ ಸ್ವಾತಂತ್ರ್ಯವನ್ನ ಅನುಭವಿಸ್ತಾ ಇದ್ದೀನಿ ಅಂತ ಅವಳು ಫಸ್ಟ್ ಅನುಭವಿಸ್ತಾಳೆ, ಅದನ್ನ ಅವಳು ಅದನ್ನ ಫೀಲ್ ಮಾಡ್ತಾಳೆ. ಹಾಗೆ ನೀವು ಹೇಳಿದಾಗೆ ಅವಳು ತನ್ನ ಜೊತೆಯಲ್ಲಿ ಇರುವವರಿಗೂ ಕೂಡ ಆ ಭಾವನೆ ಬರುವ ಹಾಗೆ ಅವರ ಬೆಳವಣಿಗೆಗೂ ಅವಳು ಸಾಥ್ ಕೊಡ್ತಾಳೆ. ಹೌದಲ್ವಾ? ಸೊ ಈ
2: ಅದೇ ಮನೆ ಎಲ್ಲಾ ಜವಾಬ್ದಾರಿಗಳನ್ನ ಕೂಡ ಅವಳು ನಿಭಾಯಿಸ್ಕೊಂಡೇ ಹೊರಗಡೆ ಪ್ರಪಂಚಕ್ಕೆ ಹೋಗೋದು. ಇವಾಗ ನಾವು ಇವತ್ತಿನ ದಿನ ಇಲ್ಲಿ ಕೂತಿದೀವಿ ಅಂದ್ರೆ ನಾವ್ ಯಾರೇ ಆಗ್ಲಿ ಸುಮ್ನೆ ಎದ್ದು ಬಂದಿಲ್ಲ. ನಾವೆಲ್ಲ ಮನೆಯ ಜವಾಬ್ದಾರಿಗಳನ್ನ ಮಾಡಿ ಮುಗಿಸ್ಕೊಂಡು ನಾವು ಇಲ್ಲಿ ಬಂದಿದೀವಿ, ಕೂತಿದೀವಿ. ಸೊ ನಾವು ಎಷ್ಟೇ ಸ್ವಾತಂತ್ರ್ಯ ಏನೇ ಪಡ್ಕೊಂಡು ನಮ್ಮ ಜವಾಬ್ದಾರಿಗಳನ್ನಂತೂ ನಾವು ಮರ್ತಿಲ್ಲ.
1: ಹೌದಲ್ವಾ?
2: ಸೊ ಮರೀಲೂ ಬಾರ್ದು, ಮುಂದೇನೂ ಮರೀಬಾರ್ದು. ಸೊ ಸಮಾನತೆ ಎಲ್ಲಾದ್ರಲ್ಲೂ ಇರಬೇಕು, ಜೊತೆಗೆ ಇದರಲ್ಲೂ ಸಮಾನತೆ ಸಿಗ್ಲಿ, ಮನೆಯ ಜವಾಬ್ದಾರಿಗಳನ್ನ ನಿಭಾಯಿಸೋದ್ರಲ್ಲಿ ಎಲ್ಲರೂ ಸಾಥ್ ಕೊಡ್ಲಿ ಅನ್ನೋದು ನನ್ನ ಅಪೇಕ್ಷೆ ಆಗಿದೆ.
1: ಚೆನ್ನಾಗಿ ಹೇಳಿದ್ರೆ ಕೇಳಿದ್ರೆ, ಇದುವರೆಗೂ ಸ್ತ್ರೀ ಸ್ವಾತಂತ್ರ್ಯ ಅಂದ್ರೆ ಏನು, ಯಾವ ಯಾವ ಕ್ಷೇತ್ರಗಳಲ್ಲಿ ಅವಳಿಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಅದರ ಸದುಪಯೋಗ ಎಷ್ಟಾಗ್ತಾ ಇದೆ, ಇನ್ನು ಯಾವ ರೀತಿನಲ್ಲಿ ಅವಳಿಗೆ ಸ್ವಾತಂತ್ರ್ಯ ಬೇಕು, ಹೀಗೆ ಇನ್ನೂ ಅನೇಕ ವಿಚಾರಗಳನ್ನ ಇವತ್ತು ಚರ್ಚೆ ಮಾಡಿದ್ವಿ. ಇದೆಲ್ಲದರ ಜೊತೆಗೆ ಸಮಾಜದ ಕಟ್ಟುಪಾಡುಗಳನ್ನ ಮೀರಿ ನಾವು ಅಂದ್ರೆ ಮಹಿಳೆಯರು ಸ್ವಾತಂತ್ರ್ಯವನ್ನ ಅನುಭವಿಸುವಾಗ ನಾವೇ ನಮ್ಮ ಸ್ವಾತಂತ್ರ್ಯಕ್ಕೆ ಒಂದಷ್ಟು ಚೌಕಟ್ಟನ್ನ ಹಾಕಬೇಕಾಗತ್ತೆ. ಆ ಚೌಕಟ್ಟಿನಲ್ಲಿ ಜವಾಬ್ದಾರಿ ಇರಬೇಕು, ಪ್ರಬುದ್ಧತೆಯಿಂದ ಆಲೋಚಿಸಿ ತಗೊಂಡಂತಹ ನಿರ್ಧಾರಗಳು ಇರಬೇಕು, ಹಾಗೆ ಅಂತಹ ನಿರ್ಧಾರಗಳಿಂದ ಕುಟುಂಬದ ಮೇಲೆ, ಮಕ್ಕಳ ಮತ್ತು ಯುವ ಪೀಳಿಗೆಯ ಮೇಲೆ ಹಾಗೂ ಸಮಾಜದ ಮೇಲೆ ಏನು ಪರಿಣಾಮ ಆಗುತ್ತೆ ಅನ್ನುವ ಅರಿವೂ ಇರಬೇಕು. ಹಾಗೇನೆ ಕೇವಲ ಸ್ವಾತಂತ್ರ್ಯವನ್ನ ಅಪೇಕ್ಷೆ ಪಟ್ಟರೆ ಸಾಲದು, ಅದರ ಜೊತೆಗೆ ಸರಿ ಯಾವುದು ತಪ್ಪು ಯಾವುದು ಅಂತ ವಿಶ್ಲೇಷಿಸುವಂತಹ ವಿವೇಕ ಕೂಡ ನಮ್ಮಲ್ಲಿ ಇರಬೇಕಾಗತ್ತೆ. ಹಾಗೇನೆ ಮೌಲ್ಯಗಳಿಂದ ಕೂಡಿದ ಕೊಡುಗೆಯನ್ನ ನಾವು ಸಮಾಜಕ್ಕೆ ನೀಡಬೇಕು ಅನ್ನುವ ಎಚ್ಚರಿಕೆ ಕೂಡ ಈ ಚೌಕಟ್ಟಲ್ಲಿ ಇರಬೇಕಾಗತ್ತೆ. ಸರಿ, ಹಾಗಾದ್ರೆ ಈ ಚೌಕಟ್ಟಿನಲ್ಲಿ ನಮ್ಮ ಕುಟುಂಬದ ಮತ್ತು ಸಮಾಜದ ಒಳಿತಿಗಾಗಿ ನಾವೆಲ್ಲರೂ ಸ್ವಾತಂತ್ರ್ಯವನ್ನ ಅನುಭವಿಸೋಣ, ಸಂತೋಷ ಪಡೋಣ, ಸುಂದರವಾದ ಸಮಾಜವನ್ನ ಕಟ್ಟೋಣ, ಹಾಗೆ ಈ ನಮ್ಮ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಅರ್ಥ ನೀಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಚರ್ಚೆನಲ್ಲಿ ಭಾಗವಹಿಸೋದಕ್ಕೆ ಅಂತ ನಮ್ಮ ಸ್ಟುಡಿಯೋವರೆಗೂ ಬಂದು ತಮ್ಮ ಅಭಿಪ್ರಾಯಗಳನ್ನ, ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿರುವಂತಹ ಶಾಂತಲಾ ಅವರಿಗೂ, ಚಂದ್ರಿಕಾ ಅವರಿಗೂ ಹಾಗೂ ವೀಣಾ ಅವರಿಗೂ ನಮ್ಮ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೂ ಧನ್ಯವಾದಗಳು ಮೇಡಮ್.
3: ಅವಕಾಶಕ್ಕೋಸ್ಕರ ಧನ್ಯವಾದಗಳು.
2: ಧನ್ಯವಾದಗಳು ಮೇಡಮ್. ಇದೊಂಥರ ನಮ್ಗೆ ನಮ್ಮ ಏನು ಅನಿಸಿಕೆ ಇತ್ತು ನಮ್ಮ ಸ್ತ್ರೀಯರದು ಇಷ್ಟು ದಿನದಿಂದ ಒಳಗಡೆ ಹುದುಕೊಂಡಿತ್ತು, ಅದನ್ನ ಈಚೆ ತರಿಸುವಂತ ಪ್ರಯತ್ನ ನೀವು ಮಾಡಿದ್ದೀರಾ, ಅದಕ್ಕೆ ತುಂಬಾ ಧನ್ಯವಾದಗಳು.
4: ಇದುವರೆಗೂ ಸ್ತ್ರೀ ಸ್ವಾತಂತ್ರ್ಯ ಕುರಿತು ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಶಿಕ್ಷಕಿಯಾದ ಶಾಂತಲಾ ಯಮರಾವ್, ಗೃಹಿಣಿಯಾದ ಚಂದ್ರಿಕಾ, ಉಪನ್ಯಾಸಕಿಯಾದ ವೀಣಾ ಚಲುವರಾಜ್, ನಡೆಸಿಕೊಟ್ಟವರು ನೇತ್ರಾ ಕೆ. ಇದು ಇಂದಿನ ವನಿತಾ.

0: ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಅಕ್ಕ ನೋಡು,
2: ಹ್ಯಾಪಿ ಬರ್ತ್ಡೇ ಬ್ರೋ.
1: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
2: ಯಾವಾಗ್ಲೂ ಶಾಪಿಂಗ್.
1: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
3: ಸೇವಿಂಗ್ ಮಾಡೋ ವಯಸ್ಸು ಕೂಡ.
4: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ, ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ. ನನ್ಗೆ ಗೊತ್ತಲ್ವಾ, ಆರ್‌ಬಿಐ ಹೇಳುತ್ತೆ.
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.
7: ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೇ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
8: ಕೇಳುಗರೆ, ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ ಬೆಳಗ್ಗೆ 11:00-11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ ಕೃಷಿ ಅರಣ್ಯ. ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2234-77 ಅಥವಾ 2234-99 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11:00 ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಫಿಸಿಯೋಥೆರಪಿ ಅಥವಾ ಭೌತ ಚಿಕಿತ್ಸೆಯ ಮಹತ್ವ, ಡಾಕ್ಟರ್ ಅರ್ಪಿತಾ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಾಲಾ ಸಾಂಬ್ರಾಣಿ.
3: ನಮಸ್ಕಾರ ಆತ್ಮೀಯ ಕೇಳುಗರೇ, ಇವತ್ತು ನಮ್ಮ ಜೊತೆ ಅರ್ಪಿತಾ ಹೆಗಡೆ ಅವರು ಇದ್ದಾರೆ. ಇವರು ಫಿಸಿಯೋಥೆರಪಿಸ್ಟ್, ಭೌತಿಕ ಚಿಕಿತ್ಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅರ್ಪಿತಾ ಮೇಡಮ್ ಅವರು ಈ ಜಲಭೌತಿಕ ಚಿಕಿತ್ಸೆ ಅಂದರೆ ಅಕ್ವೆಟಿಕ್ ಫಿಸಿಯೋಥೆರಪಿಸ್ಟ್ ಆಗಿ ಕಾರ್ಯನಿರತರಾಗಿದ್ದಾರೆ. ಅವರ ಒಂದು ವಿಶೇಷತೆ ಇದು, ಅದರಲ್ಲಿ ಅವರು ವಿಶೇಷ ಅಧ್ಯಯನ ಮಾಡಿದ್ದಾರೆ. ನಮಸ್ಕಾರ ಅರ್ಪಿತಾ ಮೇಡಮ್.
4: ನಮಸ್ಕಾರ ಮೇಡಮ್.
3: ಮೇಡಮ್, ಈಗ ಸಾಮಾನ್ಯವಾಗಿ ಬರೋದೊಂದು ಪ್ರಶ್ನೆ, ಭೌತಿಕ ಚಿಕಿತ್ಸೆ ಈ ಫಿಸಿಯೋಥೆರಪಿ ಅಂದ್ರೇನು ಅನ್ನೋದನ್ನ ನೀವು ನಮಗ ಹೇಳಬೇಕು.
4: ಭೌತಿಕ ಚಿಕಿತ್ಸೆ ಅಂದ್ರೆ ಫಿಸಿಯೋಥೆರಪಿ. ಸೊ ಅದಕ್ಕೆ ನಾನು ಬ್ರೇಕ್ ಡೌನ್ ಮಾಡ್ತೀನಿ. ಫಿಸಿಕಲ್ ಥೆರಪಿ ಅಂತೀವಿ, ಅಂದ್ರೆ ನಮ್ದು ಫಿಸಿಕಲ್ ಬಾಡಿಗೆ ನಾವು ವಿದೌಟ್ ಮೆಡಿಕೇಶನ್ಸ್ ಕೊಟ್ಟ ಕೆಲವೊಂದು ತೊಂದರೆಗಳೇ ಇಲ್ಲ ಕೆಲವೊಂದು ಕಂಡೀಷನ್ಸಿಗೆ ನಾವು ಹೆಂಗ್ ಟ್ರೀಟ್ ಮಾಡಬಹುದು, ಅದಕ್ಕೆ ಫಿಸಿಕಲ್ ಥೆರಪಿ ಆರ್ ಫಿಸಿಕಲ್ ಥೆರಪಿ ರೀಹ್ಯಾಬಿಲಿಟೇಷನ್ ಅಂತ ಅಂತೀವಿ. ಇದರಾಗೆ ಬೇರೆ ಬೇರೆ ಕಂಡೀಷನ್ಸ್ ಬರ್ತಾರೆ, ಮಕ್ಕಳಿಗೆ ಬೇರೆ ಮತ್ತು ನೋವುಗಳಿಗೆ ಬೇರೆ, ಆಮೇಲೆ ನ್ಯೂರೋಲಾಜಿಕಲ್ ಕಂಡೀಷನ್ಸ್, ಎದುರಾಗ ಸ್ಟ್ರೋಕ್ ಇರಲಿ, ಸ್ಪೈನಲ್ ಕಾರ್ಡ್ ಇಂಜುರಿ ಇರಲಿ, ಇಲ್ಲಾದರೆ ಪ್ಯಾರಲೈಸಿಸ್ ಇರಲಿ ಓವರ್ಆಲ್. ಸೊ ಎಲ್ಲದಕ್ಕೂ ಬೇರೆ ಬೇರೆ ಟೈಪ್ ಫಿಸಿಕಲ್ ಟ್ರೀಟ್ಮೆಂಟ್ ಬರುತ್ತೆ. ಫಿಸಿಕಲ್ ಟ್ರೀಟ್ಮೆಂಟ್ ಒಳಗೆ ಎರಡು ಭಾಗ ಬರುತ್ತೆ, ವ್ಯಾಯಾಮ ಎಕ್ಸಸೈಸ್ ಥೆರಪಿ ಮತ್ತು ಇಲೆಕ್ಟ್ರೋಥೆರಪಿ. ಅಲ್ಲಿ ನಾವು ಕೆಲವೊಂದು ಮಷೀನ್ಸ್ಗಳು ಯೂಸ್ ಮಾಡಿ ಫಿಸಿಕಲ್ ಪೇನ್ ಇಲ್ಲಾದರೆ ಒಂದು ಹೀಲಿಂಗ್ ಏನಾಗಬೇಕು ಅದಕ್ಕೆ ನಾವು ಒಂದು ಸಪೋರ್ಟ್ ಮಾಡ್ತೀವಿ. ಸೊ ನಮ್ದು ಈ ಭೌತಿಕ ಚಿಕಿತ್ಸೆ ಒಳಗೆ ಎಲ್ಲೂ ನಾವು ಮೆಡಿಕೇಶನ್ಸ್ ಅದು ಯೂಸ್ ಮಾಡಂಗಿಲ್ಲ.
3: ಫಿಸಿಯೋಥೆರಪಿಸ್ಟ್ ಯಾರು ಪ್ರಿಸ್ಕ್ರಿಪ್ಷನ್ ಬರೆದು ಔಷಧಿಗಳನ್ನ ಕೊಡುವುದಿಲ್ಲ. ಕೇವಲ ದೇಹದ ಮೂಮೆಂಟ್ಸ್ಗಳನ್ನ, ಅಂದ್ರೆ ದೇಹವನ್ನ ಯಾವ ರೀತಿ ಉಪಯೋಗ ಮಾಡಿಕೊಂಡು ನಿಮ್ಮ ದೇಹದಿಂದ ನೀವು ಬೇರೆ ಬೇರೆ ಚಲನೆಗಳಿಂದ ನಿಮ್ಮನ್ನ ನೀವು ಹೆಂಗ ಆರಾಮ್ ಮಾಡ್ಕೊಳ್ಬಹುದು ಅಂತ ಹೇಳ್ತೀರಿ. ಮತ್ತೆ ಅದ್ರ ಜೊತೆ ನೀವು ಹೇಳಿದ್ರಿ ಇಲೆಕ್ಟ್ರೋಥೆರಪಿ ಅಂತ ಕೆಲವು ಮಷೀನ್ಗಳನ್ನ ಉಪಯೋಗಿಸಿ ನೀವು ಚಿಕಿತ್ಸೆ ಕೊಡ್ತೀರಿ. ಮೇಡಮ್, ಈಗ ನಾವು ಸಾಮಾನ್ಯವಾಗಿ ನೋಡ್ತೀವಿ, ನಾವು ಯಾವಾಗ ಫಿಸಿಯೋಥೆರಪಿಸ್ಟ್ ಕಡೆ ಹೋಗ್ತೀವಿ ಅಂತ ಹೇಳಿದ್ರೆ, ನಮ್ಮ ವೈದ್ಯರು ಏನೋ ಒಂದು ಸಮಸ್ಯೆ ಇದ್ದಾಗ ಇವ್ರ ಹತ್ರ ಹೋಗ್ರಿ ಅಂತ ಹೇಳಿ ನಮಗೆ ಕಳಿಸ್ತಾರೆ. ಅದು ಬಹಳಷ್ಟು ಜನರಿಗೆ ಆಪರೇಷನ್ಗಳು ಶಸ್ತ್ರಚಿಕಿತ್ಸೆ ಆದ್ಮೇಲೆ ಇರಬಹುದು. ಕೆಲವೊಮ್ಮೆ ಹೊಸ ತಾಯಂದಿರಿಗೆ ಮಕ್ಕಳಿಗೆ ಹಾಲು ಕೊಡೋದು ಸಹಿತ ಈ ಫಿಸಿಯೋಥೆರಪಿಸ್ಟ್ ಭೌತಿಕ ಚಿಕಿತ್ಸಕರು ಸಹಾಯ ಮಾಡ್ತಾರೆ. ಬಹಳಷ್ಟು ಸ್ಪೋರ್ಟ್ಸ್ ಇಂಜುರಿ ಮಕ್ಕಳು ಅಥವಾ ಏನೋ ಒಂದು ಆಟಗಾರರು ಪೆಟ್ಟು ಮಾಡಿಕೊಂಡಾಗ ಅವರು ಕೂಡ ಭೌತಿಕ ಚಿಕಿತ್ಸಕರ ಹತ್ರ ಬರ್ತಾರೆ. ಈಗ ಒಬ್ಬ ಸಾಮಾನ್ಯ ಮನುಷ್ಯ ಏನೋ ಒಂದು ಸಮಸ್ಯೆ ಅದ ಅಂದ್ರೆ, ನಾವಾಗಿ ನಾವು ಭೌತಿಕ ಚಿಕಿತ್ಸಕರ ಕಡೆ ಬಂದು ನನಗೊಂದು ವ್ಯಾಯಾಮಗಳನ್ನ ಅಥವಾ ದೈಹಿಕ ಚಲನೆಗಳನ್ನ ಕಲಿಸ್ಕೊಡ್ರಿ, ನನ್ನನ್ನು ಆರಾಮ್ ಮಾಡ್ಕೊಳ್ಬೇಕು ಅಂತ ನಿಮ್ಮ ಹತ್ರ ಬರ್ಬೋದೇನು ಅಂತ, ಏನೋ ಒಂದು ರೆಫರೆನ್ಸ್ ತಗೊಂಡೇ ಬರಬೇಕು.
4: ಸೊ ರೆಫರೆನ್ಸ್ ತಗೊಂಡೇ ಬರಬೇಕು ಅಂತ ಹಂಗೇನು ರಿಕ್ವೈರ್ಮೆಂಟ್ ಇರುವುದಿಲ್ಲ. ಈಗ ಒಂದು ಸಣ್ಣ ಎಕ್ಸಾಂಪಲ್ ಕೊಡಬೇಕಂದ್ರೆ, ಭಾಳ ದಿವಸದಿಂದ ಒಬ್ಬರಿಗೆ ಬೆನ್ನು ಇದೆ. ಸೊ ಬೆನ್ನು ನಾವು ಸಣ್ಣಾಗಿ ಇದ್ರೆ ಅದಕ್ಕೆ ಒಂಥರ
3: ನಿರ್ಲಕ್ಷ್ಯ,
4: ಸೊ ಹೋಗ್ತೈತಿ ಅಂತ ಬಿಟ್ಬಿಡ್ತೀವಿ. ಬಟ್ ಅದೇ ಒಂದು ಬೆನ್ನುವಿಗೆ ಬರಲಿಕ್ಕೆ ಒಂದು 100 ಕಾರಣ ಇರ್ತಾವೆ. ಅದರ ಕೆಲವೊಂದು ಟೈಮ್ ಸ್ಟ್ರೈನ್ ಇರುತ್ತೆ, ಕೆಲವೊಂದು ಟೈಮ್ ಏನು ಡಿಸ್ಕ್ ತೊಂದರೆ ಇರುತ್ತೆ, ಕೆಲವೊಂದು ಟೈಮ್ ಸ್ಪಾಂಡಿಲೈಟಿಸ್ ಇರುತ್ತೆ, ಕೆಲವೊಂದು ಟೈಮ್ ಆರ್ಥರೈಟಿಸ್ ಪ್ರಾಬ್ಲಮ್ ಇರುತ್ತೆ. ಸೊ ಹಂಗೆ ಭಾಳ ಕಾರಣ ಇರುತ್ತೆ. ಒಬ್ಬರಿಗೆ ಬಂದಿರೋದು ಬೆನ್ನು ಮತ್ತು ಇನ್ನೊಬ್ರಿಗೆ ಬಂದಿರೋದು ಬೆನ್ನು, ಎರಡೂ ಸೇಮ್ ಇರುವುದಿಲ್ಲ. ಹಿಂಗೆ ಯಾವುದೋ ಒಂದು ನೋವು ಇದೆ, ಬೆನ್ನು ನೋವು ಇರಲಿ, ಕುತ್ತಿಗೆ ನೋವು ಇರಲಿ, ಭುಜದ ನೋವು ಇರಲಿ, ಮೊಂಡ್ಕಾಲ್ ನೋವು, ಇವು ಎಲ್ಲ ನೋವುಗಳು ನಿಮಗೆ ಭಾಳ ದಿವಸದಿಂದ ಇದೆ. ನೀವು ಮೇಲ್ಮೇಲೆ ಅದಕ್ಕೆ ಮೆಡಿಕೇಶನ್ಸ್ ಎಲ್ಲ ಔಷಧಗಳು ತಗೋತಾ ಇದ್ದೀರಿ, ತಗೊಂಡಾಗ ಕಡಿಮೆ ಆಗತ್ತೆ, ಮತ್ತು ಸ್ವಲ್ಪ ದಿವಸ ಬಿಟ್ಟು

0: ಕೂಡಲೇ ಮತ್ತೆ ಜೋರಾಗುತ್ತೆ. ಹಿಂಗೇನು ಪೇನ್ಸ್ ಇದ್ರೆ ನೀವು ಒಬ್ರು ಫಿಸಿಯೋಥೆರಪಿಸ್ಟಿಗೆ ಕನ್ಸಲ್ಟ್ ಮಾಡಿ ನಿಮ್ದ ದೇಹಕ್ಕೆ ಒಂದು ಚೆಕಪ್ ಮಾಡಿಸ್ಕೋಬಹುದು. ಸೊ ನಾವು ಫಿಸಿಕಲಿ ಕೆಲವೊಂದು ಟೆಸ್ಟ್ಸ್ ಮಾಡ್ತೀವಿ. ನಮ್ದು ಫ್ಲೆಕ್ಸಿಬಿಲಿಟಿ ಟೆಸ್ಟ್ ಇರುತ್ತೆ, ಅಂದ್ರೆ ನಿಮ್ದು ಮಸಲ್ ಒಂದಿಷ್ಟು ಮೂವ್ಮೆಂಟ್ ಇರಲೇಬೇಕು ಅಂತ ನಮ್ಮ ಕಡೆ ಒಂದು ಮಾರ್ಕರ್ ಇರುತ್ತೆ. ಅಷ್ಟು ನಿಮ್ದು ಬರ್ತಾ ಇದೆ ಇಲ್ಲ ಇದು ನಾವು ಚೆಕ್ ಮಾಡ್ತೀವಿ. ಸೊ ಬರ್ತಾ ಇಲ್ಲ ಅಂದ್ರೆ ಅದ್ರ ಸಂಬಂಧ ಯಾವ್ದು ಎಕ್ಸಸೈಸ್ ಮಾಡಬೇಕು ಅದು ಹೇಳ್ಕೊಡ್ತೀವಿ. ಕೆಲವೊಂದು ಜಾಯಿಂಟ್ಸಿಗೆ ಇಷ್ಟು ಸ್ನಾಯುಗಳು ನಿಮ್ದು ಇಷ್ಟು ಮೂವ್ಮೆಂಟ್ ಆಗಬೇಕು, ಈ ಅಂದ್ರೆ ಮೊಂಡ್ಕಾಲ್ ಇಷ್ಟು ಬೆಂಡ್ ಆಗಬೇಕು, ಅಂದ್ರೆ ಭುಜ ಇಷ್ಟು ಮೇಲ್ ಹೋಗ್ಬೇಕು, ಇಲ್ಲ ಇಷ್ಟು ಎತ್ತರ ನಿಮ್ಗೆ ಎಬಿಸ್ಲಿಕ್ಕೆ ಬರಬೇಕು, ಇಷ್ಟು ಒಳಗಡೆ ತಿರುಗ್ಬೇಕು, ಇಷ್ಟು ಹೊರಗಡೆ ತಿರುಗ್ಬೇಕು. ಇದ್ರದ ಎಲ್ಲ ಒಂದು ರೇಂಜ್ ಇರುತ್ತೆ. ಪ್ರತ್ಯೇಕ ಜಾಯಿಂಟಿಗೆ ಒಂದು ರೇಂಜ್ ಇರುತ್ತೆ, ಪ್ರತ್ಯೇಕ ಮಸಲಿಗೆ ಒಂದು ಫ್ಲೆಕ್ಸಿಬಿಲಿಟಿ, ಇಲ್ಲಾದ್ರೆ ನಾವು ಒಂದು ಸ್ಟ್ರೆಂಗ್ತ್ ಮತ್ ಫ್ಲೆಕ್ಸಿಬಿಲಿಟಿ ಹೇಳ್ತೀವಿ, ಇದು ಎರಡೂ ಇರುತ್ತೆ. ಸೊ ಇದು ಎಲ್ಲ ಟೆಸ್ಟ್ ಮಾಡ್ಲಿಕ್ಕೆ ನಮ್ದು ಬೇರೆ ಬೇರೆ ಬೇರೆ ಟೆಸ್ಟ್ಸ್ ಮತ್ತು ಕೆಲವೊಂದು ಮಾರ್ಕರ್ಸ್ ಅಂತೀವಿ ನಾವು, ಅದು ಇರ್ತಾವೆ. ಸೊ ಅದು ನಾವು ಫಿಸಿಕಲಿ ಟೆಸ್ಟ್ ಮಾಡಿ ಅಸೆಸ್ ಮಾಡಿ ಒಬ್ರಿಗೆ ನಾವು ಹೇಳ್ತೀವಿ ದಟ್ ನಿಮ್ದು ಇದು ಪೋಶ್ಚರ್ ಸರಿ ಇಲ್ಲ, ಈ ಪೋಶ್ಚರ್ದಾಗ ಅಂದ್ರೆ ಈ ಕೂಡೋ ಪೊಸಿಷನ್ ಒಳಗೆ ನೀವು ಬಹಳ ಹೊತ್ತು ಕೂತ್ರೆ ಡೆಫಿನೆಟ್ಲಿ ಮುಂದೆ ಇನ್ನ ತ್ರಾಸ ಆಗ್ಬಹುದು, ನೀವು ಈಗಿಂದ ಮೂವ್ಮೆಂಟ್ ಮಾಡಿಲ್ಲ ಇಲ್ಲಾದ್ರೆ ತ್ರಾಸ ಆಗ್ತದೆ, ಕುತ್ತಿಗೆ ನೋವು ಬರ್ಬೋದು, ಬೆನ್ನೋವು ಬರ್ಬೋದು. ಈಗಂಕರ್ ಬಹಳಷ್ಟು ಮಂದಿ ವರ್ಕ್ ಫ್ರಮ್ ಹೋಮ್ ಇಲ್ಲ ಒಂದು ಡೆಸ್ಕ್ ಜಾಬ್ ಒಳಗಿರ್ತಾರೆ. ಸೊ ಆ ಡೆಸ್ಕ್ ಜಾಬ್ ಒಳಗಿರೋರಿಗೂ ಹೆಂಗಾಗತ್ತೆ ಅಂದ್ರೆ 8-8 ತಾಸು ಕೂಡ್ತಾರೆ. ಸೊ ಅದರ ಕೆಲವೊಂದು ಮೂಮೆಂಟ್ಸ್ ಮಾಡಬೇಕು, ಯಾವಾಗ ಅವರು ಬ್ರೇಕ್ ತಗೋಬೇಕು, ಯಾವ್ಯಾವ ಮೂಮೆಂಟ್ಸ್ ಮಾಡಬೇಕು, ಯಾವ್ಯಾವ್ದು ಮೂಮೆಂಟ್ಸ್ ಮಾಡಲಿಲ್ಲ ಅಂದ್ರೆ ನಡೆಯುತ್ತೆ, ಯಾವ ಮೂಮೆಂಟ್ಸ್ ಎಷ್ಟು ಜಾಸ್ತಿ ಮಾಡಬೇಕು ಎಷ್ಟು ಕಡಿಮೆ ಮಾಡಬೇಕು ಅದು ನಾವು ಹೇಳ್ತೀವಿ. ಸೊ ಇದು ನಿಮಗೆ ನೋವುಗಳು ಆಯಿತು. ಈಗ ನಿಮ್ಗೆ ಬೇರೆ ತೊಂದರೆ ಇದ್ರೂ ನಿಮ್ಮ ಡಾಕ್ಟರ್ ಕಡೆಯಿಂದನೂ ಪ್ರಿಸ್ಕ್ರಿಪ್ಷನ್ ಬರುತ್ತೆ, ಬಟ್ ಆವಾಗ ಬೇರೆ ತೊಂದರೆನೂ ಇರುತ್ತೆ ಅದ್ರ ಜೊತೆಗೆ. ಫಾರ್ ಎಕ್ಸಾಂಪಲ್ ಪ್ಯಾರಲೈಸಿಸ್ ಆಯಿತು. ಈಗ ಪ್ಯಾರಲೈಸಿಸ್ ಆದಾಗ ನಿಮ್ದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ನಿಮ್ಗೆ ಯಾವ ಹಾಸ್ಪಿಟಲ್ನಾಗ ಅಡ್ಮಿಟ್ ಆಗಿರ್ತಾರೆ ಅವ್ರು ಎಲ್ಲಿ ಡಾಕ್ಟರ್ ಇರ್ತಾರೆ ಅವರ ನೋಡಿರ್ತಾರೆ. ಅದು ಆದ ಕೂಡಲೇ ಅವ್ರು ಹೇಳ್ತಾರೆ ಈಗ ನಾವು ಔಷಧ ಕೊಡೋದಾಯ್ತು, ಈಗ ಇನ್ಮೇಲೆ ನೀವು ವ್ಯಾಯಾಮೇ ಮಾಡಬೇಕು, ಫಿಸಿಯೋಥೆರಪಿನ ಮಾಡಬೇಕು, ನೀವು ಎಷ್ಟು ಮಾಡ್ತೀರಿ ಅಷ್ಟು ಆರಾಮಾಗ್ತೀರಿ. ಇದು ನ್ಯೂರೋಲಾಜಿಕಲ್ ಇದರಿಂದ ಆಯಿತು. ಹಾಗೆ ನೀವು ಹೇಳಿದ ಪ್ರಕಾರ ಈಗ ಜಸ್ಟ್ ಡೆಲಿವರಿ ಆಗಿದೆ, ಮಗುಗೆ ಹಾಲು ಕುಡಿಸ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಸೊ ತೊಂದರೆ ಆಗ್ತಾ ಇದ್ರೆ ಅದರಾಗೂ ಅದಕ್ಕೆ ನಾವು ಲ್ಯಾಕ್ಟೇಷನ್ ಸ್ಪೆಷಲಿಸ್ಟ್ ಅಂತೀವಿ, ಅಂದ್ರೆ ವುಮೆನ್ಸ್ ಹೆಲ್ತ್ ಒಳಗೆ. ಸೊ ಅದ್ರಾಗ ಬಹಳಷ್ಟು ಮೂಮೆಂಟ್ಸ್ ಬರ್ತಾವು. ಎದಿಗೆ ಮಸಾಜ್ ಮಾಡಿಕೊಂಡು ಇಲ್ಲಾದ್ರೆ ಯಾವ ತರದ ಮಗುಗೆ ನೀವು ಹಿಡಿದ್ರೆ ಯಾವ ತರದ ಮಗುದ ಲ್ಯಾಚಿಂಗ್ ಆಗ್ತದೆ, ಅಂದ್ರೆ ಅದಕ್ಕೆ ಹಾಲು ಕುಡಿಲಿಕ್ಕೆ ಹೆಂಗೆ ಅನುಕೂಲ ಆಗ್ತದೆ, ಹೆಂಗೆ ಹಿಡ್ಕೋಬೇಕು, ನಿಮ್ ಎದಿ ನೋವು ಕಡಿಮೆ ಆಗ್ಬೇಕಂದ್ರೆ ಏನ್ ಮಾಡ್ಕೋಬೇಕು, ಏನ್ ಮಾಡಬಾರ್ದು ಅದ್ರ ಬಗ್ಗೆನು ಹೇಳ್ತೀವಿ. ಕೂಡೋದು ಪೋಶ್ಚರ್ ಇರುತ್ತೆ, ಅಂದ್ರೆ ಹಾಲು ಕೂಡಿಸ್ಲಿಕ್ಕೆ ಹೆಂಗ್ ಬೇಕಂಗ್ ಕೂತ್ ಮಲ್ಕೊಂಡ್ ಮಾಡಿದ್ರೆ ಮತ್ತೆ ನಮಗ ನೋವು ಆಗುತ್ತೆ. ಸೊ ಆ ನೋವು ತಪ್ಪಿಸ್ಲಿಕ್ಕೆ ನೀವು ಕರೆಕ್ಟ್ ಪೋಶ್ಚರ್ ಏನ್ ತಗೋಬಹುದು, ಕರೆಕ್ಟ್ ಪೊಸಿಷನ್ ಏನ್ ತಗೋಬಹುದು. ಆಮೇಲೆ ಡೆಲಿವರಿ ಆದ ಕೂಡಲೆ ಸಿಜೇರಿಯನ್ ಇರ್ಲಿ ಇಲ್ಲಾದ್ರೆ ನಾರ್ಮಲ್ ಇರ್ಲಿ, ಹೊಟ್ಟಿ ಭಾಗ ಮಸಲ್ ಸಂಕರ್ ವೀಕ್ ಆಗಿರ್ತಾವು, ಮತ್ತು ನಮ್ದು ಬೆನ್ನು ಒಂದು 9 ತಿಂಗಳದ ಸ್ಟ್ರೆಸ್ಸಿಂದ ರಿಕವರಿ ಆಗ್ತಾ ಇರ್ತದೆ. ಸೊ ಅದರಾಗೂ ವ್ಯಾಯಾಮ ಹೇಳಿ ಒಂದು ಮೂಮೆಂಟ್ಸ್ ಸ್ಟ್ರಾಂಗ್ ಮಾಡಲಿಕ್ಕೆ ಮತ್ತು ನಿಮ್ದು ಬೆನ್ನು ಮತ್ತು ಹೊಟ್ಟಿ ಮಸಲ್ಸ್ ಸ್ಟ್ರಾಂಗ್ ಮಾಡಲಿಕ್ಕೆ ಯಾವ್ದ್ಯಾವ್ದು ವ್ಯಾಯಾಮ ಮಾಡಬೇಕು, ಯಾಕಂದರೆ ಹೆಣ್ಮಕ್ಳಿಗೆ ಎಷ್ಟು ಡೆಲಿವರೀಸ್ ಆಗ್ತಾವೆ ಅಷ್ಟು ಅವ್ರದ್ದು ಮಸಲ್ಸ್ ಪ್ರತಿ ಸತೆ ಸ್ಟ್ರೆಚ್ ಆಗಿ ಮತ್ತು ರಿಕವರಿ ಆಗ್ತದೆ. ಸೊ ರಿಪೀಟೆಡ್ ಡೆಲಿವರೀಸ್ ಅವ್ರ ಪ್ರೆಗ್ನೆನ್ಸಿ ಆದ ಕೂಡಲೇ ಅಷ್ಟು ಸ್ಟ್ರೆಚ್ ಆಗಿ ಅಷ್ಟದು ಮತ್ತು ಕಂಪ್ಲೀಟ್ ಟೈಟ್ ಆಗೋದು ಸಿಚುವೇಶನ್ ಆಗಿರಲ್ಲ, ನೀವು ಅದಕ್ಕೆ ಎಕ್ಸಸೈಸ್ ಮಾಡಿದ್ರಷ್ಟೇ ಅದು ಟೈಟ್ ಆಗುತ್ತೆ. ಇಲ್ಲಾದ್ರೆ ಅದರದ್ದು ಪ್ರಭಾವ ಮಿಡಲ್ ಏಜ್ ಒಳಗೆ, ಅಂದ್ರೆ ಒಂದು 40-45 ವಯಸ್ಸು ದಾಟಿದ ಕೂಡಲೇ ಹೆಂಗಾಗತ್ತೆ ಅಂದ್ರೆ ಒಂದಕ್ಕೆ ಹೋದ್ರೆ ಕಂಟ್ರೋಲ್ ಆಗಲ್ಲ, ಯಾಕಂದ್ರೆ ಅಲ್ಲಿಂದ ಮಸಲ್ಸ್ ವೀಕ್ ಆಗಿರ್ತಾವೆ. ಸೊ ಅದಕ್ಕೆ ಸ್ಟ್ರಾಂಗ್ ಮಾಡ್ಲಿಕ್ಕೂ ಮತ್ತೆ ಎಕ್ಸಸೈಸೇ ಮಾಡಬೇಕು. ಅದು ನಿಮ್ದು ಆ ಚೆಕಪ್ಪು ಮಾಡ್ತಾರೆ ಯಾರು ಫಿಸಿಯೋಥೆರಪಿಸ್ಟ್ ಇದ್ದಾರೆ, ದಟ್ ನಿಮ್ದು ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಎಷ್ಟು ಸ್ಟ್ರಾಂಗ್ ಅದಾವ, ಬಿಕಾಸ್ ಒಂದು ಕಂಟ್ರೋಲ್ ಇರಲೇಬೇಕು. ಆ ಕಂಟ್ರೋಲ್ ನೀವು ಯಾವ ವಯಸ್ಸಿಗೆ ಹೋದ್ರೂ ಇರಬೇಕು, ಯಾಕಂದ್ರೆ ಅದು ಇರಲಿಲ್ಲ ಅಂದ್ರೆ ನಮ್ದು ಸೋಷಿಯಲ್ ಲೈಫ್ ಇರ್ತದೆ ಅದಕ್ಕೆ ಎಫೆಕ್ಟ್ ಆಗ್ತದೆ. ಅಂದ್ರೆ ನೀವು ಎಲ್ಲಿ ಟ್ರಾವೆಲ್ ಮಾಡ್ತೀರಿ, ಟ್ರಾವೆಲ್ ಮಾಡ್ಲಿಕ್ಕೆ ಹೋದಾಗ ನೀರು ಕುಡಿಯೋದು ಅವಾಯ್ಡ್ ಮಾಡ್ತೀವಿ, ಯಾಕಂದ್ರೆ ಬಹಳ ನೀರು ಕುಡಿದ್ರೆ ಮತ್ತೆ ಬಾತ್ರೂಮ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು, ಅದಕ್ಕೆ ಮತ್ತೆ ಕಂಟ್ರೋಲ್ ಆಗಲ್ಲ. ಆಮೇಲೆ ಅದಕ್ಕೆ ನೀರ ಕುಡಿಯೋದು ಬೇಡ, ಬಟ್ ಈ ನೀರು ಕುಡಿಯೋದು ಬೇಡ ಅಂತ ಒಂದು ಏನ್ ವಿಚಾರ ಇದೆ, ಅದರಿಂದ ನಮ್ ಬೇರೆ ಬಾಡಿ ಆರ್ಗನ್ಸಿಗೆ ಎಷ್ಟು ತ್ರಾಸ ಆಗ್ತಾ ಇದೆ ಅದ್ ನಾವು ವಿಚಾರ ಮಾಡಂಗಿಲ್ಲ. ಈದ್ ಒಂದು ಸಣ್ಣ ವಿಷಯ ದಟ್ ನನಗೆ ಹೊರಗೆ ಹೋದ್ರೆ ಸರಿ ಬಾತ್ರೂಮ್ ಸಿಗಲ್ಲ ಅದಕ್ಕೆ ನಾನು ನೀರು ಕುಡಿಯಂಗಿಲ್ಲ, ಇಲ್ಲ ಕಂಟ್ರೋಲ್ ಆಗಂಗಿಲ್ಲ ಅದಕ್ಕೆ ನಾನು ನೀರು ಕುಡಿಯಂಗಿಲ್ಲ ಅಂತ ಕಿಡ್ನಿ ಸ್ಟೋನ್ ಆಗೋದನ್ನು ಪರಿಸ್ಥಿತಿ ಬರ್ತದೆ, ಇಲ್ಲ ಬೇರೆ ಏನು ತೊಂದ್ರೆ.
1: ಹೌದು, ಒಂದಕ್ಕೆ ಒಂದು ಸಂಬಂಧ ಇರ್ತದೆ, ಯಾವ್ದು ಒಂದು ಬೇರೆದೇ ವಿಷಯ ಬೇರೆದಕ್ಕೆ ಬರ್ತದೆ. ಒಂದು ಆರೋಗ್ಯ ಸಮಸ್ಯೆ ಇನ್ನೊಂದು ಆರೋಗ್ಯ ಸಮಸ್ಯೆ ತಂದೊಡ್ಡಬಹುದು ಅಂತ ನೀವು ಹೇಳಿದ್ರಿ. ಮೇಡಮ್, ಈಗ ಭೌತಿಕ ಚಿಕಿತ್ಸೆ ಬಗ್ಗೆ ನೀವು

0: ಹೋಗ್ತಿದ್ರಿ. ಈಗಿನ ಜೀವನ ಎಲ್ಲರಿಗೂ ಒತ್ತಡಮಯ ಆಗ್ಯದ. ಶಾಲೆಗೆ ಹೋಗೋ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಕೂಡ ಏನೋ ಒಂದು ಒತ್ತಡ ಎಲ್ಲಾ ವಯಸ್ಸಿನೊಳಗೂ ಇದ್ದ ಇರ್ತದೆ. ಈಗ ಕಚೇರಿ ಕೆಲಸಕ್ಕೆ ಹೋಗೋರು 8 ತಾಸ್ ಕೆಲಸ ಮಾಡ್ತಾರ, ಒಂದ ಜಾಗದ ಕೂತಿರ್ತಾರ, ಅಂಥವ್ರಿಗೆ ನೀವು ಏನ್ ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಕೆಲವ್ರ ಅನ್ಕಿ ಒಂದ್ ಕಡೆ ಕೂತ್ರ ಅಲ್ಲಿಂದ ಏಳುದೇ ಇಲ್ಲ, ಏಳುವುದು ಅವರಿಗೆ ಕಷ್ಟ ಇರ್ತದ, ಯಾಕಂದ್ರ ಎದ್ದು ಹೋದ್ರ ಕೆಲಸ ನಡೀತಿರೋದಿಲ್ಲ. ಆದ್ರೂ ಕೂಡ ತಮ್ಮ ಆರೋಗ್ಯ ಅವರು ಕೂಡ ಕಾಯ್ಕೋಬೇಕಾಗ್ತದೆ, ಏನ್ ಹೇಳ್ತೀರಿ ಅಂತವ್ರಿಗೆ ನೀವು?
1: ಸೋ ಕಚೇರಿಗೆ ಒಬ್ರು ಯಾರು ಹೋಗ್ತಾರೆ ಅವರಿಗೆ ನಾವು ಬೇಸಿಕ್ ತೊಂದರೆಗಳೇ ಬರೋದಂದ್ರೆ ಬೆನ್ನು ಆಮೇಲೆ ಕುತ್ತಿಗೆ, ಬಿಕಾಸ್ ಅದು ಸಿಸ್ಟಮ್ ಮುಂದ್ ಕುತ್ಕೊಂಡು ಕೆಲಸ ಮಾಡ್ತಾರೆ. ಈಗ ಅಂಕರ್ ಎಲ್ಲ ಡಿಜಿಟಲ್ ಆಗಿದೆ, ಸೊ ಎಲ್ಲ ಸಿಸ್ಟಮ್ ಮುಂದೆ ಕೊಡ್ತಾರೆ, ಇಲ್ಲಾದ್ರೆ ಬರೆಯೋದ್ ಕೆಲಸ ಆಗುತ್ತೆ. ಸೊ ಇವರು ಕಂಪಲ್ಸರಿ ಒಂದು ಇಷ್ಟು ಬ್ಯಾಕ್ ಕೇರ್ ಎಕ್ಸಸೈಸಸ್ ಅಂತೀವಿ ನಾವು, ಅಂದ್ರೆ ಬೆನ್ನದ ಕಾಳಜಿ ತಗೊಳ್ಳೋದಷ್ಟು ವ್ಯಾಯಾಮ, ಆಮೇಲೆ ಕುತ್ತಿಗೆ ಕಾಳಜಿ ತಗೊಳ್ಳೋದಷ್ಟು ವ್ಯಾಯಾಮ. ಸೊ ಅದ ಬೇಸಿಕ್ ಅಷ್ಟು ಮಾಡ್ಕೊಳ್ಳೇಬೇಕು ನಾವು ಸ್ವಂತ ದೇಹಕ್ಕೆ. ಒಂದ್ ಅರ್ಧ ತಾಸ್ ದಿವಸದಾಗ ಯಾವುದಕ್ಕೆ ನಾವು ಕೆಲಸದಾಗ ಇರ್ಲಿ, ನಾವು ಸ್ವಂತಕ್ಕೆ ಒಂದ್ ಅರ್ಧ ತಾಸ್ ಕೊಡ್ಲಿಲ್ಲ ಅಂದ್ರೆ ಮತ್ತ್ ನಮ್ ದೇಹ ನಮ್ಗ ಹೆಂಗ್ ಬೇಕು ಹಂಗ ಸಾಥ್ ಕೊಡುದಿಲ್ಲ. ಸೊ ಇದ್ರಾಗ ಅರ್ಧ ತಾಸ್ನಾಗ ನಿಮ್ದು ಬೇರೆ ಕೇರ್ ಎಕ್ಸಸೈಸು ಬರ್ತಾವು, ಅಂದ್ರೆ ಬೆನ್ನಿನ ಸಂಪತ್ ಪಟ್ಟಿರೋದು ಎಕ್ಸಸೈಸ್, ಕುತ್ತಿಗೆ ಸಂಬಂಧಪಟ್ಟಿರೋದು ಎಕ್ಸಸೈಸ್, ಇಲ್ಲ ಒಂದ್ 15-20 ನಿಮಿಷ ವಾಕಿಂಗು ಮಾಡ್ಬೋದು. ಸೊ ಹೆಂಗಿರುತ್ತೆ ದಟ್ ನಿಮ್ಗ ಎದ್ದು ಅಡ್ಡಾಡೋದು ಆಪ್ಷನ್ ಇರುವುದಿಲ್ಲ, ಬಟ್ ನಾವು ಒಂದು ನಮ್ದು ಎಲ್ಲಾರ ಕಡೆ ಈಗ ಫೋನ್ ಇರುತ್ತೆ ಇಲ್ಲ ಗಡಾಳ ಇರುತ್ತೆ, ಒಂದು ಅಲಾರ್ಮ್ ಇಡ್ಬೋದು ದಟ್ ಒಂದು ತಾಸಿಗೆ ಇದು ಅಲಾರ್ಮ್ ಹೋಗಬೇಕು. ಒಂದು ತಾಸ್ ದೀಡ್ ತಾಸ್ಕಿನ ಹೆಚ್ಚಿಗೆ ಒಂದ ಕಡೆ ನೀವು ಒಂದ ಪೊಸಿಷನ್ನಾಗ ಇರಬಾರ್ದು. ಸೊ ಪೊಸಿಷನ್ ಎವ್ರಿ ಟೈಮ್ ನೀವು ಚೇಂಜ್ ಮಾಡಿ ಅಡ್ಡಾಡ್ ಬರ್ರಿ ಅಂತ ಯಾರು ಹೇಳ್ತಾ ಇಲ್ಲ.
0: ಅಡ್ಡಾಡ್ಲೂಬಹುದು, 5 ನಿಮಿಷ ಸಮಯ ತೆಗಿಬಹುದು,
1: ತೆಗಿಬಹುದು. ಯಾರಿಗೆ ತೆಗಿಯೋದು ಆಪ್ಷನ್ ಇರುತ್ತೆ ಪ್ಲೀಸ್ ತೆಗೀರಿ. ನೀವು ನಿಮ್ದು ನೀರಿನ ಬಾಟಲ್, ನಾವ್ ಏನ್ ಮಾಡ್ತೀವಿ ಕೆಲ್ಸಕ್ಕೆ ಕೂತಿರ್ತೀವಿ, ನೀರಿನ ಬಾಟಲ್ ತಿನ್ನೋದು ಎಲ್ಲಾ ನಮ್ದು ಹತ್ರ ಇಟ್ಕೊಂಡಿರ್ತೀವಿ, ಚಾ ಕೈ ಚಾಚಿದ್ರೆ ಸಿಗ್ಬೇಕು ಹಂಗ ಇಟ್ಟಿರ್ತೀವಿ. ಹಂಗ ಇಡ್ಲಾರ್ದ ಒಂದ್ 2-3 ಹೆಜ್ಜೆ ಇಲ್ಲ 4-5 ಹೆಜ್ಜೆ ದೂರ ಇಟ್ಕೋರಿ. ಅಂದ್ರೆ ನೀವು ಎದ್ದು ಹೋಗಿ ತಗೊಂಡ್ ಬಂದ್ ಕುತ್ಕೊಂಡು ಕುಡಿಬಹುದು ಅಂತದ್ ಇಡ್ಬಹುದು ಒಂದ್, ಇಲ್ಲ ಕೂತಲ್ಲೇನ ಕೆಲವೊಂದ್ ಸ್ಟ್ರೆಚಸ್ ಮಾಡೋದಿರ್ತಾವು, ಅದು ಬೆಂಡಿಂಗ್ ಸೈಡ್ ಬೆಂಡಿಂಗ್ ಫ್ರಂಟ್ ಬೆಂಡಿಂಗ್ ಸ್ಟ್ರೆಚಸ್ ಇರ್ಲಿ, ಇಲ್ಲ ಆದ್ರೆ ಬೇಸಿಕ್ ನಿಮ್ದ ಕುತ್ತಿಗೆದ ಮೂಮೆಂಟ್ಸ್ ಸೈಡ್ ಟು ಸೈಡ್ ಮಾಡೋದು, ಫ್ರಂಟ್ ಬ್ಯಾಕ್ ಮಾಡೋದು, ಸ್ವಲ್ಪ ಶೋಲ್ಡರ್ ಶ್ರಗ್ ಮೂಮೆಂಟ್ಸ್ ಎಲ್ಲ ಮಾಡೋದು, ಇದೆಲ್ಲ ಈಗ ಅಂಕರ್ ಸಹಜವಾಗಿ ಎಲ್ಲರಿಗೂ ಒಂದ್ ಮಾಹಿತಿ ಸಿಗೋ ಹಂಗ ಇಂಟರ್ನೆಟ್ ಇದೆ. ಬಟ್ ಇಲ್ಲ ಅಂದ್ರೆ ನಿಮ್ ಕರೆಕ್ಟ್ ಆಗಿ ತಿಳ್ಕೊಳ್ಳೋದಿದ್ರೆ ನೀವು ಒಬ್ರು ಫಿಸಿಯೋಥೆರಪಿಸ್ಟಿಗೆ ಕನ್ಸಲ್ಟ್ ಮಾಡಿ ನಂದು ಹಿಂಗ ಹಿಂಗ್ ಕೂಡೋದಾಗತ್ತೆ, ನನಗ್ ನೀವು ಕೆಲವೊಂದು ಪ್ರಿವೆನ್ಷನ್ ಎಕ್ಸಸೈಸ್ ಹೇಳ್ಕೊಡ್ರಿ, ಅಂದ್ರೆ ನನಗ್ ಮುಂದ್ ತ್ರಾಸ ಆಗಬಾರ್ದು,
0: ಅದಕ್ಕೆ ರುಟೀನ್ ಸೆಟ್ ಮಾಡ್ಕೊಡ್ರಿ ಕಚೇರಿ ಒಳಗ ಅಂತ ಹೋಗಿ ಹೋಗಿ ತಿಳ್ಕೊಂಡು ಕಲ್ಕೊಂಡು ಬರ್ಬಹುದು.
1: ಎಸ್, ಕಲ್ಕೊಂಡು ಬರ್ಬಹುದು. ಅಂಡ್ ಅದಕ್ಕೆ ನಿಮ್ಗೆ ಬೇರೆ ಒಬ್ರು ಡಾಕ್ಟರ್ ಇಂದ ಪ್ರಿಸ್ಕ್ರಿಪ್ಷನ್ ಬೇಕಂತ ಇಲ್ಲ, ನೀವಾಗಿ ನೀವು ಹೋಗಿ ನನಗೆ ಇದು ತೊಂದರೆ ಇದೆ, ನನಗೆ ಇದ್ರ ಬಗ್ಗೆ ಮಾಹಿತಿ ಬೇಕಾಗಿದೆ, ಅಂಡ್ ಇದ್ರ ಬಗ್ಗೆ ನಂಗೆ ತಿಳ್ಕೊಂಡು ನನಗೆ ಮುಂದ್ ತ್ರಾಸ ಆಗಬಾರ್ದು ಅದನ್ನ ನೋಡ್ಕೊಳ್ಳೋ ಹಂಗ ಗೈಡ್ ಮಾಡ್ರಿ ಅಂದ್ರೆ ಯಾರು ಫಿಸಿಯೋಥೆರಪಿಸ್ಟ್ ನಿಮ್ಗೆ ಅದ್ರ ಬಗ್ಗೆ ಎಕ್ಸಸೈಸಸ್ ಎಲ್ಲ ಹೇಳ್ಕೊಡ್ತಾರೆ. ಸೊ ಅದು ನೀವು ಮಾಡ್ಬೋದು.
0: ಮೇಡಮ್, ಇನ್ನು ಹೆಣ್ಣು ಮಕ್ಕಳಿಗೆ ಮನೆಯೊಳಗ ಗೃಹಿಣಿಯರಿಗೆ ಏನ್ ತಲೆಯೊಳಗಿರ್ತದ ಅಂದ್ರೆ, ನಾನು ಮನೆಯೊಳಗ ಇಷ್ಟು ಕೆಲಸ ಮಾಡ್ತೀನಿ, ಬಟ್ಟಿ ಒಗಿತೀನಿ, ಪಾತ್ರಿ ತಿಕ್ತೀನಿ, ಇಡೀ ಮನೆ ನೋಡ್ಕೋತೀನಿ, ನನಗೆ ಯಾಕೆ ಬೇಕು ವ್ಯಾಯಾಮ, ನನಗೆ ವ್ಯಾಯಾಮ ಬೇಡ ಅನ್ನೋದು ತಲೆಯೊಳಗಿರ್ತದ, ಅಂಥವ್ರಿಗೆ ನೀವೇನು ಹೇಳ್ತೀರಿ?
1: ಇದು ಎಲ್ಲರಿಗೂ ಒಂದೊಂದು ಎಕ್ಸಸೈಸಸ್ ಇಲ್ಲಾದ್ರೆ ಒಂದು ರೋಲ್ ಕೊಟ್ಟಿರುತ್ತೆ. ಸೊ ಯಾರು ಹೊರಗೆ ಹೋಗಿ ಕೆಲಸ ಮಾಡಿ ಬರ್ತಾರ ಅದು ಬೇರೆ ಆಗುತ್ತೆ, ಬಟ್ ಯಾರು ಹೆಣ್ಮಕ್ಳು ಮನೆ ಒಳಗೆ ಯಾರು ಯೂಶ್ವಲಿ ಕೆಲಸ ಮಾಡ್ತಾರೆ ಅವ್ರು ಏನಂತಾರೆ, ನಾವು ಎಲ್ಲ ಕೆಲಸ ಮಾಡ್ತೀವಿ, ಸೊ ನಾವು ಯಾಕೆ ಎಕ್ಸಸೈಸ್ ಮಾಡಬೇಕು, ಇದರಾಗ ನಮ್ದು ವ್ಯಾಯಾಮ ಆಗುತ್ತೆ. ಇಲ್ಲ, ಇದು ಏನು ಎಲ್ಲ ಪಾತ್ರೆ ತೊಳೆಯೋದಿರಲಿ, ಇಲ್ಲಾದರೆ ಮನಿ ಸ್ವಚ್ಛ ಮಾಡೋದಿರಲಿ, ಅಡುಗೆ ಮಾಡೋದಿರಲಿ, ಇದೆಲ್ಲ ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್, ಅಂದರೆ ಇದಕ್ಕೆ ಆಕ್ಟಿವಿಟೀಸ್ ಅಂತಾರೆ, ಇದಕ್ಕೆ ವ್ಯಾಯಾಮ
0: ಚಟುವಟಿಕೆಗಳು, ದೈನಂದಿನ ಚಟುವಟಿಕೆ.
1: ಹೌದು ಹೌದು,
0: ಇದು ಸಾಮಾನ್ಯ ಕೆಲಸಗಳು.
1: ಹಾ, ಸೊ ಆ ಕೆಲಸ ಮಾಡಲಿಕ್ಕೆ ನಿಮ್ಗೆ ಶಕ್ತಿ ಬೇಕು, ಆ ಶಕ್ತಿ ಬೇಕಂದ್ರೆ ನೀವು ವ್ಯಾಯಾಮ ಮಾಡಬೇಕು. ಸೊ ಅದು ಮಾಡ್ತೀನಿ ಅದಕ್ಕೆ ನಾ ಇದು ಮಾಡೋದಿಲ್ಲ ಹಂಗಾಗೋದಿಲ್ಲ, ಅವು ಎಲ್ಲ ಕೆಲಸಗಳು ಮಾಡಲಿಕ್ಕೆ ಒಂದು ಸಾಧಾರಣ ಶಕ್ತಿ ನಮ್ಮ ದೇಹದಾಗ ಇರಬೇಕು. ಸೊ ಆ ಶಕ್ತಿ ಇರಲಿಕ್ಕೆ ನಾವು ವ್ಯಾಯಾಮಗಳು ಮಾಡಬೇಕು. ಅದರಾಗೂ ಬೆನ್ನಿನ ಕೇರ್ ವ್ಯಾಯಾಮ ಬರ್ತಾವು, ಅಂದರೆ ಅಗೇನ್ ಬ್ಯಾಕ್ ಕೇರ್ ಎಕ್ಸಸೈಸಸ್ ಬರ್ತಾವು. ಆಮೇಲೆ ಕಾಲಿನ ಶಕ್ತಿ ಮೇಂಟೈನ್ ಮಾಡಬೇಕು, ಕೈಯಿನ ಶಕ್ತಿ ಮೇಂಟೈನ್ ಮಾಡಬೇಕು, ಯಾಕಂದರೆ ಈಗೀಗ ನಾವು ಏನು ನೋಡ್ತೀವಿ, ಒಂದು ಹಬ್ಬ ಬಂತು ಭಾಳ ಅಡುಗೆ ಮಾಡೋದು ಕೆಲಸ ಬಂತಂದರೆ ಸುಸ್ತಾಗ್ಬಿಡುತ್ತೆ, ಯಾಕಂದರೆ ದಿನದ ಕೆಲಸಕ್ಕಿಂತ ಜಾಸ್ತಿ ಕೆಲಸ ಆಯಿತು, ಕುತ್ತಿಗೆ ನೋವು ಬಂತು, ಕೈ ನೋವು ಬಂತು, ಭುಜದ ನೋವು ಬಂತು, ಬೆನ್ನು ನೋವು ಬಂತು, ಇದು ಭಾಳ ರೆಗ್ಯುಲರ್ ಆಗಿ ಬಂದ್ಬಿಡ್ತು. ಅದು ನಿಮ್ದು ದಿನದ ಕೆಲಸ ಅಂದರೆ ಅದು ಬರಬಾರ್ದು. ಸೊ ಅದು ಬರಬಾರ್ದಂದ್ರೆ ಏನು ಮಾಡಬೇಕು, ನಿಮ್ಮ ದೇಹದ ಶಕ್ತಿ ಮೇಂಟೈನ್ ಇಡಬೇಕು. ದೇಹದ ಶಕ್ತಿ ಮೇಂಟೈನ್ ಇಡಬೇಕಂದ್ರೆ ವ್ಯಾಯಾಮ ಮಾಡಬೇಕು. ಒಂದು ಮಸಲ್ ಸ್ಟ್ರೆಂಗ್ತ್ ಇಲ್ಲ, ಮಸಲ್ಸಿನ ಶಕ್ತಿ ಮೇಂಟೈನ್ ಆಗಬೇಕು ಅಂದರೆ

0: ಆಹಾರದಿಂದ ಏನು ಬರುತ್ತೆ ಅದು ಬರುತ್ತೆ, ಬಟ್ ವ್ಯಾಯಾಮದ ಕೆಲಸ ವ್ಯಾಯಾಮೇ ಮಾಡ್ತದೆ. ವ್ಯಾಯಾಮಕ್ಕೆ ಯಾವುದು ಸಬ್ಸ್ಟಿಟ್ಯೂಟ್ ಇಲ್ಲ. ನಾನು ಪ್ರೋಟೀನ್ ತಿಂದೆ ಅದಕ್ಕೆ ನಂದು ಶಕ್ತಿ ಬೆಳೀತು, ಬಟ್ ಪ್ರೋಟೀನ್ ತಿಂದು ನೀವು ವ್ಯಾಯಾಮ ಮಾಡಿಲ್ಲ ಅಂದರೆ ಆ ಪ್ರೋಟೀನ್ ನಿಮ್ಮ ಮಸಲ್ಸ್ ಒಳಗೆ ಹೋಗುವುದೇ ಇಲ್ಲ. ವ್ಯಾಯಾಮಿನ ಕೆಲಸ ಇದು ವ್ಯಾಯಾಮೇ ಮಾಡುತ್ತೆ. ಅದು ಯಾವುದು ವಯಸ್ಸಿರಲಿ, ಯಾವುದು ಅಂದರೆ ಹೆಣ್ಣಿರಲಿ ಗಂಡಿರಲಿ ಹುಡುಗರು ಇರಲಿ ವಯಸ್ಸಾಗಿದ್ದಾರೆ, ವ್ಯಾಯಾಮಿನ ಕೆಲಸ ಇದು ವ್ಯಾಯಾಮೇ ಮಾಡುತ್ತೆ. ಆ್ಯಂಡ್ ಅದಕ್ಕೆ ಇನ್ನ ತನಕ ಅಂಕಾರ AIನೂ ಬಂದಿಲ್ಲ, ಇಲ್ಲಾಂದರೆ ಯಾವುದೇ ಥರದ ಸಬ್ಸ್ಟಿಟ್ಯೂಟು ಬಂದಿಲ್ಲ. ನಮ್ಮ ಶಕ್ತಿ ಬೆಳಿಬೇಕಂದ್ರೆ ನಾವೇ ವ್ಯಾಯಾಮ ಮಾಡಬೇಕು. ಈಗ ಪೇಷಂಟಿಗೆ ಶಕ್ತಿ ಬರಬೇಕಂತ ನಾ ವ್ಯಾಯಾಮ ಮಾಡಿದ್ರೆ ನನ್ನ ಶಕ್ತಿ ಬೆಳೆಯುತ್ತೆ, ಪೇಷಂಟಿನ ಶಕ್ತಿ ಬೆಳೆಯುವುದಿಲ್ಲ. ಅವ್ರು ಬೆಳೆಸ್ಬೇಕಂದ್ರೆ ಅವರ ಮಾಡಬೇಕು.
1: ವ್ಯಾಯಾಮ ಮಾಡೋದು ಬಹಳ ಮುಖ್ಯ ಅಂತ ಹೇಳ್ತೀರಿ ನೀವು. ಇನ್ನು ಈಗಿನ ಕಾಲದ ಮಕ್ಕಳಿಗೆ ಚಟುವಟಿಕೆಗಳು ಬಹಳ ಕಡಿಮೆ. ಈಗ ಹೆಂಗಾಗ್ಬಿಟ್ಟದ ಅಂತ ಹೇಳಿದ್ರೆ, ಮನೆಗೆ ಬಂದ ತಕ್ಷಣ ಪುಸ್ತಕ ತೆಗೆದು ಓದಲಿಕ್ಕೆ ಮಕ್ಕಳು ಕೂಡ್ತಾರೆ, ಆಟ ಆಡಲಿಕ್ಕೆ ಹೋಗುದೇ ಇಲ್ಲ. ಆಟಗಳು ಕಡಿಮೆ ಆಗ್ಯಾವು, ಪಾಠಗಳು ಜಾಸ್ತಿ ಆಗ್ಯಾವು. ಏನು ಹೇಳ್ತೀರಿ, ಆರೋಗ್ಯಕರ ಸಮಾಜ ಕಟ್ಟಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ಯಾವ ರೀತಿ ನಾವು ತಯಾರು ಮಾಡಬೇಕು? ಆಸ್ ಎ ಒಬ್ಬ ಭೌತಿಕ ಚಿಕಿತ್ಸಕರಾಗಿ ನೀವು ಮಕ್ಕಳಲ್ಲಿ ಏನಾದರೂ ನಿಮ್ಮ ಹತ್ರ ಪೇಷಂಟ್ಸ್ ಅಂತ ಬಂದ್ರೆ ಅವ್ರಿಗೆ ಏನು ಸಮಸ್ಯೆ ಇರ್ತದೆ, ಮಕ್ಕಳಿಗೆಲ್ಲ ಏನು ಹೇಳ್ತೀರಿ?
0: ಈಗಿನ ಕಾಲದಾಗ ಚೈಲ್ಡ್ಹುಡ್ ಒಬೆಸಿಟಿ ಇದು ಬಹಳ ಕಾಮನ್ ಆಗಿದೆ. ಅಂದರೆ ಸಣ್ಣ ಮಕ್ಕಳ ಒಳಗನ ಬೊಜ್ಜು ಬರೋದು ಇದು ಬಹಳ ಕಾಮನ್ ಆಗಿಬಿಟ್ಟಿದೆ. ಆ್ಯಂಡ್ ಇದಕ್ಕೆ ಎರಡು ಕಾರಣ. ಒಂದಂದರೆ ನೀವು ಹೇಳಿದ ಪ್ರಕಾರ ಆಟಗಳು ಕಡಿಮೆ ಆಗ್ಯಾವ, ಪಾಠಗಳು ಜಾಸ್ತಿ ಆಗ್ಯಾವ. ಒಂದು ಇನ್ನೊಂದು ಜಂಕ್ ಫುಡ್, ಅಂದರೆ ಹೊರಗಿಂದ ಇದು ಆಹಾರಗಳು. ಸೊ ನಾನು ಫಿಸಿಕಲ್ ಆಕ್ಟಿವಿಟಿ ಬಗ್ಗೆ ಹೇಳ್ಬೋದು. ಸೊ ಪ್ರತ್ಯೇಕ ಹುಡುಗರು ಅವ್ರ ಶಾಲಿ ಒಳಗೆ ಏನು ಕೆಲಸ ಆಗತ್ತೆ ಅದಕ್ಕಿನ್ನ ಹೆಚ್ಚಿಗೆ ಒಂದು ಟೈಪ್ ಅವ್ರದ್ದು ಏನೋ ಒಂದು ಆಟ ಇಲ್ಲ ಫಿಸಿಕಲ್ ಆಕ್ಟಿವಿಟಿ ಇರಲೇಬೇಕು. ಸೊ ಅವರಿಗೆ ಯಾರು ಕೇಳ್ತಾ ಇದ್ದಾರೆ ಪೇರೆಂಟ್ಸ್, ಅವ್ರಿಗೂ ಗೊತ್ತಿರಲಿ ದಟ್ ನಿಮ್ಮ ಮಕ್ಕಳಿಗೆ ಹೊರಗೆ ಕಳಿಸಿ, ಏನಾದರೂ ಒಂದು ಆಟಕ್ಕಂತ ಕಳಿಸಿ, ಬಟ್ ಅವ್ರಿಗೆ ಹೊರಗೆ ಕಳಿಸಿ ಅವರು ಓಡಾಡಬೇಕು, ಜಿಗಿಬೇಕು, ಬೀಳಬೇಕು. ಬರೇ ಓದಿದರೆ ಫಿಸಿಕಲ್ ಸ್ಟ್ರೆಂಗ್ತ್ ಬೆಳೆಯಲ್ಲ. ಸೊ ಓದಬೇಕು ಹೌದು, ಆ್ಯಂಡ್ ಈಗಂಕಾರ ಓದೋದೂ ಭಾಳ ಜಾಸ್ತಿ ಆಗಿದೆ, ನಾ ಇಲ್ಲಂತ ಹೇಳಂಗಿಲ್ಲ. ಬಟ್ ಅದರ ಜೊತೆಗೆ ಅವರಿಗೆ ಹೊರಗೆ ಹೋಗಿ ಆಟ ಆಡಲಿಕ್ಕೆ ನೀವು ಎಷ್ಟು ಪ್ರೋತ್ಸಾಹ ಕೊಡ್ತೀರಿ ಅಷ್ಟು ಒಳ್ಳೆಯದು. ವಿಡಿಯೋ ಗೇಮ್ ಮೇಲೆ ಇಲ್ಲಾದರೆ TV ಇಲ್ಲಾದರೆ ಮೊಬೈಲ್ ಗೇಮ್ ಆಡೋದು, ಇದಕ್ಕಿನ್ನ ಅವರು ಹೊರಗೆ ಹೋಗಿ ಅಟ್ಲೀಸ್ಟ್ ಒಂದು ಅರ್ಧದಿಂದ ಒಂದು ತಾಸು ಅವ್ರು ಆಟ ಆಡಿ ಬರಲಿ, ಏನು ಇಲ್ಲ ಅಂದರೆ ಬರೇ ಓಡಾಡಿ ಬರಲಿ, ಸೈಕಲ್ ಮಾಡಲಿ, ಏನಾದರೂ ಒಂದು ಆಟದಾಗ ಹಾಕ್ರಿ, ಇಲ್ಲ ಒಂದು ಕ್ಲಾಸಿಗೆ ಹಾಕ್ರಿ, ಯಾವುದೋ ಒಂದು ಫಿಸಿಕಲ್ ಆಕ್ಟಿವಿಟಿ ಇರೋದು ಒಂದು ಕ್ಲಾಸ್ ಇರಲಿ. ಕ್ಲಾಸ್ ಇಲ್ಲ ಅಂದ್ರೂ ಅವ್ರು ಆಟ ಆಡಲ್ಲ,
1: ಡಾನ್ಸ್ ಕಲೀಲಿಕ್ಕೆ ಏನಾದರೂ
0: ಏನಾದರೂ ಇರಲಿ. ಈಗಂಕರ್ ಬಹಳಷ್ಟು ಆಪ್ಷನ್ಸ್ ಅವೈಲೇಬಲ್ ಇದೆ. ಅದು ಏನು ಇಲ್ಲ ಅಂದ್ರೆ ಹೊರಗೆ ಆಟ ಆಡ್ಲಿಕ್ಕೆ ಕಳಿಸ್ರಿ. ಈಗ ಹುಡುಗರು ಇದ್ರೆ ಹೋಗ್ತಾರೆ ಸೈಕಲ್ ಓಡಿಸ್ಲಿಕ್ಕೆ, ಕೆಲವೊಂದು ಕಡೆ ಆ ಒಂದು ಆಪ್ಷನ್ ಇರಲ್ಲ, ಬೇರೆ ಏನಾದರೂ ಮಾಡ್ರಿ. ಬಟ್ ಒಟ್ಟು ಆಟ ಆಡ್ರಿ, ಇಲ್ಲ ನೀವು ನಿಮ್ಗೆ ಟೈಮ್ ಇದ್ರೆ ನೀವು ಅವ್ರ ಜೊತೆಗೆ ಆಟ ಆಡ್ರಿ, ಬಟ್ ಆಡ್ರಿ. ಬ್ಯಾಡ್ಮಿಂಟನ್ ಇರಲಿ, ಸಣ್ಣ ಪುಟ್ಟ ಆಟನೂ ಆಡ್ಬೋದು, ಬಟ್ ಫಿಸಿಕಲ್ ಮೂಮೆಂಟ್ ಆಗಬೇಕು ಅವರಿಗೆ. ಹೊರಗಿಂದ ಏನು ನಾವು ಸನ್ಲೈಟ್ ಬೀಳ್ಬೇಕಂತ ಹೇಳ್ತೀವಿ ಅದನ್ನು ಬೀಳ್ಬೇಕು ಮೈ ಮೇಲೆ, ಎಲ್ಲಿ ಮಟ್ಟ ಅದು ಬೀಳೋದು ಬಡಿಯೋದಾಗಂಗಿಲ್ಲ.
1: ಬಹಳ ಒಳ್ಳೆಯದು. ಮತ್ತು ಇನ್ನು ವಯಸ್ಸಾದವರಲ್ಲಿ ನಾವು ನೋಡ್ತೀವಿ ಬಹಳಷ್ಟು ವಯಸ್ಸಾದಂಗೆ ದೇಹದಲ್ಲಿ ನೋವುಗಳು ಶುರು ಆಗ್ತಾವೆ, ಬೇರೆ ಬೇರೆ ಥರದ ನೋವುಗಳು. ಈ ನೋವುರಹಿತ ಜೀವನ, ನೆಮ್ಮದಿಯ ಜೀವನ ಇರಬೇಕು ಅನ್ನೋದು ವಯಸ್ಸಾದವರೆಲ್ಲರದ್ದು ಅಪೇಕ್ಷೆ. ಆ ಥರ ಈ ಮುಪ್ಪಿನಲ್ಲಿ ಆರೋಗ್ಯಕರವಾಗಿ ನಾವು ಬದುಕು ನಡೆಸಬೇಕು ಅಂದರೆ ಏನೆಲ್ಲ ಮಾಡಬೇಕು ಅಂತೀರಿ?
0: ವಯಸ್ಸಾಗಿದ್ದವರಿಗೆ ಮೇನ್ಲಿ ನೋಡ್ರಿ, ಅವರು ಬೇರೆ ಏನೂ ಮಾಡ್ತಾ ಇಲ್ಲ ಅಂದ್ರೂ ವಾಕಿಂಗ್ ಮಾಡ್ರಿ ಅಂತ ಹೇಳ್ತೀವಿ. ಏನು ಇದ್ರೂ ಒಂದು ಅರ್ಧ ತಾಸಾದರೂ ವಾಕಿಂಗಿಗೆ ಹೋಗ್ರಿ, ಯಾಕಂದರೆ ಅದರಿಂದ ಸ್ಟ್ಯಾಮಿನಾ ಡೆವಲಪ್ ಆಗುತ್ತೆ ಆ್ಯಂಡ್ ಸ್ಟ್ಯಾಮಿನಾ ಮೇಂಟೈನ್ ಇರುತ್ತೆ. ಯಾಕಂದರೆ ಶಕ್ತಿ ಬೇರೆ ಸ್ಟ್ಯಾಮಿನಾ ಬೇರೆ, ಅಂದರೆ ನಾವು ಅದಕ್ಕೆ ಎಂಡ್ಯೂರೆನ್ಸ್ ಅಂತೀವಿ. ಬಿಕಾಸ್ ಶಕ್ತಿ ಇದ್ರೂ ಸ್ಟ್ಯಾಮಿನಾ ಇರುತ್ತೆ ಅಂತ ಇಲ್ಲ. ಈಗ ಒಂದು ಅರ್ಧ ತಾಸು ನಡಿಲಿಕ್ಕೆ ಏನು ನಮ್ದು ಕಾಲ್ನಾಗ ಶಕ್ತಿನೂ ಇರಬೇಕು ಸ್ಟ್ಯಾಮಿನಾನು ಇರಬೇಕು, ಎರಡೂ ಇದ್ರೆ ಆ ಅರ್ಧ ತಾಸು ನಡಿಲಿಕ್ಕಾಗತ್ತೆ. ಇಲ್ಲಾದರೆ 15 ನಿಮಿಷ ನಡೆದುಕೊಳ್ಳೆ ಕೂಡಬೇಕು ಅನಿಸುತ್ತೆ, ಬಿಕಾಸ್ ಸುಸ್ತಾಗತ್ತೆ. ಸುಸ್ತಿ ಯಾಕಾಗತ್ತೆ, ಒಂದು ಸ್ಟ್ಯಾಮಿನಾ, ಸ್ಟ್ಯಾಮಿನಾ ಬರೀ ಮಸಲ್ಸ್ನಾಗಿರುವುದಿಲ್ಲ, ಸ್ಟ್ಯಾಮಿನಾ ನಮ್ದು ಹೃದಯ, ಸ್ಟ್ಯಾಮಿನಾ ನಮ್ದು ಲಂಗ್ಸ್. ಅಂದರೆ ನಮಗೆ ದಾಪ್ ಹತ್ತಾ ಇದ್ರೆ ನಮ್ದು ಲಂಗ್ಸ್ ಒಳಗೆ ಅಷ್ಟು ಸ್ಟ್ಯಾಮಿನಾ ಇಲ್ಲ. ಸೊ ಅದಕ್ಕೆ ಹೆಂಗೆ ಬೆಳೆಸೋದು, ಮೂಮೆಂಟ್ ಮಾಡೋದು. ಅಂದರೆ ಏನು ನಿಮಗೆ ಬೆಳೆಸೋದಿದ್ರೆ ಅದೇ ಮೂಮೆಂಟ್ ನಾವು ರಿಪೀಟ್ ಮತ್ತೆ ಮಾಡಿದರೆ ನಮ್ಮ ದೇಹಕ್ಕದು ಪ್ರಾಕ್ಟೀಸ್ ಆಗುತ್ತೆ. ಪ್ರಾಕ್ಟೀಸ್ ಆಗಿ ನಾವು ಅದಕ್ಕೆ ಪುಷ್ ಮಾಡಿದರೆ ನಮ್ದು ಕೆಪಾಸಿಟಿ ಬೆಳೆಯುತ್ತೆ. ನಾವು ಪುಷ ಮಾಡಿಲ್ಲ ತ್ರಾಸ ಆಗ್ತದೆ ಅಂತ ಬಿಟ್ಬಿಟ್ರೆ ಮತ್ತೆ ಕೆಪಾಸಿಟಿ ಡೆವಲಪ್ ಆಗಂಗಿಲ್ಲ, ಇನ್ನ ಕಡಿಮೆ ಆಕೋತ ಹೋಗ್ತದೆ. ಕೆಲವೊಂದು ವಿಷಯದಾಗ ಅದು ಬೇಕು. ಈಗ ಬಿದ್ದಾರೆ, ಇಲ್ಲ ಏನು ನೋವಾಗಿದೆ, ಫ್ರ್ಯಾಕ್ಚರ್ ಆಗಿದೆ, ಅವಾಗೆಲ್ಲ ನೀವು ಮಾಡಿದ್ರೆ ಓಕೆ, ಬಟ್ ರೆಸ್ಟ್ ತಗೊಂಡ್ರೆ ಓಕೆ. ಬಟ್ ಇಲ್ಲಾರ್ದಾಗ ಆ ಒಂದು ಓವರ್ ರೆಸ್ಟ್ ಮಾಡೋದು ಸರಿಯಲ್ಲ. ಸೊ ದಿನದ ಇದ್ರಾಗ ಮಲ್ಕೊಂಡು ಮಾಡೋದು ವ್ಯಾಯಾಮ ಇರುತ್ತೆ, ಕೂತು ಮಾಡೋದು ವ್ಯಾಯಾಮ ಇರುತ್ತೆ. ಈಗಂಕರ್ ಚೇರ್ ಯೋಗ ಅಂತಾನು

0: ಬಂದಿದೆ. ಅಂದ್ರೆ ಕೂತು ಮಾಡೋದು ಯೋಗಾಸನಗಳನ್ನು ಬಂದಾವು, ಕೂತು ಮಾಡೋದು ಬೇರೆ ಬೇರೆ ವ್ಯಾಯಾಮಗಳನ್ನು ಬಂದಾವು. ಅಂಡ್ ನಾವು ಒಂದ್ ಇಷ್ಟು ಚಲೋ ಎರಾದಾಗಿದ್ದೀವಿ ಅಂದ್ರೆ ನಮಗ್ ಇನ್ಫಾರ್ಮೇಶನ್ ಬಹಳ ಈಸಿಲಿ ಅವೈಲೇಬಲ್ ಇದೆ. ಸರಿ ಇನ್ಫಾರ್ಮೇಶನ್ ನಿಮ್ಗೆ ಸಿಕ್ಕರೆ, ಸರಿಯಾಗಿ ಮಾಹಿತಿ ನಿಮ್ಗೆ ಸಿಗ್ತಾ ಇದ್ರೆ, ಆ ಮಾಹಿತಿ ತಗೊಂಡು ನೀವು ನಿಮ್ದ ಒಳ್ಳೇದಕ್ಕೆ ಯೂಸ್ ಮಾಡಿದ್ರೆ ನಿಮ್ದ ಡೆವಲಪ್ಮೆಂಟ್ ಆಗತ್ತೆ. ಸೊ ಎಕ್ಸಸೈಸ್ ವಯಸ್ಸಾಗಿದ್ದವ್ರು ಇದ್ರೇನು ಮಾಡಲೇಬೇಕು. ಮಲ್ಕೊಂಡು ಮಾಡಲಿ, ಕೂತು ಮಾಡಲಿ, ನಡೆಯೋದು ಬಿಡಬೇಡ್ರಿ. ಇದಿಷ್ಟು ಮೇಂಟೈನ್ ಮಾಡಿದ್ರೆ ವಯಸ್ಸಾಗಿದ್ದವ್ರು ಯಾರಿದ್ದಾರಲ್ಲ ಅವ್ರಿಗೆ ಎಷ್ಟೋ ಫಿಸಿಕಲಿ ಆಗೋದು ತ್ರಾಸ ಕಡಿಮೆ ಆಗ್ಬೋದು,
1: ನೋವುಗಳು.
0: ಹೌದು ಹೌದು, ನಿಮ್ಗ ಹೆಲ್ತ್ ಚೆಕಪ್ ಅಂತ ಬೇಸಿಕ್ ಚೆಕಪ್ ಮಾಡ್ತಾರೆ, ಅದ್ರಾಗ ನಿಮ್ ಬೇಸಿಕ್ ಮಾಹಿತಿ ಸಿಕ್ಬಿಡ್ತದೆ. ಅದ್ರ ಮೇಲೆ ನಿಮ್ ಫಿಸಿಕಲ್ ಫಿಟ್ನೆಸ್ ಏನಿದೆ ಗೊತ್ತಾಗ್ಬೇಕಂದ್ರೆ ನೀವು ಫಿಸಿಯೋಥೆರಪಿಸ್ಟ್ ಗೆ ಅಪ್ರೋಚ್ ಆಗಿದ್ರೆ, ಅಂದ್ರೆ ಭೌತಿಕ ಚಿಕಿತ್ಸೆ ಯಾರಿರ್ತಾರ ಅವ್ರಿಗೆ ಅಪ್ರೋಚ್ ಆದ್ರೆ ಅವ್ರು ನಿಮ್ದು ಈ ಎಲ್ಲ ಟೆಸ್ಟ್ ಮಾಡಿ ನಿಮ್ಗ ನೀವು ಯಾವ್ದ್ಯಾವ ವ್ಯಾಯಾಮ ಮಾಡ್ಬೋದು, ನೀವು ಯಾವ್ಯಾವ ವ್ಯಾಯಾಮ ಮಾಡಬಾರ್ದು, ಇಷ್ಟೇ ಮಾಡ್ರಿ, ಇಲ್ಲ ಇದಕ್ಕಿನ್ನ ಇದು ಹೆಚ್ಚಿಗೆ ಮಾಡ್ರಿ, ಇಲ್ಲ ಇಷ್ಟು ಕಡಿಮೆ ಮಾಡ್ರಿ ಅಂತ ನಿಮ್ಗೆ ಗೈಡೆನ್ಸ್ ಕೊಟ್ಟೆ ಕೊಡ್ತಾರೆ. ಬಟ್ ನೀವು ಅಪ್ರೋಚ್ ಆಗ್ಬೋದು. ಅದಕ್ಕೆ ಬೇರೆ ಯಾರು ಮತ್ತು ಡಾಕ್ಟರಿಗೆ ತೋರಿಸ್ಬೇಕಂದ್ರೆ ಅದೂ ನಿಮ್ಗೆ ಗೈಡೆನ್ಸ್ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಮಾಹಿತಿ ತಗೊಂಡು ನೀವು ಒಂದು ಅದರದ ಲಾಭ ತಗೊಂಡ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ.
1: ನೀವು ಹೇಳೋ ಪ್ರಕಾರ ಈಗಾಗಲೇ ಕಾಯಿಲೆ ಇದ್ದವರು ಕೂಡ ತಮ್ಮ ಇತಿಮಿತಿಗಳನ್ನ ತಿಳ್ಕೊಂಡು, ಹೃದಯದ ಕಾಯಿಲೆ ಇದ್ದವರು ಸಹಿತ ಅಥವಾ ಬೇರೆ ಬೇರೆ ಯಾವುದೇ ಕಾಯಿಲೆ ಇದ್ದವರು ಸಹಿತ ನಿಮ್ಮ ಹತ್ರ ಅಂದ್ರೆ ಭೌತಿಕ ಚಿಕಿತ್ಸಕರ ಹತ್ರ ಬಂದಾಗ ನೀವು ಬೇರೆ ಬೇರೆ ಪರೀಕ್ಷೆ ಮಾಡಿ ಅವರು ಏನನ್ನ ಮಾಡಬೇಕು ಮಾಡಬಾರ್ದು ಅನ್ನೋದನ್ನ ನೀವು ಹೇಳಲಿಕ್ಕೆ ಸಾಧ್ಯ ನಿಮಗೆ. ಹಿಂಗಾಗಿ ಭೌತಿಕ ಚಿಕಿತ್ಸೆಗೆ ಬಹಳಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದು ನಿಮ್ಮ ಮಾತುಗಳಿಂದ ಗೊತ್ತಾಯ್ತು.
0: ನಾನೀಗ ಯಾವ್ಯಾವ ಕಾಯಿಲೆ ಬಗ್ಗೆ ಹೇಳಿನಿ, ಅದರಾಗ ಪ್ಯಾರಲೈಸಿಸ್ ಆಗಿರ್ಲಿ, ಪಾರ್ಕಿನ್ಸನ್ಸ್, ಇಲ್ಲಾದ್ರೆ ಬೆನ್ನಿಗೆ ಇಂಜುರಿ ಆಗಿ ಏನ್ ಪ್ಯಾರಲೈಸಿಸ್ ಆಗತ್ತೆ, ಸಣ್ಣ ಮಕ್ಕಳಿಗೆ ಬೆಳವಣಿಗೆ ಇರೋದು, ಫಿಸಿಕಲ್ ಬೆಳವಣಿಗೆ ಇರೋದು ತೊಂದರೆ, ಆಮೇಲೆ ತುಂಬಾ ದಿವಸದಿಂದ ಇರೋದು ಬೆನ್ನು ನೋವು ಇಲ್ಲ ಕಾಲ್ ನೋವು ನಿಮ್ದು ಕಡಿಮೆ ಆಗ್ತಾ ಇಲ್ಲ ಅಂದ್ರೆ, ಮತ್ ಇದ್ರ ಬಗ್ಗೆ ನಾವು ಏನ್ ಟ್ರೀಟ್ಮೆಂಟ್ ಮಾಡಬಹುದು ಭೌತಿಕ ಚಿಕಿತ್ಸೆಯಿಂದ ಮತ್ತ ಜಲ ಚಿಕಿತ್ಸೆಯಿಂದ, ಅದ್ರ ಬಗ್ಗೆ ನಿಮಗ ಇನ್ನ ಮಾಹಿತಿ ಬೇಕಂದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಾನು ಈ ನಂಬರ್ ಮೇಲೆ ಸಿಗ್ತೀನಿ, 9019736347. ಇನ್ನೊಮ್ಮೆ ನಾನು ನಂದು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ, 9019736347.
1: ಒಳ್ಳೆಯದು ಡಾಕ್ಟರ್ ಅರ್ಪಿತಾ ಹೆಗಡೆ ಅವರೇ. ಇದುವರೆಗೆ ನೀವು ಭೌತಿಕ ಚಿಕಿತ್ಸೆಯ ಮಹತ್ವ, ಆರೋಗ್ಯ ಸರಿಯಾಗಿರಬೇಕು ಅಂತ ಹೇಳಿದ್ರೆ ದೇಹವನ್ನ ಸರಿಯಾಗಿ ಉಪಯೋಗ ಮಾಡಿಕೊಂಡು ಬಲ್ಲವರಿಂದ ತಿಳ್ಕೊಂಡು ವ್ಯಾಯಾಮಗಳನ್ನ ಮಾಡಿ, ನಿಮ್ಮಂತಹ ಭೌತಿಕ ಚಿಕಿತ್ಸಕರ ಹತ್ರ ಬಂದಾಗ ನೀವು ಏನು ಮಾಡಬೇಕು ಮಾಡಬಾರದು ದೇಹದ ಸಾಮರ್ಥ್ಯಗಳನ್ನ ಅಳೆದು ಹೇಳ್ತೀರಿ, ಅಂತಹ ಸೇವೆಗಳನ್ನ ಉಪಯೋಗಿಸ್ಕೊಂಡು ಒಂದು ಆರೋಗ್ಯಕರ ಸಮಾಜ ಕಟ್ಟೋದಕ್ಕೆ ಇದು ಸಹಾಯಕಾರಿ ಅನ್ನೋದು ಗೊತ್ತಾಗ್ತದೆ. ಧನ್ಯವಾದಗಳು.
2: ಫಿಸಿಯೋಥೆರಪಿ ಅಥವಾ ಭೌತಿಕ ಚಿಕಿತ್ಸೆಯ ಮಹತ್ವ ಈ ಕುರಿತಂತೆ ಇದುವರೆಗೂ ಡಾಕ್ಟರ್ ಅರ್ಪಿತಾ ಹೆಗಡೆ ಅವರೊಂದಿಗೆ ಮಾಲಾ ಸಾಂಬ್ರಾಣಿ ಅವರು ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಕೇಳುಗರೆ, ಇದು ಇಂದಿನ ಆರೋಗ್ಯ ಸಂಚಿಕೆ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಕಾರ್ಯಕ್ರಮ ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಕೇಳುಗರೆ, ಇದೇ ಶುಕ್ರವಾರ ಸೆಪ್ಟೆಂಬರ್ 25ನೇ ತಾರೀಕು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಹೆಚ್ ಮತ್ತು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ರಾಮೇಗೌಡ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237074777 ಅಥವಾ 2237074888. ಎಸ್ಟಿಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 25ನೇ ತಾರೀಕು ಸಂಜೆ 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾಗುವ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ವಿಶ್ವಕರ್ಮ ಯೋಜನೆ ಕುರಿತ ಮಾಹಿತಿ ನೀಡಲಿದ್ದಾರೆ ವೃತ್ತಿಪರ ಕೌಶಲ್ಯ ತರಬೇತುದಾರರಾದ ಶ್ರೀಯುತ ಗುರುರಾಜ್ ಮಾಲವಿ ಕರ್ಣಂ.
2: ವಿಶ್ವಕರ್ಮ ಜಯಂತಿಯ ಪ್ರಯುಕ್ತ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯು ಭಾರತ ಸರ್ಕಾರವು 17 ಸೆಪ್ಟೆಂಬರ್ 2023 ಆರಂಭಿಸಿದ ಮಹತ್ವದ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಸಾಂಪ್ರದಾಯಿಕ ಕೌಶಲ್ಯ ಹೊಂದಿರುವ ಕುಶಲಕರ್ಮಿಗಳು ಮತ್ತು ಕರಕುಶಲ ವೃತ್ತಿಪರರಿಗೆ ಆರ್ಥಿಕ ಕೌಶಲ್ಯ ತಾಂತ್ರಿಕ ಮತ್ತು ಮಾರುಕಟ್ಟೆ ಬೆಂಬಲ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸಾಂಪ್ರದಾಯಿಕ ವೃತ್ತಿ ಮತ್ತು ಕಲೆಗಳನ್ನು ಸಂರಕ್ಷಿಸುವುದು, ಕುಶಲಕರ್ಮಿಗಳ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವುದು, ಆಧುನಿಕ ಉಪಕರಣಗಳು ಮತ್ತು ತಂತ್ರಜ್ಞಾನವನ್ನು ಒದಗಿಸುವುದು, ಕಡಿಮೆ ಬಡ್ಡಿದರದಲ್ಲಿ ಸಾಲದ ಸೌಲಭ್ಯವನ್ನು ಕಲ್ಪಿಸುವುದು, ಕುಶಲಕರ್ಮಿಗಳನ್ನು ಸ್ವಯಂ ಉದ್ಯೋಗಿ ಮತ್ತು ಉದ್ಯಮಿಗಳಾಗಿ ಅಭಿವೃದ್ಧಿಪಡಿಸುವುದು, ಡಿಜಿಟಲ್ ಪಾವತಿ ಮತ್ತು ಡಿಜಿಟಲ್ ವ್ಯವಹಾರವನ್ನು ಉತ್ತೇಜಿಸುವುದು, ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಮತ್ತು ಮಾರಾಟ ಅವಕಾಶ ಕಲ್ಪಿಸುವುದು, ಕುಶಲಕರ್ಮಿಗಳ ಆದಾಯ ಮತ್ತು ಜೀವನ ಮಟ್ಟವನ್ನು ಹೆಚ್ಚಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶಗಳು. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ 18 ವೃತ್ತಿಗಳು ಪ್ರಮುಖವಾಗಿ ಒಳಗೊಂಡಿವೆ. ಕಟ್ಟಿಗೆ ಮಾಡುವುದು, ಬಡಗಿ, ಕಾರ್ಪೆಂಟರ್, ದೋಣಿ ತಯಾರಕ, ಬೋಟ್ ಮೇಕರ್, ಆಯುಧ ತಯಾರಕ, ಆರ್ಮೋರರ್, ಲೋಹದ ಕೆಲಸಗಾರ ಮಾಡುವನು, ಮೆಟಲ್ ಆರ್ಟಿಸನ್, ಬೀಗ ತಯಾರಕ, ಲಾಕ್ ಸ್ಮಿತ್, ಉಪಕರಣ ತಯಾರಕ, ಟೂಲ್ ಕಿಟ್ ಮೇಕರ್, ಚಿನ್ನದ ಕೆಲಸಗಾರ, ಗೋಲ್ಡ್ ಸ್ಮಿತ್, ಕುಂಬಾರ, ಪಾಟರ್, ಶಿಲ್ಪಿ, ಕಲ್ಲಿನ ಕೆಲಸಗಾರ, ಸ್ಕಲ್ಪ್ಚರ್, ಸ್ಟೋನ್ ವರ್ಕರ್, ಚಮ್ಮಾರ, ಕಾಬ್ಲರ್, ರಾಜಮಿಸ್ತ್ರಿ, ಮ್ಯಾಸನ್, ಬುಟ್ಟಿ, ಚಾಪೆ, ಪೊರಕೆ ತಯಾರಕ, ಸಾಂಪ್ರದಾಯಿಕ ಆಟಿಗೆ ತಯಾರಕ, ಡಾಲ್ ಮೇಕರ್, ಟಾಯ್ಸ್ ಮೇಕರ್, ಕ್ಷೌರಿಕ ಬಾರ್ಬರ್, ಹೂಮಾಲೆ ತಯಾರಕ, ಗಾರ್ಲೆಂಡ್ ಮೇಕರ್, ಅಗಸ ವಾಷರ್ಮ್ಯಾನ್, ದರ್ಜೆ ಟೇಲರ್, ಮೀನುಗಾರಿಕಾ ಬಲೆ ತಯಾರಕ, ಫಿಶ್ ನೆಟ್. ಈ ಎಲ್ಲ 18 ವೃತ್ತಿಗಳನ್ನು ಒಳಗೊಂಡಿರತಕ್ಕಂಥ ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಪ್ರಮುಖ 6 ಪ್ರಯೋಜನಗಳು. ಮೊದಲನೆಯದಾಗಿ ಪ್ರಧಾನಮಂತ್ರಿ ವಿಶ್ವಕರ್ಮ ಸರ್ಟಿಫಿಕೇಟ್ ಮತ್ತು ID ಕಾರ್ಡನ್ನು ನೀಡಲಾಗುತ್ತದೆ. ಇದು ಅವರ ವೃತ್ತಿಗೆ ಅಧಿಕೃತ ಗುರುತನ್ನು ನೀಡುತ್ತದೆ. ಇನ್ನು ಎರಡನೆಯದಾಗಿ ಬೇಸಿಕ್ ಟ್ರೈನಿಂಗ್, 5-7 ದಿನಗಳ ಕಾಲ, 40 ಗಂಟೆಗಳ ಕಾಲ ಈ ತರಬೇತಿ ನೀಡಲಾಗುವುದು. ಅದಾದ ನಂತರ ವೃತ್ತಿಗೆ ಸಂಬಂಧಪಟ್ಟ ಪರಿಕರಗಳ ಖರೀದಿಗೆ 15,000 ರೂಪಾಯಿಗಳನ್ನು ಟೂಲ್ ಕಿಟ್ ಇನ್ಸೆಂಟಿವ್ ಆಗಿ ನೀಡಲಾಗುತ್ತದೆ. ಇದಾದ ನಂತರ ದೊಡ್ಡ ಪ್ರಯೋಜನ ಏನೆಂದರೆ ಸಾಲ. PM ವಿಶ್ವಕರ್ಮ ಯೋಜನೆಯಲ್ಲಿ ಕೊಲಾಟ್ರಲ್ ಫ್ರೀ ಎಂಟರ್ಪ್ರೈಸ್ ಡೆವಲಪ್ಮೆಂಟ್ ಲೋನ್ ಸಾಲದ ಸೌಲಭ್ಯ ಇರುತ್ತದೆ. ಒಟ್ಟು 300,000 ಸಾಲ ಇರುತ್ತದೆ. ಅದು ಮೊದಲನೇ ಹಂತ 100,000 ಸಾಲ ಇರುತ್ತದೆ. ಆ 100,000 ಸಾಲವನ್ನು 18 ತಿಂಗಳ ನಂತರ ಸಾಲವನ್ನು ಮರುಪಾವತಿಸಿದಲ್ಲಿ ನಿಮಗೆ 2,00,000 ಸಾಲ ದೊರೆಯುತ್ತದೆ. 200,000 ಸಾಲವನ್ನು 30 ತಿಂಗಳಲ್ಲಿ ಮರುಪಾವತಿಸಿಕೊಂಡರೆ ಮತ್ತು 3ನೇ ಸಾಲ 300,000 ಸಾಲ ಸೌಲಭ್ಯ ದೊರೆಯುತ್ತದೆ. ಈ ಎಲ್ಲ ಸಾಲಕ್ಕೆ ರಿಯಾಯಿತಿ ದರದಲ್ಲಿ 5%ರಷ್ಟು ಮಾತ್ರ ಬಡ್ಡಿದರ ಇರುತ್ತದೆ. ಈ ಒಂದು ಯೋಜನೆಯನ್ನು ಡಿಜಿಟಲ್ ವ್ಯವಹಾರಗಳಿಗೆ ಪ್ರೋತ್ಸಾಹನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಮಾರುಕಟ್ಟೆಯ ಸಹಾಯ ಅಂದರೆ ಎಕ್ಸಿಬಿಷನ್, ಟ್ರೇಡ್ ಫೇರ್, ಇ ಕಾಮರ್ಸ್ ಮುಂತಾದ ಮಾರುಕಟ್ಟೆಯಲ್ಲಿ ಇವೆಲ್ಲವನ್ನು ಪ್ರಚಾರ ಮಾಡಬಹುದಾಗಿರುತ್ತದೆ. ಯೋಜನೆಯ ಅತ್ಯಂತ ಮುಖ್ಯವಾದ ಭಾಗಗಳಲ್ಲಿ ಒಂದು ಮಾರ್ಕೆಟಿಂಗ್ ಸಪೋರ್ಟ್. ಸಾಂಪ್ರದಾಯಿಕ ಆರ್ಟಿಸನ್ ಸಾಮಾನ್ಯವಾಗಿ ಉತ್ತಮ ಉತ್ಪನ್ನವನ್ನು ತಯಾರಿಸಬಹುದು, ಆದರೆ ಉತ್ಪನ್ನವನ್ನು ಯಾರಿಗೆ ಮಾರಬೇಕು? ಇದಕ್ಕೆ PM ವಿಶ್ವಕರ್ಮ ಯೋಜನೆ ಇದನ್ನು ಮಾರ್ಕೆಟಿಂಗ್ ಸಪೋರ್ಟ್ ಮೂಲಕ ಬ್ರ್ಯಾಂಡಿಂಗ್, ಕ್ವಾಲಿಟಿ ಇಂಪ್ರೂವ್ಮೆಂಟ್, ಪ್ಯಾಕೇಜಿಂಗ್, ಪ್ರಮೋಷನ್, ಎಕ್ಸಿಬಿಷನ್ಸ್, ಟ್ರೇಡ್ ಫೇರ್ಸ್, ಆನ್ಲೈನ್ ಪ್ಲಾಟ್ಫಾರ್ಮ್, ಇ ಕಾಮರ್ಸ್, ಇನ್ಸ್ಟಿಟ್ಯೂಷನಲ್ ಬಯರ್ಸ್ ಇತ್ಯಾದಿಗಳೊಂದಿಗೆ ಸಂಪರ್ಕ ಕಲ್ಪಿಸುವ ಉದ್ದೇಶವಿದೆ.

0: 2025 ರಲ್ಲಿ ಸುಮಾರು 30,000 ವಿಶ್ವಕರ್ಮ ಬೆನಿಫಿಷಿಯರ್ಸ್ ಅನ್ನು ಗೌರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಅಂದರೆ ಜೆಮ್ಗೆ ಆನ್ ಬೋರ್ಡ್ ಮಾಡಲಾಗಿದೆ. ಪ್ರಸ್ತುತ ಈ ಯೋಜನೆಯ ಸಾಧನೆ ಮತ್ತು ಸ್ಥಿತಿಗತಿಗಳನ್ನು ಗಮನಿಸುವುದಾದರೆ 2026 ಇತ್ತೀಚಿನ ಸರ್ಕಾರಿ ಮಾಹಿತಿಯ ಪ್ರಕಾರ ಯೋಜನೆಯಲ್ಲಿ 30,00,000 ಹೆಚ್ಚು ಸಾಂಪ್ರದಾಯಿಕ ಕುಶಲಕರ್ಮಿಗಳು ನೋಂದಾಯಿಸಿಕೊಂಡಿದ್ದಾರೆ. ಇದರಲ್ಲಿ 24.32,00,000 ಹೆಚ್ಚು ಜನರಿಗೆ ಕೌಶಲ್ಯ ತರಬೇತಿ ನೀಡಲಾಗಿದೆ ಮತ್ತು 17.70,00,000 ಹೆಚ್ಚು ಜನರಿಗೆ ಟೂಲ್ಕಿಟ್ ಸೌಲಭ್ಯ ದೊರೆತಿದೆ. ಈ ಯೋಜನೆಯ ಅರ್ಹತೆಯ ಮುಖ್ಯ ಅಂಶಗಳು: ಸಾಮಾನ್ಯವಾಗಿ ಅರ್ಜಿದಾರರು PM ವಿಶ್ವಕರ್ಮ ಪಟ್ಟಿಯಲ್ಲಿರುವ 18 ವೃತ್ತಿಗಳಲ್ಲಿ ಯಾವುದಾದರೂ ಒಂದು ವೃತ್ತಿಯಲ್ಲಿ ತೊಡಗಿಸಿಕೊಂಡಿರಬೇಕು. ಈ ವೃತ್ತಿಯನ್ನು ಕೈಯಿಂದ ಸಾಂಪ್ರದಾಯಿಕ ಉಪಕರಣಗಳಿಂದ ನಡೆಸುತ್ತಿರುವ ಆರ್ಟಿಸನ್ ಅಥವಾ ಕ್ರಾಫ್ಟ್ಸ್ ಪರ್ಸನ್ ಆಗಿರಬೇಕು. ಸಾಮಾನ್ಯವಾಗಿ 18 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸು ಇರಬೇಕು. ಒಂದೇ ಕುಟುಂಬದಿಂದ ಸಾಮಾನ್ಯವಾಗಿ ಒಬ್ಬ ಸದಸ್ಯನಿಗೆ ಮಾತ್ರ ಪ್ರಯೋಜನವಿರುತ್ತದೆ. ಸರ್ಕಾರಿ ಸೇವೆಯಲ್ಲಿರುವ ವ್ಯಕ್ತಿಗಳಿಗೆ ಯೋಜನೆಯ ಅರ್ಹತೆ ನಿರ್ಬಂಧಗಳಿವೆ. ಇತರೆ ಸಾಲ ಸರ್ಕಾರಿ ಯೋಜನೆಗಳೊಂದಿಗೆ ಕೆಲವು ಎಲಿಜಿಬಿಲಿಟಿ ಕಂಡೀಷನ್ಸ್ ಅನ್ವಯಿಸಬಹುದು. ಅಂತಿಮ ಅರ್ಹತೆ ಅಧಿಕೃತ ವೆರಿಫಿಕೇಷನ್ ಪ್ರಕ್ರಿಯೆಯಲ್ಲಿ ನಂತರ ನಿರ್ಧಾರವಾಗುತ್ತದೆ. ಈ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೇಗಿರುತ್ತದೆಂದರೆ, ಆರ್ಟಿಸನ್ ತನ್ನ ವಿವರಗಳೊಂದಿಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುತ್ತಾನೆ. ಸ್ಥಳೀಯ ಮಟ್ಟದಲ್ಲಿ ವೆರಿಫಿಕೇಷನ್ ನಡೆಯುತ್ತದೆ. ಅರ್ಹತೆ ದೃಢಪಟ್ಟ ನಂತರ PM ವಿಶ್ವಕರ್ಮ ಸರ್ಟಿಫಿಕೇಟ್ ಮತ್ತು ID ಕಾರ್ಡನ್ನು ನೀಡುತ್ತಾರೆ. ಅದಾದ ನಂತರ ಸ್ಕಿಲ್ ವೆರಿಫಿಕೇಷನ್, ಬೇಸಿಕ್ ಟ್ರೈನಿಂಗ್, ಟೂಲ್ ಕಿಟ್ ಇನ್ಸೆಂಟಿವ್, ಇದಾದ ನಂತರ ಮೊದಲ ಹಂತದ 100,00,000 ಸಾಲಕ್ಕೆ ಅರ್ಹತೆ ಬರುತ್ತದೆ. ಈ 100,00,000 ಸಾಲ ಮರುಪಾವತಿಸಿದ ನಂತರ ಮತ್ತೆ ಅಡ್ವಾನ್ಸ್ಡ್ ಟ್ರೈನಿಂಗ್ 15 ದಿವಸಗಳ ಕಾಲ ಇರುತ್ತದೆ. ಎರಡನೇ ಹಂತದ 200,00,000 ಸಾಲಕ್ಕೆ ಮತ್ತೆ ಅರ್ಹತೆ ಬರುತ್ತದೆ. PM ವಿಶ್ವಕರ್ಮ ಯೋಜನೆಯ ಗುರಿ: ಆರಂಭಿಕವಾಗಿ 2023-24 2027-28 ಅವಧಿಯಲ್ಲಿ 30,00,000 ಬೆನಿಫಿಷಿಯರ್ಸ್ ತಲುಪುವ ಗುರಿ ಇತ್ತು. ಆದರೆ ಈ ಗುರಿಯನ್ನು ಸೆಪ್ಟೆಂಬರ್ 2025 ಸಾಧಿಸಲಾಗಿದೆ. ಅಂದರೆ ನಿಗದಿತ 5 ವರ್ಷದ ಅವಧಿಗಿಂತ ಬಹಳ ಮುಂಚೆಯೇ ಗುರಿಯನ್ನು ಮುಟ್ಟಿದ್ದಾರೆ. ಕರ್ನಾಟಕವು PM ವಿಶ್ವಕರ್ಮಗೆ ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿದೆ. ಯೋಜನೆಯು ಆರಂಭಿಕ ಹಂತದಲ್ಲಿಯೇ ಕರ್ನಾಟಕದಲ್ಲಿ ಹೆಚ್ಚಿನ ರಿಜಿಸ್ಟ್ರೇಷನ್ಸ್ ಕಂಡುಬಂದಿದ್ದವು. 30 ಜನವರಿ 2024 ವೇಳೆಗೆ ಕರ್ನಾಟಕದಲ್ಲಿ 108,922 ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ಸ್ ದಾಖಲಾಗಿದ್ದವು. 2024 ಬೆಂಗಳೂರಿನ NSTI ಬೆಂಗಳೂರು ಸೇರಿದಂತೆ ಕರ್ನಾಟಕದ ವಿವಿಧ ಕೇಂದ್ರಗಳಲ್ಲಿ PM ವಿಶ್ವಕರ್ಮ ಟ್ರೈನಿಂಗ್ ಆಕ್ಟಿವಿಟೀಸ್ ನಡೆದಿದೆ. 2024 ಒಂದು ಅಧಿಕೃತ ಕಾರ್ಯಕ್ರಮದಲ್ಲಿ ಕರ್ನಾಟಕದಲ್ಲಿ 50 ಟ್ರೈನಿಂಗ್ ಸೆಂಟರ್ಸನ್ನು ಗುರುತಿಸಲಾಗಿತ್ತು ಮತ್ತು ಕರ್ನಾಟಕದಲ್ಲಿ 208,021 ಬೆನಿಫಿಷಿಯರ್ಸ್ ಟ್ರೈನ್ಡ್ ಆಗಿದ್ದಾರೆಂದು ಕಾರ್ಯಕ್ರಮದಲ್ಲಿ ತಿಳಿಸಲಾಗಿದೆ. PM ವಿಶ್ವಕರ್ಮ ಯೋಜನೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಹಲವು ಇಲಾಖೆಗಳು ಅಥವಾ ಸಂಸ್ಥೆಗಳು ಭಾಗಿಯಾಗಿವೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಪ್ರಮುಖವಾಗಿ 2 ಮಾರ್ಗಗಳಿವೆ. ನಿಮ್ಮ ಹತ್ತಿರದ CSE ಹೋಗಿ PM ವಿಶ್ವಕರ್ಮ ರಿಜಿಸ್ಟ್ರೇಷನ್ಸ್ ಮಾಡಿಸಬಹುದು. ಸಾಮಾನ್ಯವಾಗಿ ಕಾಮನ್ ಸರ್ವಿಸ್ ಸೆಂಟರ್ನಲ್ಲಿ ನಿಮ್ಮ ಆಧಾರ್ ಆಧಾರಿತ eKYC ಮತ್ತು ಅಪ್ಲಿಕೇಶನ್ ಪ್ರಕ್ರಿಯೆ ನಡೆಸುತ್ತಾರೆ. ಅಧಿಕೃತ PM ವಿಶ್ವಕರ್ಮ ವೆಬ್ಸೈಟ್ ಪೋರ್ಟಲ್ನಲ್ಲಿ ಅರ್ಜಿ ಮತ್ತು ಯೋಜನೆಯ ಅಧಿಕೃತ ಮಾಹಿತಿಗಾಗಿ PM ವಿಶ್ವಕರ್ಮ ಪೋರ್ಟಲ್ ಬಳಸಬಹುದು. ಸಾಮಾನ್ಯವಾಗಿ ಬೇಕಾಗುವ ದಾಖಲೆಗಳು: ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ಡ್ ಮೊಬೈಲ್ ನಂಬರ್, ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ನಿಮ್ಮ ವೃತ್ತಿಗೆ ಸಂಬಂಧಿಸಿದ ವಿವರಗಳು, ಇತರೆ ದಾಖಲೆಗಳು ವೆರಿಫಿಕೇಷನ್ ಸಮಯದಲ್ಲಿ ಕೇಳಬಹುದು. ಕರ್ನಾಟಕದ 30 ಜಿಲ್ಲೆಗಳಿಗೆ PM ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಸಂಪರ್ಕ ವ್ಯವಸ್ಥೆ DIC ಅಂದರೆ ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಸೆಂಟರ್ ಕೈಗಾರಿಕಾ ಕೇಂದ್ರ ಸಂಪರ್ಕಿಸಬಹುದು. ಈ ಯೋಜನೆಯ ಮೂಲ ಮಂತ್ರ: ಲೋಕಲ್ ಟು ವೋಕಲ್, ವೋಕಲ್ ಟು ಗ್ಲೋಬಲ್.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ವಿಶ್ವಕರ್ಮ ಯೋಜನೆ ಕುರಿತ ಮಾಹಿತಿ ನೀಡಿದವರು ವೃತ್ತಿಪರ ಕೌಶಲ್ಯ ತರಬೇತುದಾರರಾದ ಶ್ರೀಯುತ ಗುರುರಾಜ್ ಮಾಲ್.

0: ನವೀಕರಣಂ ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಮಾದಕ ವಸ್ತು ವಿರೋಧಿ ಕಾರ್ಯಪಡೆಯ 3ನೇ ರಾಷ್ಟ್ರೀಯ ಸಮ್ಮೇಳನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಇಂದು 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಮಾಡಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. 9ನೇ ಭಾರತ ಅಂತಾರಾಷ್ಟ್ರೀಯ ಜಲಸಪ್ತಾಹ, ನೀರಿನ ಸಮರ್ಪಕ ಬಳಕೆ ಹಾಗೂ ಸಂರಕ್ಷಣೆಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಪಶ್ಚಿಮ ಬಂಗಾಳದ 1 ರಾಜ್ಯಸಭಾ ಸ್ಥಾನ ಹಾಗೂ ಕರ್ನಾಟಕ ಸೇರಿ 4 ರಾಜ್ಯಗಳ 28 ವಿಧಾನ ಪರಿಷತ್ ಸ್ಥಾನಗಳಿಗೆ ಉಪಚುನಾವಣೆ ಘೋಷಣೆ. ಏಷ್ಯನ್ ಗೇಮ್ಸ್ ಮಹಿಳಾ ಕ್ರಿಕೆಟ್ ಫೈನಲ್, ಭಾರತದ 217 ರನ್ ಗುರಿ ಬೆನ್ನತ್ತಿರುವ ಶ್ರೀಲಂಕಾ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಮುಖ್ಯಸ್ಥರ 3ನೇ ರಾಷ್ಟ್ರೀಯ ಸಮ್ಮೇಳನವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಘಾಟಿಸಿದರು. ಮಾದಕ ವಸ್ತು ನಿಯಂತ್ರಣ ದಳ ಆಯೋಜಿಸುತ್ತಿರುವ ಈ 2 ದಿನಗಳ ಸಮ್ಮೇಳನ ಭವಿಷ್ಯದ ಪೀಳಿಗೆಯನ್ನು ಮಾದಕ ವಸ್ತುಗಳ ಪಿಡುಗಿನಿಂದ ರಕ್ಷಿಸಲು ಒಂದು ಪ್ರಬಲ ವೇದಿಕೆಯಾಗಿ ಕಾರ್ಯನಿರ್ವಹಿಸಲಿದೆ. ಒಗ್ಗಟ್ಟಿನ ಸಂಕಲ್ಪ, ಹಂಚಿಕೆಯ ಜವಾಬ್ದಾರಿ ಎಂಬ ವಿಷಯದ ಆಧಾರದ ಮೇಲೆ ನಡೆಯುತ್ತಿರುವ ಈ ಸಮ್ಮೇಳನದಲ್ಲಿ ಮಾದಕ ವಸ್ತು ನಿಯಂತ್ರಣದ ನಿಗದಿತ ಗುರಿ ಸಾಧಿಸುವಲ್ಲಿ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಪಾತ್ರದ ಕುರಿತು ಚರ್ಚಿಸಲಾಗುವುದು. 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಮುಖ್ಯಸ್ಥರು ಹಾಗೂ ಸಂಬಂಧಿತ ಸರ್ಕಾರಿ ಇಲಾಖೆಗಳು ಮತ್ತು ಪಾಲುದಾರ ಸಂಸ್ಥೆಗಳ ಪ್ರತಿನಿಧಿಗಳು ಈ 2 ದಿನಗಳ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. ಭಾರತೀಯ ಚಿತ್ರರಂಗದಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡುವ ಐತಿಹಾಸಿಕ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ಇಂದು ಸಂಜೆ ಗುಜರಾತ್ನ ಏಕ್ತಾ ನಗರದಲ್ಲಿ ನಡೆಯಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. 1954 ಸ್ಥಾಪನೆಯಾದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ದೇಶದ ಅತ್ಯುನ್ನತ ಚಲನಚಿತ್ರ ಪ್ರಶಸ್ತಿಗಳಾಗಿದ್ದು ಚಲನಚಿತ್ರ, ನಾನ್ ಫೀಚರ್ ಹಾಗೂ ಚಲನಚಿತ್ರ ಕುರಿತ ಬರಹ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಕಲೆ ಮತ್ತು ತಾಂತ್ರಿಕ ಶ್ರೇಷ್ಠತೆಯನ್ನು ಗುರುತಿಸುತ್ತದೆ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಪ್ರಮುಖ ನೀತಿ ಉಪಕ್ರಮದ ಅಂಗವಾಗಿ ಇದೇ ಮೊದಲ ಬಾರಿಗೆ ರಾಷ್ಟ್ರ ರಾಜಧಾನಿಯ ಹೊರಗೆ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತಿದೆ. ಸಮಾರಂಭದಲ್ಲಿ 2024 ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಹಿರಿಯ ನಟ ಅನಂತ್ನಾಗ್ ಅವರಿಗೆ ರಾಷ್ಟ್ರಪತಿ ಪ್ರದಾನ ಮಾಡಲಿದ್ದಾರೆ. 2024 ಸಾಲಿನ ಅತ್ಯುತ್ತಮ ಚಲನಚಿತ್ರ ಸಾಧನೆಗಳಿಗಾಗಿ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ. ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಆರ್ಟಿಕಲ್ 370 ಆಯ್ಕೆಯಾಗಿದ್ದು ಇದೇ ಚಿತ್ರದ ಅಭಿನಯಕ್ಕಾಗಿ ಯಾಮಿ ಗೌತಮ್ ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ತಮ್ಮ ಗುಜರಾತ್ ಪ್ರವಾಸದ ಭಾಗವಾಗಿ ನಾಳೆ ರಾಷ್ಟ್ರಪತಿಯವರು ವಡೋದರಾದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದು ಬ್ರಹ್ಮಕುಮಾರಿ ಸಂಸ್ಥೆಯ ವಿಶ್ವ ನವೀಕರಣಕ್ಕಾಗಿ ಆಧ್ಯಾತ್ಮಿಕ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ ಹಾಗೂ ವಡೋದರಾದ ಗ್ಲೋಬಲ್ ಸ್ಪಿರಿಚುವಲ್ ಪ್ಯಾಲೇಸ್ ರಿಟ್ರೀಟ್ ಸೆಂಟರ್ ಉದ್ಘಾಟಿಸಲಿದ್ದಾರೆ. ನವದೆಹಲಿಯ ಭಾರತ ಮಂಟಪಂನಲ್ಲಿ ಆಯೋಜಿಸಲಾಗಿರುವ 9ನೇ ಭಾರತ ಅಂತಾರಾಷ್ಟ್ರೀಯ ಜಲಸಪ್ತಾಹ 2026 ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ನೀರಿನ ಪ್ರತಿ ಹನಿಯನ್ನು ಅತ್ಯಂತ ಜಾಗರೂಕತೆಯಿಂದ ಮತ್ತು ನಿಖರವಾಗಿ ಬಳಸುವುದು ಹಾಗೂ ಸಂರಕ್ಷಿಸುವುದು ಇಂದಿನ ಅಗತ್ಯವಾಗಿದೆ ಎಂದು ತಿಳಿಸಿದರು. ಜಲ ನಿರ್ವಹಣೆಯ ಪ್ರಮುಖ ಸವಾಲುಗಳ ಕುರಿತು ಎಲ್ಲಾ ಪಾಲುದಾರರು ಒಂದೆಡೆ ಸೇರಿ ಸಮಾಲೋಚಿಸಲು ಈ ಜಲಸಪ್ತಾಹ ಪ್ರಮುಖ ವೇದಿಕೆಯಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಸುರಕ್ಷಿತ ಮತ್ತು ಸಾಕಷ್ಟು ಕುಡಿಯುವ ನೀರನ್ನು ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದರು. ವಿಶ್ವಸಂಸ್ಥೆಯ ಮಹಾಸಭೆಯ ಉನ್ನತ ಮಟ್ಟದ ಅಧಿವೇಶನದ ಹಿನ್ನೆಲೆಯಲ್ಲಿ ನ್ಯೂಯಾರ್ಕ್ನಲ್ಲಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಹಲವು ರಾಷ್ಟ್ರಗಳ ನಾಯಕರೊಂದಿಗೆ ಸಭೆಗಳನ್ನು ನಡೆಸಿದ್ದಾರೆ. ದಕ್ಷಿಣ ಪೆಸಿಫಿಕ್ ರಾಷ್ಟ್ರವಾದ ನೌರುಜದ ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಸಹಕಾರವನ್ನು ಸಚಿವರು ಶ್ಲಾಘಿಸಿದ್ದಾರೆ ಹಾಗೂ ಆ ದೇಶದ ಅಭಿವೃದ್ಧಿ ಪಾಲುದಾರಿಕೆಗೆ ಭಾರತದ ಬದ್ಧತೆಯನ್ನು ಪುನರುಚ್ಚರಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಮಹಾಸಭೆಯ ಅಧಿವೇಶನದ ನಡುವೆ ಮೊದಲ V4 ಮತ್ತು ಭಾರತ ವಿದೇಶಾಂಗ ಸಚಿವರ ಸಭೆ ನಿನ್ನೆ ನಡೆಯಿತು. ಸ್ಲೋವಾಕಿಯಾದ ಅಧ್ಯಕ್ಷತೆಯಲ್ಲಿ ನಡೆದ ಈ

0: ಐತಿಹಾಸಿಕ ಸಭೆಯಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ಪೋಲೆಂಡ್, ಹಂಗೇರಿ, ಸ್ಲೋವಾಕಿಯಾ ಮತ್ತು ಜೆಕ್ ಗಣರಾಜ್ಯದ ವಿದೇಶಾಂಗ ಸಚಿವರು ಭಾಗವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶದಿಂದ ಕೇಳುತ್ತೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ.
3: ಹೆಚ್ಚಿನ ಮಾಹಿತಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಬಂಗಾಳದ ಒಂದು ರಾಜ್ಯಸಭಾ ಸ್ಥಾನ ಹಾಗೂ ಉತ್ತರ ಪ್ರದೇಶ, ಬಿಹಾರ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಸೇರಿದಂತೆ 4 ರಾಜ್ಯಗಳ ವಿಧಾನ ಪರಿಷತ್ನ ಒಟ್ಟು 28 ಸ್ಥಾನಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಇಂದು ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ. ಟಿಎಂಸಿ ಸಂಸದೆ ರುಕ್ಮಿಣಿ ಮಲ್ಲಿಕ್ ಅವರ ರಾಜೀನಾಮೆಯಿಂದಾಗಿ ಪಶ್ಚಿಮ ಬಂಗಾಳ ರಾಜ್ಯಸಭಾ ಸ್ಥಾನ ತೆರವಾಗಿತ್ತು. ರಾಜ್ಯಸಭಾ ಸ್ಥಾನಕ್ಕೆ ಈ ತಿಂಗಳ 29 ನಾಮಪತ್ರ ಸಲ್ಲಿಕೆಯಾಗಲಿದ್ದು 16 ಮತದಾನ ನಡೆಯಲಿರುವ. ಇದರ ಜೊತೆಗೆ ಉತ್ತರ ಪ್ರದೇಶದ 11, ಬಿಹಾರದ 8, ಮಹಾರಾಷ್ಟ್ರದ 5 ಹಾಗೂ ಕರ್ನಾಟಕದ 4 ವಿಧಾನ ಪರಿಷತ್ ಸ್ಥಾನಗಳಿಗೆ 23 ಮತದಾನ ನಡೆಯಲಿದೆ ಎಂದು ಆಯೋಗ ತಿಳಿಸಿದೆ. ವಿಧಾನ ಪರಿಷತ್ ಚುನಾವಣೆಗಳ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಕೂಡ ಇದೇ ತಿಂಗಳ 29 ಆರಂಭವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ರಾಷ್ಟೀಯ ಶಿಕ್ಷಣ ನೀತಿ 2020 ಕುರಿತ ಒಂದು ನೋಟ ಇಲ್ಲಿದೆ. ಭಾರತೀಯ ಶಿಕ್ಷಣ ಕ್ಷೇತ್ರದಲ್ಲಿ 1968 ಚಾಲ್ತಿಯಲ್ಲಿದ್ದ 10+2 ಶಾಲಾ ಶಿಕ್ಷಣ ಮಾದರಿಗೆ ತೆರೆ ಎಳೆದಿರುವ ರಾಷ್ಟೀಯ ಶಿಕ್ಷಣ ನೀತಿ 2020 ದೇಶದ ಶೈಕ್ಷಣಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮರುರೂಪಿಸಿದೆ. 2020 ಜುಲೈ 29 ಕೇಂದ್ರ ಸಂಪುಟದ ಅನುಮೋದನೆ ಪಡೆದ ಈ ನೂತನ ನೀತಿಯು ಹಳೆಯ ಶಾಲಾ ಚೌಕಟ್ಟಿನ ಬದಲಿಗೆ 5+3+3+4 ಎಂಬ ನೂತನ ಶೈಕ್ಷಣಿಕ ವಿನ್ಯಾಸವನ್ನು ಜಾರಿಗೆ ತಂದಿದೆ. 3-18 ವಯಸ್ಸಿನ ಮಕ್ಕಳನ್ನು ಒಳಗೊಳ್ಳುವ ಈ ವ್ಯವಸ್ಥೆಯು ಮಗುವಿನ ಆರಂಭಿಕ ಬಾಲ್ಯದ ಕಲಿಕಾ ವರ್ಷಗಳನ್ನು ಪ್ರಥಮ ಬಾರಿಗೆ ದೇಶದ ಅಧಿಕೃತ ಶಿಕ್ಷಣ ವ್ಯವಸ್ಥೆಯ ವ್ಯಾಪ್ತಿಗೆ ತಂದಿದೆ. ಪ್ರಮುಖವಾಗಿ ಕನಿಷ್ಠ 5 ತರಗತಿಯವರೆಗೆ ಮಾತೃಭಾಷೆ ಅಥವಾ ಗೃಹ ಭಾಷೆಯನ್ನೇ ಬೋಧನಾ ಮಾಧ್ಯಮವನ್ನಾಗಿ ಮಾಡುವುದಕ್ಕೆ ಈ ನೀತಿಯಲ್ಲಿ ಹೆಚ್ಚಿನ ಒತ್ತು ನೀಡಲಾಗಿದೆ. ಜಪಾನ್ನ ನಿಶಿನ್ನಲ್ಲಿ ಇಂದು ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ ಮಹಿಳಾ ಕ್ರಿಕೆಟ್ ಸ್ಪರ್ಧೆಯ ಫೈನಲ್ ಪಂದ್ಯದಲ್ಲಿ ಭಾರತ ಶ್ರೀಲಂಕಾ ತಂಡಕ್ಕೆ 217 ಗುರಿ ನೀಡಿದೆ. ಗುರಿ ಬೆನ್ನತ್ತಿರುವ ಶ್ರೀಲಂಕಾ ಇತ್ತೀಚಿನ ವರದಿ ಬಂದಾಗ 11.1 ಓವರ್ಗಳಲ್ಲಿ 7 ನಷ್ಟಕ್ಕೆ 55 ಗಳಿಸಿ ಆಡುತ್ತಿದೆ. ಇದಕ್ಕೂ ಮುನ್ನ ಮೊದಲನೇ ಇನ್ನಿಂಗ್ಸ್ನಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 3 ನಷ್ಟಕ್ಕೆ 216 ಗಳಿಸಿತು. ಸ್ಮೃತಿ ಮಂದಾನಾ 79, ಶಫಾಲಿ ವರ್ಮಾ 48 ಹಾಗೂ ರಿಚಾ ಘೋಷ್ ಅಜೇಯ 49 ಗಳಿಸಿ ತಂಡದ ಮೊತ್ತಕ್ಕೆ ಕೊಡುಗೆ ನೀಡಿದರು. ಈ ನಡುವೆ ಭಾರತ ತಂಡದ ಆರಂಭಿಕ ಆಟಗಾರ್ತಿ ಸ್ಮೃತಿ ಮಂಧಾನಾ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 11,000 ರನ್ಗಳನ್ನು ಪೂರೈಸಿದ ವಿಶ್ವದ ಮೊದಲ ಆಟಗಾರ್ತಿ ಎಂಬ ಐತಿಹಾಸಿಕ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಮೂಲಕ ಅವರು ಭಾರತದ ಮಾಜಿ ನಾಯಕಿ ಮಿಥಾಲಿ ರಾಜ್ ಅವರ 10,868 ರನ್ಗಳ ದಾಖಲೆಯನ್ನು ಹಿಂದಿಕ್ಕಿದ್ದಾರೆ. ಜಪಾನ್ನ ಐಚಿ ನಗೋಯದಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದ ಟೇಬಲ್ ಟೆನಿಸ್ ಸ್ಪರ್ಧೆಯಲ್ಲಿ ಭಾರತದ ಮಹಿಳಾ ತಂಡ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಇಂದು ನಡೆದ 16 ಸುತ್ತಿನ ಪಂದ್ಯದಲ್ಲಿ ಭಾರತದ ತಂಡ ಥೈಲ್ಯಾಂಡ್ ತಂಡವನ್ನು 3-2 ಸೆಟ್ಗಳ ಅಂತರದಲ್ಲಿ ಮಣಿಸಿತು. ಭಾರತದ ಗೆಲುವಿನಲ್ಲಿ ಯಶಸ್ವಿನಿ ಘೋರ್ಪಡೆ ಹಾಗೂ ಶ್ರೀಜಾ ಅಕುಲ ಪ್ರಮುಖ ಪಾತ್ರ ವಹಿಸಿದರು. ಭಾರತ ತಂಡ ಕ್ವಾರ್ಟರ್ ಫೈನಲ್ನಲ್ಲಿ ಉತ್ತರ ಕೊರಿಯಾ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾದಕ ವಸ್ತು ವಿರೋಧಿ ಕಾರ್ಯಪಡೆಯ 3 ರಾಷ್ಟೀಯ ಸಮ್ಮೇಳನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಇಂದು 72 ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಮಾಡಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. 9 ಭಾರತ ಅಂತಾರಾಷ್ಟ್ರೀಯ ಜಲಸಪ್ತಾಹ. ನೀರಿನ ಸಮರ್ಪಕ ಬಳಕೆ ಹಾಗೂ ಸಂರಕ್ಷಣೆಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಪಶ್ಚಿಮ ಬಂಗಾಳದ 1 ರಾಜ್ಯಸಭಾ ಸ್ಥಾನ ಹಾಗೂ ಕರ್ನಾಟಕ ಸೇರಿ 4 ರಾಜ್ಯಗಳ 28 ವಿಧಾನ ಪರಿಷತ್ ಸ್ಥಾನಗಳಿಗೆ ಉಪಚುನಾವಣೆ ಘೋಷಣೆ. ಏಷ್ಯನ್ ಗೇಮ್ಸ್ ಮಹಿಳಾ ಕ್ರಿಕೆಟ್ ಫೈನಲ್, ಭಾರತದ 217

0: ಗುರಿ ಬೆನ್ನತ್ತಿರುವ ಶ್ರೀಲಂಕಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ವಿಷ್ಣುವರ್ಧನ್ ಮತ್ತು ಮಂಜುಳಾ ಹಾಡಿರುವ ಶಿವಶಂಕರ್ ಚಿತ್ರದ ಹಾಡು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಎಸ್ ಜಾನಕಿ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಈ ಒಂದು ಹಾಡು, ಚಿತ್ರ ರಾಜಾ ಕೆಂಪು ರೋಜಾ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಸಮಯ 1:46. ಕೆಜೆ ಯೇಸುದಾಸ್ ಮತ್ತು ಚಂದ್ರಿಕಾ ಹಾಡಿರುವ ಹೊಸ ಜೀವನ ಚಿತ್ರದ ಹಾಡು.

0: ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
1: This is Akashwani and I am Valsa Williams with the Midday News. The headlines. Vice President C.P. Radhakrishnan says India International Water Week is a significant platform to bring all

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ವಿಧಾನ ಪರಿಷತ್ನ 4 ಸ್ಥಾನಗಳಿಗೆ ಚುನಾವಣೆ, ಅಕ್ಟೋಬರ್ 23ಕ್ಕೆ ಮತದಾನ. ರಾಜ್ಯದ ತಂತ್ರಜ್ಞಾನ ನಾಯಕತ್ವಕ್ಕೆ ಕಿಯೋನಿಕ್ಸ್ ಕೊಡುಗೆ ಅಪಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಣ್ಣನೆ. ವಿಧಾನಮಂಡಲದ ಉಭಯ ಸದನಗಳಲ್ಲಿಂದು ಕಸ್ತೂರಿ ರಂಗನ್ ವರದಿ, ಬರಗಾಲ ಕುರಿತಂತೆ ಮುಂದುವರಿದ ಚರ್ಚೆ. ಕೆಪಿಸಿ ಪಶುವೈದ್ಯರ ನೇಮಕಾತಿ ಹಗರಣ, ಸರ್ಕಾರಕ್ಕೆ ತನಿಖಾ ವರದಿ ಸಲ್ಲಿಸಿದ ಸಿಐಡಿ. ಹಿರಿಯ ನಟ ಅನಂತ್ನಾಗ್ ಅವರಿಗೆ ರಾಷ್ಟ್ರಪತಿಯವರಿಂದ ಇಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ. ವಿಧಾನ ಪರಿಷತ್ನ 4 ಸ್ಥಾನಗಳ ಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ದಿನಾಂಕ ಘೋಷಿಸಿದೆ. ವಿಧಾನ ಪರಿಷತ್ನ 2 ಶಿಕ್ಷಕರ ಹಾಗೂ 2 ಪದವೀಧರ ಕ್ಷೇತ್ರಗಳಿಗೆ ನಡೆಯಲಿರುವ ದ್ವೈವಾರ್ಷಿಕ ಚುನಾವಣೆಗೆ ಇದೇ 29ರಂದು ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದ್ದು,

0: ಅಕ್ಟೋಬರ್ 23ಕ್ಕೆ ಚುನಾವಣೆ ನಡೆಯಲಿದೆ. ಅಕ್ಟೋಬರ್ 27ರಂದು ಮತ ಎಣಿಕೆ ನಡೆಯಲಿದೆ. ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನಾಂಕ ಅಕ್ಟೋಬರ್ 6 ಆಗಿದ್ದು 7ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದೆ. ಈ ಕ್ಷೇತ್ರಗಳಲ್ಲಿ ಮಾದರಿ ನೀತಿ ಸಂಹಿತೆ ತಕ್ಷಣದಿಂದಲೇ ಜಾರಿಗೆ ಬಂದಿದೆ. ವಿಧಾನ ಪರಿಷತ್ನ ಶಿಕ್ಷಕರು ಹಾಗೂ ಪದವೀಧರ ಕ್ಷೇತ್ರಗಳಿಗೆ ಬಿಜೆಪಿ ಈಗಾಗಲೇ ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸಿದ್ದು, ಒಂದು ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಟ್ಟಿದೆ. ಆಗ್ನೇಯ ಪದವೀಧರ ಕ್ಷೇತ್ರದ ಚಿದಾನಂದ ಎಂ ಗೌಡ, ಪಶ್ಚಿಮ ಪದವೀಧರ ಕ್ಷೇತ್ರದ ಎಸ್ವಿ ಸಂಕನೂರು, ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಶಶಿಲ್ ಜಿ ನಮೋಶಿ ಹಾಗೂ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಪುಟ್ಟಣ್ಣ ಅವರ ಅವಧಿ ನವೆಂಬರ್ 11ಕ್ಕೆ ಕೊನೆಗೊಳ್ಳಲಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ಸ್ ಸಿಟಿಯ ಆರಂಭಿಕ ಅಡಿಪಾಯದಿಂದ ಹಿಡಿದು ತಂತ್ರಜ್ಞಾನದ ಅಗಾಧ ಪರಿವರ್ತನೆ ಹಾಗೂ ಸಾಧನೆಗೆ ಕಿಯೋನಿಕ್ಸ್ ಗಮನಾರ್ಹ ಕೊಡುಗೆ ನೀಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ಕಿಯೋನಿಕ್ಸ್ನ 50ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯದ ತಂತ್ರಜ್ಞಾನ ನಾಯಕತ್ವಕ್ಕೆ ಕಿಯೋನಿಕ್ಸ್ ಕೊಡುಗೆ ಅಪಾರ ಎಂದು ಬಣ್ಣಿಸಿದ್ದಾರೆ. 5 ದಶಕಗಳ ಯಶಸ್ವಿ ಪಯಣವು ಕರ್ನಾಟಕ ಜಾಗತಿಕ ತಂತ್ರಜ್ಞಾನ ತಾಣವಾಗಿ ರೂಪುಗೊಂಡಿರುವ ದೊಡ್ಡ ಪರಿವರ್ತನೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯದ ತಂತ್ರಜ್ಞಾನ ಮಹತ್ವಾಕಾಂಕ್ಷೆಗಳ ಜೊತೆಗೆ ಕಿಯೋನಿಕ್ಸ್ ಪಾತ್ರವು ವಿಸ್ತರಿಸಿದೆ. ಇದು ರಾಜ್ಯದ ತಂತ್ರಜ್ಞಾನ ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಅನುಷ್ಠಾನ ಸಂಸ್ಥೆಯಾಗಿಯೂ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ಕಿಯೋನಿಕ್ಸ್ ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ, ಕಲಬುರಗಿ ಸೇರಿದಂತೆ ಬೆಂಗಳೂರಿನ ಆಚೆಗೆ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸುವಲ್ಲಿ ಪ್ರಮುಖ ಹೆಜ್ಜೆ ಇಟ್ಟಿದೆ. ವಿಧಾನಸಭೆ ಕಲಾಪದಲ್ಲಿಂದು 2ನೇ ದಿನವೂ ಕಸ್ತೂರಿ ರಂಗನ್ ವರದಿ ಕುರಿತಂತೆ ವಿಶೇಷ ಚರ್ಚೆ ಮುಂದುವರಿಯಿತು. ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ಬಿಜೆಪಿ ಸದಸ್ಯ ವಿ ಸುನೀಲ್ ಕುಮಾರ್, ಉಡುಪಿ ಜಿಲ್ಲೆಯ 67 ಗ್ರಾಮಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಗುರುತಿಸಲಾಗಿದೆ. ಈ ಭಾಗದಲ್ಲಿ ಜನರು ಜೀವನ ನಡೆಸುವುದು ದುಸ್ತರವಾಗಿದೆ ಎಂದು ಬೆಳಕು ಚೆಲ್ಲಿದರು. ಕುಡಿಯುವ ನೀರಿನ ಪೈಪ್ಲೈನ್ ಹಾಕಲು ಅರಣ್ಯ ಇಲಾಖೆ ಪರವಾನಗಿ ನೀಡುತ್ತಿಲ್ಲ ಎಂದು ಸದನದ ಗಮನ ಸೆಳೆದರು. ಜನರ ಬದುಕಿನ ಜೊತೆಗೆ ಪಶ್ಚಿಮ ಘಟ್ಟವೂ ಉಳಿಯಬೇಕು ಎಂದು ಅಭಿಪ್ರಾಯಪಟ್ಟರು. ಶಾಸಕ ಟಿಡಿ ರಾಜೇಗೌಡ ಮಾತನಾಡಿ, ಸದನ ಒಮ್ಮತದಿಂದ ಈ ವರದಿಯನ್ನು ತಿರಸ್ಕರಿಸಬೇಕು ಎಂದು ಒತ್ತಾಯಿಸಿದರು. ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ವಿಷಯ ಪ್ರಸ್ತಾಪಿಸಿ, ಉತ್ತರ ಕನ್ನಡ ಜಿಲ್ಲೆ ರಾಜ್ಯದ ಅತಿ ಹೆಚ್ಚಿನ ಪ್ರಮಾಣದ ಪಶ್ಚಿಮ ಘಟ್ಟ ಪ್ರದೇಶ ಹೊಂದಿರುವ ಜಿಲ್ಲೆಯಾಗಿದೆ. ಇಲ್ಲಿನ ಜನರು ಈಗಾಗಲೇ ಕಾಳಿ, ಬೇಡ್ತಿ, ಗಂಗಾವಳಿ, ಶರಾವತಿ ಸಹಿತ 5 ಜಲವಿದ್ಯುತ್ ಯೋಜನೆಗೆ, ಕೈಗಾ ಅಣುವಿದ್ಯುತ್ ಸ್ಥಾವರಕ್ಕೆ ಹಾಗೂ ಸೀಬರ್ಡ್ ನೌಕಾನೆಲೆಗೆ ಅಪಾರ ತ್ಯಾಗ ಮಾಡಿದ್ದಾರೆ ಎಂದು ತಿಳಿಸಿದರು. ಶಾಸಕಿ ಭಾಗೀರಥಿ ಮುರುಳ್ಯ ಮಾತನಾಡಿ, ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ 26 ಗ್ರಾಮಗಳು ಸೇರಿದ್ದು, ಈ ಭಾಗದ ಜನರ ಹಿತರಕ್ಷಣೆ ಕಾಪಾಡಬೇಕು ಎಂದು ಒತ್ತಾಯಿಸಿದರು. ಕಸ್ತೂರಿ ರಂಗನ್ ವರದಿ ಹಾಗೂ ರಾಜ್ಯದಲ್ಲಿ ಉಂಟಾಗಿರುವ ಗಂಭೀರ ಬರ ಪರಿಸ್ಥಿತಿಯ ಕುರಿತು ವಿಧಾನಮಂಡಲದಲ್ಲಿ ಪಕ್ಷಾತೀತವಾಗಿ ಸಮಗ್ರ ಚರ್ಚೆ ನಡೆಸಿ ರಾಜ್ಯದ ಹಿತಾಸಕ್ತಿಗೆ ಪೂರಕವಾದ ಒಮ್ಮತದ ನಿರ್ಣಯ ಕೈಗೊಳ್ಳಬೇಕಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿಂದು ಮಾತನಾಡಿದ ಅವರು, ರಾಜ್ಯದಲ್ಲಿ ಈ ಬಾರಿ ಬರ ಪರಿಸ್ಥಿತಿ ಅತ್ಯಂತ ಗಂಭೀರವಾಗಿದೆ. ರಾಜ್ಯದ ಬಹುತೇಕ ಭಾಗಗಳಲ್ಲಿ ಮಳೆಯ ತೀವ್ರ ಕೊರತೆ ಕಂಡುಬಂದಿದ್ದು, ಕೃಷಿ ಚಟುವಟಿಕೆ ಮತ್ತು ರೈತರ ಬದುಕಿನ ಮೇಲೆ ಗಂಭೀರ ಪರಿಣಾಮ ಬೀರಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದರು. ಪೆಸಿಫಿಕ್ ಸಾಗರದ ಮೇಲ್ಮೈ ನೀರಿನ ತಾಪಮಾನ ಹೆಚ್ಚಳದಿಂದ ಉಂಟಾಗುವ ಎಲ್ನಿನೋ ಪ್ರಕ್ರಿಯೆಯು ಮಳೆ ಕೊರತೆಗೆ ಕಾರಣವಾಗಿದ್ದು, ಈ ಬಾರಿ ಅದರ ತೀವ್ರತೆ ಹೆಚ್ಚಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ವಾಡಿಕೆಯಂತೆ ಸುಮಾರು 852 ಮಿಲಿಮೀಟರ್ ಮಳೆಯಾಗಬೇಕಿತ್ತು, ಆದರೆ 642 ಮಿಲಿಮೀಟರ್ ಮಳೆಯಷ್ಟೇ ದಾಖಲಾಗಿದೆ. ರಾಜ್ಯದ ಸರಾಸರಿ ಮಳೆ ಕೊರತೆ ಶೇಕಡ 36ರಷ್ಟಿದ್ದು, ದಕ್ಷಿಣ ಒಳನಾಡಿನಲ್ಲಿ ಶೇಕಡ 46, ಉತ್ತರ ಒಳನಾಡಿನಲ್ಲಿ ಶೇಕಡ 44, ಮಲೆನಾಡಿನಲ್ಲಿ ಶೇಕಡ 38 ಹಾಗೂ ಕರಾವಳಿ ಭಾಗದಲ್ಲಿ ಶೇಕಡ 28ರಷ್ಟು ಮಳೆ ಕೊರತೆ ದಾಖಲಾಗಿದೆ ಎಂದು ವಿವರಿಸಿದರು. ಮೊದಲ ಹಂತದಲ್ಲಿ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿತ್ತು. ನಿರಂತರ ಪರಿಶೀಲನೆಯ ಬಳಿಕ ಮತ್ತೆ 23 ತಾಲೂಕುಗಳನ್ನು ಸೇರ್ಪಡೆ ಮಾಡಲಾಗಿದೆ. ಇನ್ನು 53 ತಾಲೂಕುಗಳನ್ನು ಬರಪಟ್ಟಿಗೆ ಸೇರಿಸಲಾಗುತ್ತಿದ್ದು, ಒಟ್ಟು 177 ತಾಲೂಕುಗಳು ಬರಪೀಡಿತ ಪ್ರದೇಶಗಳಾಗಿ ಘೋಷಣೆಯಾಗಲಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಲೋಕಸೇವಾ ಆಯೋಗದ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದ ತನಿಖೆಯ ಪ್ರಗತಿಯ ಕುರಿತ ವರದಿಯನ್ನು ಸಿಐ

0: ಇಡಿ ರಾಜ್ಯ ಸರ್ಕಾರ ಹಾಗೂ ವಿಚಾರಣಾ ನ್ಯಾಯಾಲಯಕ್ಕೆ ಸಲ್ಲಿಸಿದೆ. ಕೆಪಿಎಸ್ಸಿ ಮೂಲಕ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ನಡೆದಿದೆ ಎನ್ನಲಾದ ಹಗರಣದ ಕುರಿತಾದ ಈ ವರದಿಯಲ್ಲಿ ಹಣದ ವರ್ಗಾವಣೆಯ ವಿವರಗಳು, ಬಂಧಿತ ಬಿಜೆಪಿ ಮುಖಂಡ ಬಸವರಾಜ ಕನ್ನಾಳೆ ಸೇರಿದಂತೆ ಮಧ್ಯವರ್ತಿಗಳ ಶಾಮೀಲು ಹಾಗೂ ನೇಮಕಾತಿ ಪ್ರಕ್ರಿಯೆಯನ್ನು ತಿರುಚುವಲ್ಲಿ ಅಧಿಕಾರಿಗಳ ಪಾತ್ರದ ಬಗ್ಗೆ ಮಾಹಿತಿ ನೀಡಲಾಗಿದೆ. ತನಿಖೆಯ ವೇಳೆ ಸುಮಾರು 22 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಮತ್ತು ವಜ್ರದ ಆಭರಣಗಳಲ್ಲದೆ 1,50,00,000 ಹೆಚ್ಚಿನ ಹಣವನ್ನು ಪತ್ತೆ ಹಚ್ಚಲಾಗಿದೆ. ಕನಿಷ್ಠ 3 ಅಭ್ಯರ್ಥಿಗಳು ಕನ್ನಾಳೆಗೆ ಒಟ್ಟು 60 ಲಕ್ಷ ರೂಪಾಯಿ ನಗದು ನೀಡಿದ್ದಾರೆ ಎಂದು ತನಿಖೆಯಲ್ಲಿ ಉಲ್ಲೇಖಿಸಲಾಗಿದೆ. ಕನ್ನಾಳೆ ಮತ್ತು ಅವರ ಸಹಚರರಿಗೆ ಸಂಬಂಧಿಸಿದ ವಿವಿಧ ಬ್ಯಾಂಕ್ ಖಾತೆಗಳಲ್ಲಿ ಗಣನೀಯ ಪ್ರಮಾಣದ ಹಣ ಇರುವುದನ್ನು ಸಿಐಡಿ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಹಿರಿಯ ನಟ ಅನಂತ್ ನಾಗ್ ಅವರಿಗೆ 2024 ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಪ್ರದಾನ ಮಾಡಲಿದ್ದಾರೆ. ಗುಜರಾತ್ನ ಕೆವಾಡಿಯಾದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಕನ್ನಡದ ಮಿಥ್ಯ ಚಿತ್ರ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆಯಲಿದೆ. ಶಿವಧ್ವಜ್ ಶೆಟ್ಟಿ ನಿರ್ದೇಶನದ ಇಂಬು ಅತ್ಯುತ್ತಮ ತುಳು ಚಿತ್ರ ಪ್ರಶಸ್ತಿ ಹಾಗೂ ಈ ಚಿತ್ರದ ನಟನೆಗಾಗಿ ರೂಪಶ್ರೀ ವರ್ಕಾಡಿ ಅವರಿಗೆ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಸಿಕ್ಕಿದೆ. ಅತ್ಯುತ್ತಮ ಬಾಲನಟ ಪ್ರಶಸ್ತಿಗೆ ಮಿಥ್ಯ ಸಿನಿಮಾಗಾಗಿ ಅತೀಶ್ ಶೆಟ್ಟಿ ಭಾಜನರಾಗಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕುರಿತು ಒಂದು ನೋಟ ಇಲ್ಲಿದೆ. 2020 ಜುಲೈ 29 ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ಈ ನೂತನ ನೀತಿಯು ಹಳೆಯ ಶಾಲಾ ಚೌಕಟ್ಟಿನ ಬದಲಿಗೆ 5+3+3+4 ಎಂಬ ನೂತನ ಶೈಕ್ಷಣಿಕ ವಿನ್ಯಾಸವನ್ನು ಜಾರಿಗೆ ತಂದಿದೆ. ಪ್ರಮುಖವಾಗಿ ಕನಿಷ್ಠ 5 ತರಗತಿಯವರೆಗೆ ಮಾತೃಭಾಷೆ ಅಥವಾ ಗೃಹಭಾಷೆಯನ್ನೇ ಬೋಧನಾ ಮಾಧ್ಯಮವನ್ನಾಗಿ ಮಾಡುವುದಕ್ಕೆ ಈ ನೀತಿಯಲ್ಲಿ ಹೆಚ್ಚಿನ ಒತ್ತು ನೀಡಲಾಗಿದೆ. ಈ ಯೋಜನೆಯು ದೇಶಾದ್ಯಂತ 8.9 ಹೆಚ್ಚು ಶಾಲೆಗಳ ಸುಮಾರು 4.2 ಅಧಿಕ ಮಕ್ಕಳಿಗೆ ತಲುಪುವ ಮೂಲಕ ಯಶಸ್ವಿಯಾಗಿದೆ. ರಾಜ್ಯದಲ್ಲಿ ವೇತನ ಪರಿಷ್ಕರಣೆ ಮತ್ತು ದೈನಂದಿನ ಕರ್ತವ್ಯದ ವೇಳಾಪಟ್ಟಿಯಲ್ಲಿ ಬದಲಾವಣೆ ಕೋರಿ 108 ಆಂಬ್ಯುಲೆನ್ಸ್ ಸಿಬ್ಬಂದಿ ಸಾಮೂಹಿಕ ರಾಜೀನಾಮೆ ನೀಡುವ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತಂತೆ ಎಕ್ಸ್ನಲ್ಲಿ ಪ್ರತಿಕ್ರಿಯಿಸಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ತುರ್ತು ಸಮಯದಲ್ಲಿ ಬಡವರಿಗೆ ಸಿಗಬೇಕಾದ ಮೂಲಭೂತ ಜೀವರಕ್ಷಕ ಸೇವೆಯನ್ನು ಸ್ಥಗಿತಗೊಳಿಸಿದ್ದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸರ್ಕಾರಿ ಕಾರ್ಯಕ್ರಮಗಳ ಆಹ್ವಾನ ಪತ್ರಿಕೆಯಲ್ಲಿ ಶಿಷ್ಟಾಚಾರವನ್ನು ಸಂಪೂರ್ಣವಾಗಿ ಉಲ್ಲಂಘಿಸಲಾಗುತ್ತಿದೆ ಎಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಎಂ ಕಾರಜೋಳ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಮುಖ್ಯಮಂತ್ರಿಗಳ ಕಾರ್ಯಕ್ರಮವನ್ನು ಬಹಿಷ್ಕರಿಸಿರುವುದಾಗಿ ಘೋಷಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ನ 4 ಸ್ಥಾನಗಳಿಗೆ ಚುನಾವಣೆ, ಅಕ್ಟೋಬರ್ 23 ಮತದಾನ. ರಾಜ್ಯದ ತಂತ್ರಜ್ಞಾನ ನಾಯಕತ್ವಕ್ಕೆ ಕಿಯೋನಿಕ್ಸ್ ಕೊಡುಗೆ ಅಪಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಣ್ಣನೆ. ವಿಧಾನಮಂಡಲದ ಉಭಯ ಸದನಗಳಲ್ಲಿಂದು ಕಸ್ತೂರಿ ರಂಗನ್ ವರದಿ, ಬರಗಾಲ ಕುರಿತಂತೆ ಮುಂದುವರೆದ ಚರ್ಚೆ. ಕೆಪಿಎಸ್ಸಿ ಪಶುವೈದ್ಯರ ನೇಮಕಾತಿ ಹಗರಣ, ಸರ್ಕಾರಕ್ಕೆ ತನಿಖಾ ವರದಿ ಸಲ್ಲಿಸಿದ ಸಿಐಡಿ. ಹಿರಿಯ ನಟ ಅನಂತ್ನಾಗ್ ಅವರಿಗೆ ರಾಷ್ಟ್ರಪತಿ ಅವರಿಂದ ಇಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೇ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಾರಾಯಣ್ ಕುಮಾರ್ ರಾಯಬಾಗಿ.
1: ನಮಸ್ತೆ ಗುರುಜಿ.
2: ವಿದ್ಯಾ, ಶಿಲ್ಪ ನಮಸ್ತೆ.
1: ಗುರುಜಿ, ಆಜ್ ಆಪ್ ಹಮೇ ಕ್ಯಾ ಪಢಾಯೆಂಗೆ?
2: ಆಜ್ ಮೈ ಆಪ್ ದೋನೋ ಕೋ ಏಕ್ ಕಹಾನಿ ಸುನಾಉಂಗಾ, ಕಹಾನಿ ಪಾಠ.
1: ಯಾವ ಕಥೆ ಗುರುಜಿ? ಹಾ ಗುರುಜಿ, ಕೌನ್ಸಿ ಕಹಾನಿ?
2: ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ, ಯಹಿ ಕಹಾನಿ ಸುನಾಉಂಗಾ.
1: ಅಂದರೆ ಬುದ್ಧಿ ಕಷ್ಟದಲ್ಲಿಯ ಗೆಳೆಯ ಎಂದು ಅರ್ಥ ಅಲ್ಲವೇ ಗುರುಜಿ?
2: ಹೌದು ಶಿಲ್ಪ, ನೀನು ಹೇಳಿದ್ದು ಸರಿ, ತುಮ್ನೆ ಠೀಕ್ ಕಹಾ. ಯಹ ಏಕ್ ಬಂದರ್ ಕಿ ಕಹಾನಿ ಹೈ. ಅಪ್ನಿ ಬುದ್ಧಿ ಸೇ ಉಸ್ನೆ ಅಪ್ನಿ ಜಾನ್ ಬಚಾಯಿ ಥಿ.
1: ತನ್ನ ಬುದ್ಧಿಯಿಂದ ಜೀವ ಉಳಿಸಿಕೊಂಡ ಕೋತಿಯ ಕಥೆಯೇ.
3: ಜಲ್ದಿ ಸುನಾಯಿ ಗುರುಜಿ, ಹಮೇ ಕಹಾನಿ ಸುನನಿ ಹೈ.
2: ಕ್ಯೂ ನಹೀ, ಅಬ್ ಇಸ್ ಕಹಾನಿ ಕೋ ಆಪ್ ಲೋಗ್ ಧ್ಯಾನ್ ಸೇ ಸುನೋ. ಏಕ್ ತಾಲಾಬ್ ಥಾ, ಉಸ್ಕೆ ಕಿನಾರೆ ಏಕ್ ಪೇಡ್ ಥಾ.
1: ಗುರುಜಿ, ತಾಲಾಬ್ ಕಾ ಅರ್ಥ ಕ್ಯಾ ಹೈ?
2: ತಾಲಾಬ್ ಅಂದ್ರೆ ಕೊಳ.
1: ಕಿನಾರೆ ಅಂದ್ರೆ?
2: ಕಿನಾರೆ ಅಂದ್ರೆ ತೀರ ಅಥವಾ ದಡ.
1: ಪೇಡ್ ಅಂದ್ರೆ ಮರ ಅಲ್ವಾ ಗುರುಜಿ?
2: ಹೌದು, ಪೇಡ್ ಅಂದ್ರೆ ಮರ.
1: ಓಹೋ, ಕೊಳದ ತೀರದಲ್ಲಿ ಒಂದು ಮರವಿತ್ತು ಅಲ್ವಾ ಗುರುಜಿ?
2: ಠೀಕ್ ಬತಾಯ, ವಹ ಜಾಮೂನ್ ಕಾ ಪೇಡ್ ಥಾ.
1: ಜಾಮೂನ್ ಮರನಾ ಗುರುಜಿ?
2: ಶಿಲ್ಪ, ಜಾಮೂನ್ ಅಂದ್ರೆ ಅಮ್ಮ ಮಾಡೋ ಗುಲಾಬ್ ಜಾಮೂನ್ ಅಲ್ಲ, ನೇರಳೆ ಹಣ್ಣು ಅಂತ.
1: ಜಾಮೂನ್ ಅಂದ್ರೆ ನೇರಳೆ ಹಣ್ಣು?
2: ಹಾ, ವೇ ಜಾಮೂನ್ ಆಕರ್ಷಕ್ ಔರ್ ಬಹುತ್ ಹಿ ಸ್ವಾದಿಷ್ಟ ಥೆ. ಉಸಿ ಪೇಡ್ ಕೆ ಊಪರ್ ಏಕ್ ಬಂದರ್ ರಹತಾ ಥಾ, ವಹ ಬಂದರ್ ಉನ್ಹಿ ಜಾಮೂನೋ ಕೋ ಖಾಯಾ ಕರ್ತಾ ಥಾ, ಮಜೆ ಸೆ ರಹತಾ ಥಾ.
1: ಗುರುಜಿ, ಮಜೆ ಸೆ ರಹನಾ ಅಂದ್ರೆ ಸಂತೋಷವಾಗಿರುವುದು ಅಲ್ವಾ ಗುರುಜಿ?
2: ಹೌದು, ಉಸಿ ತಾಲಾಬ್ ಮೇ ಏಕ್ ಮಗರ್ಮಚ್ಚ ರಹಾ ಕರ್ತಾ ಥಾ.
1: ಮಗರ್ಮಚ್ಚ ಯಾನಿ ಕ್ಯಾ ಹೈ?
2: ಮಗರ್ಮಚ್ಚ ಅಂದರೆ ಮೊಸಳೆ, ಉಸೆ ಮಗರ್ ಭೀ ಕಹತೆ ಹೈ. ಮಗರ್ಮಚ್ಚ ಪೇಡ್ ಕೆ ಪಾಸ್ ಆಯಾ, ಬಂದರ್ ಕಿ ದೋಸ್ತಿ ಕರ್ನಿ ಚಾಹಿ, ಬಂದರ್ ಮಾನ್ ಗಯಾ. ಶಿಲ್ಪ, ಇದನ್ನು ಕನ್ನಡದಲ್ಲಿ ಹೇಳು ನೋಡೋಣ.
3: ಮೊಸಳೆಯು ಮರದ ಬಳಿ ಬಂದು ಕೋತಿಯೊಂದಿಗೆ ಸ್ನೇಹ ಬಯಸಿತು, ಕೋತಿಯು ಒಪ್ಪಿಕೊಂಡಿತು.
2: ಹಾ, ಫಿರ್ ಮಗರ್ನೆ ಕಹಾ, ದೋಸ್ತ್ ಮುಜೆ ಭಿ ಜಾಮೂನ್ ಖಾನೆ ಕಿ ಇಚ್ಛಾ ಹೋ ರಹಿ ಹೈ, ಮುಜೆ ಭಿ ಖಿಲಾವೋ ನಾ. ಬಂದರ್ನೆ ಕಹಾ, ಕ್ಯೂ ನಹಿ, ತುಮೆ ಭಿ ಜಾಮೂನ್ ಖಿಲಾವುಂಗಾ, ಜಬ್ ಚಾಹೆ ಆ ಜಾನಾ. ವಿದ್ಯಾ, ಈಗ ನೀನು ಹೇಳು.
1: ನನಗೂ ನೇರಳೆ ಹಣ್ಣು ತಿನ್ನಬೇಕು ಎನಿಸುತ್ತಿದೆ, ನನಗೂ ಕೊಡು ಎಂದು ಮೊಸಳೆಯು ಕೇಳಿತು. ಆಯಿತು, ನಿನಗೂ ಕೊಡುತ್ತೇನೆ, ಯಾವಾಗ ಬೇಕಾದರೂ ಬಾ ಎಂದಿತು ಕೋತಿ.
2: ಹಾ, ಠೀಕ್ ಕಹಾ. ಬಂದರ್ ಜಾಮೂನ್ ತೋಡ್ಕರ್ ಕಿನಾರೆ ಪರ್ ಡಾಲ್ತಾ, ಔರ್ ಮಗರ್ ಪೇಟ್ ಭರ್ ಕೆ ಖಾತಾ. ಜಬ್ ಉಸ್ಕಾ ಪೇಟ್ ಭರ್ ಜಾತಾ, ಅಪ್ನಿ ಪತ್ನಿ ಕೆ ಲಿಯೆ ಭಿ ಲೇ ಜಾತಾ ಥಾ. ಇಸ್ ತರಹ ಮಗರ್ ಹರ್ ದಿನ್ ಕರ್ನೆ ಲಗಾ, ಆತಾ ಜಾಮೂನ್ ಖಾತಾ ಔರ್ ಅಪ್ನಿ ಪತ್ನಿ ಕೆ ಲಿಯೆ ಲೇ ಜಾತಾ.
3: ದಿನವೂ ನೇರಳೆ ಹಣ್ಣುಗಳನ್ನು ತಿಂದು ಮೊಸಳೆಯು ತನ್ನ ಹೆಂಡತಿಗಾಗಿ ಕೂಡ ತೆಗೆದುಕೊಂಡು ಹೋಗುತ್ತಿತ್ತು ಅಂತ ಅಲ್ಲವೇ ಗುರುಜಿ?
2: ಹೌದು.
1: ಕ್ಯಾ ಉಸ್ ಮಗರ್ ಕಿ ಪತ್ನಿ ಭೀ ಥಿ ಗುರುಜಿ?
2: ಹಾ, ಉಸ್ ಮಗರ್ ಕಿ ಏಕ್ ಪತ್ನಿ ಭೀ ಥಿ, ಜಿಸೆ ವಹ ಬಹುತ್ ಪ್ಯಾರ್ ಕರ್ತಾ ಥಾ. ಮಗರ್ ಕಿ ಪತ್ನಿ ಜಾಮೂನೋ ಪರ್ ಜಾನ್ ಛಿಡಕ್ತಿ ಥಿ.
1: ಜಾನ್ ಛಿಡಕ್ನಾ ಅಂದ್ರೆ ಏನು ಗುರುಜಿ?
2: ಜಾನ್ ಛಿಡಕ್ನಾ ಯಾನಿ ಬಹುತ್ ಪಸಂದ್ ಕರ್ನಾ, ಅಂದ್ರೆ ತುಂಬಾ ಇಷ್ಟಪಡುವುದು ಎಂದು. ವಹ ಹರ್ ದಿನ್ ಜಾಮೂನ್ ಖಾಯಾ ಕರ್ತಿ ಥಿ, ಅಪ್ನೆ ಪತಿ ಸೇ ವಹ ಜಾನ್ ಗಯಿ ಥಿ ಕಿ ವಹ ಜಾಮೂನೋ ಕೋ ಕಹಾ ಸೇ ಲಾತಾ ಹೈ. ಅಭಿ ಇನ್ ಜಾಮೂನೋ ಸೇ ಉಸ್ಕಾ ಮನ್ ನಹೀ ಭರ್ತಾ ಥಾ, ಉಸ್ಕಿ ಇಚ್ಛಾ ಬಡ್ತಿ ಗಯಿ ಔರ್ ವಹ ದುರಾಶಾ ಮೇ ಬದಲ್ ಗಯಿ.
3: ದುರಾಶಾ ಅಂದ್ರೆ ದುರಾಸೆ ಅಲ್ವೇ?
2: ಹೌದು, ದಿನವೂ ನೇರಳೆಯ ಹಣ್ಣುಗಳನ್ನು ತಿನ್ನುತ್ತಿದ್ದ ಮೊಸಳೆಯ ಹೆಂಡತಿಯ ಮನಸ್ಸಲ್ಲಿ ದುರಾಸೆಯೊಂದು ಮೂಡಿತು. ಕೇವಲ ಹಣ್ಣುಗಳಿಂದ ಆಕೆಗೆ ಸಮಾಧಾನವಾಗುತ್ತಿರಲಿಲ್ಲ.
3: ತಬುಸ್ನೆ ಕ್ಯಾಕಿಯಾ?
2: ಉಸ್ಕಿ ದುರಾಶಾ ಇತ್ನಿ ಬಡ್ ಗಯಿ ಕಿ ಪತಿ ಸೇ ಅಪ್ನೆ ಮನ್ ಕಿ ಬಾತ್ ಕಹೆ ಡಾಲಿ, ಔರ್ ಜಾನ್ತಿ ಹೋ ಉಸ್ಕಿ ಇಚ್ಛಾ ಬಹುತ್ ಹಿ ಬುರಿ ಥಿ.
1: ಪತ್ನಿ ಮೊಸಳೆಯು ತನ್ನ ದುರಾಸೆಯನ್ನು ಹೇಳಿಕೊಂಡಿತು, ಅದು ಬಹಳ ಕೆಟ್ಟ ಯೋಚನೆ ಆಗಿತ್ತು.
2: ಹಾ, ಉಸ್ನೆ ಕಹಾ, ಯೇ ಜಾಮೂನ್ ಕಿತ್ನೆ ಸ್ವಾದಿಷ್ಟ ಹೈ, ವಹ ಬಂದರ್ ತೋ ಹರ್ ದಿನ್ ಜಾಮೂನೋ ಕೋ ಖಾತಾ ಹೈ, ಇತ್ನೆ ಸಾರೆ.

0: स्वादिष्ट जामुनों को खाने वाला वह खुद कितना स्वादिष्ट होगा। मैं उस बंदर को ही खाना चाहती हूँ, आज उसे ही लाइए। शिल्पा, तुम इसे कन्नड़ में बताओ।
1: जी हाँ, ಈ ನೇರಳೆ ಹಣ್ಣುಗಳು ಎಷ್ಟೊಂದು ರುಚಿಯಾಗಿವೆ. ಆ ಕೋತಿಯಂತೂ ದಿನವೂ ಈ ಹಣ್ಣುಗಳನ್ನು ತಿನ್ನುತ್ತದೆ. ಇಷ್ಟೊಂದು ರುಚಿಯಾದ ಹಣ್ಣುಗಳನ್ನು ತಿನ್ನುವ ಕೋತಿಯು ಇನ್ನೆಷ್ಟು ರುಚಿಯಾಗಿರಬಹುದು? ನಾನು ಆ ಕೋತಿಯನ್ನೇ ತಿನ್ನಬೇಕು. ಅದನ್ನೇ ಕರೆದು ತನ್ನಿ.
2: ಅರೆ, ಆಮೇಲೆ ಏನಾಯ್ತು?
0: ಪತ್ನಿ ಕಿ ಬಾತ್ ಸುನ್ಕರ್ ಮಗರ್ ಘಬರಾ ಗಯಾ. ಉಸ್ಕೊ ಪತ್ನಿ ಪರ್ ಭಿ ಪ್ಯಾರ್ ಥಾ ಔರ್ ದೋಸ್ತ್ ಪರ್ ಭಿ. ಕ್ಯಾ ಕರೆ, दुविधा में पड़ गया। पत्नी को समझाया लेकिन वह नहीं मानी। उसका एक ही हट था कि बंदर को खाना है। अब मगरमच्छ क्या करे, इसी दुविधा में वह बंदर के पास आया।
1: दुविधा अंद्रे एनु गुरुजी?
0: दुविधा अंद्रे चिंते अथवा संदेह यंदु।
2: ओहो, हेंडतिय मातु केली मोसळेयु चिंते गीडायितु. ಅದು ತನ್ನ ಹೆಂಡತಿ ಮತ್ತು ಕೋತಿ ಇಬ್ಬರನ್ನು ಪ್ರೀತಿಸುತ್ತಿತ್ತು. ಎಷ್ಟೇ ಹೇಳಿದರೂ ಹೆಂಡತಿ ಮೊಸಳೆಯು ಕೋತಿಯನ್ನು ತಿನ್ನುವ ಹಠ ಬಿಡಲಿಲ್ಲ. ಇದೇ ಚಿಂತೆಯಿಂದ ಅದು ಕೋತಿಯ ಬಳಿ ಬಂದಿತು.
0: ಹೌದು ವಿದ್ಯಾ, ಸರಿಯಾಗಿ ಹೇಳಿದೆ. ಅಪ್ನೆ ದೋಸ್ತ್ ಕೋ ಚಿಂತಾ ಮೇ ದೇಖ್ ಕರ್ ಬಂದರ್ ನೇ ಪೂಚಾ, ಕ್ಯೂ ಮಿತ್ರ ಕ್ಯಾ ಚಿಂತಾ ಕರ್ ರಹೇ ಹೋ? ಕ್ಯಾ ತುಮ್ ಅಪ್ನಿ ಚಿಂತಾ ಮುಝೆ ನಹೀ ಬತಾಓಗೆ?
1: ಕೋತಿಯು ಮೊಸಳೆಯ ಚಿಂತೆಗೆ ಏನು ಕಾರಣ ಎಂದು ಕೇಳಿತು.
0: ಹೌದು, ಮಗರ್ ಕಿ ಪರೇಶಾನಿ ದೂರ್ ಕರ್ನ ಚಾಹತಾ ಥಾ, ಕ್ಯೂಂಕಿ ಬಂದರ್ ಏಕ್ ಸಚ್ಚಾ ಮಿತ್ರ ಥಾ. ಲೇಕಿನ್ ಮಗರ್ಮಚ್ಛ ನೇ ಉಸ್ಕೆ ಸಾಮ್ನೆ ಝೂಠ ಬೋಲಾ, ಕಹಾ ಮೇರಿ ಪತ್ನಿ ತುಮೇ ಘರ್ ಬುಲಾ ರಹಿ ಹೈ, ತುಮ್ಸೆ ಮಿಲ್ನಾ ಚಾಹತಿ ಹೈ. ಬಂದರ್ ನೇ ಕಹಾ, ಇತ್ನಿ ಸಿ ಬಾತ್ ಕೆ ಲಿಯೆ ಚಿಂತಾ ಮತ್ ಕರೋ, ಮೈ ತುಮ್ಹಾರೆ ಸಾಥ್ ಚಲೂಂಗಾ. बेचारा बंदर कहां जानता था कि मगरमच्छ उसे धोखा दे रहा है। वह तुरंत उसकी पीठ पर चढ़कर बैठ गया। मगर उसको लेकर तालाब में तैरता हुआ जाने लगा। शिल्पा, इतनु कन्नड़दल्ली हेळु।
1: आयतु। कोतियु ओब्ब ओळ्ळेय मित्रनंते मोसळेय चिंतेयन्नु दूर माडलु बयसितु. ಆದರೆ ತನ್ನ ಹೆಂಡತಿಯು ಕೋತಿಯನ್ನು ನೋಡಬೇಕಂತೆ ಎಂದು ಅದರ ಎದುರು ಸುಳ್ಳು ಹೇಳಿತು. ಅದನ್ನು ನಂಬಿದ ಕೋತಿಯು, ಗೆಳೆಯ ಚಿಂತಿಸಬೇಡ, ನಾನು ನಿನ್ನ ಜೊತೆ ಬರುತ್ತೇನೆ ಎಂದಿತು.
2: ಅಯ್ಯೋ ಪಾಪ ಕೋತಿ.
1: ಮೊಸಳೆಯ ಮೋಸ ಅದಕ್ಕೆ ಗೊತ್ತೇ ಆಗಲಿಲ್ಲ. ಕೋತಿಯು ಅದರ ಬೆನ್ನ ಮೇಲೆ ಕುಳಿತುಕೊಂಡಿತು. ನಂತರ ಮೊಸಳೆಯು ಕೊಳದಲ್ಲಿ ಈಜಿಕೊಂಡು ಹೋಯಿತು.
0: ಹಾ, ತೈರ್ತೆ ಹುವೆ ಮಗರ್ಮಚ್ಛ ತಾಲಾಬ್ ಕೆ ಬೀಚ್ ಮೇ ಆಗಯಾ. ಉಸ್ನೆ ಸೋಚಾ, ಬಂದರ್ ಅಭಿ ಭಾಗ್ ನಹೀ ಸಕ್ತಾ. तब उसने बंदर से कहा,
2: ओहो मोसळेयु तेलुत्ता कोळद मध्य भागक्के बंदिदे.
1: इन्नु कोतिगे ओडि होगलु साध्यविल्ल एंदु तिळिद मेले कोतिगे अदु एनु हेळितु?
0: तुमसे जामुन ले जाकर हर दिन मैं अपनी पत्नी को देता था, उसे बहुत पसंद है. तुम तो बहुत सारे जामुन खाते हो, तुम्हारा शरीर तो और भी स्वादिष्ट होगा ना. मेरी पत्नी तुम्हें ही खाना चाहती है, ಇಸಿಲಿಯೆ ತುಮೇ ಲೇ ಜಾ ರಹಾ ಹೂಂ.
2: ಹಾ ಗುರುಜಿ, ಗೊತ್ತಾಯ್ತು.
1: ನನ್ನ ಪತ್ನಿಯು ನಿನ್ನನ್ನು ತಿನ್ನಬೇಕಂತೆ. ದಿನವೂ ನೇರಳೆ ಹಣ್ಣು ತಿನ್ನುವ ನೀನು ಕೂಡ ಅಷ್ಟೇ ರುಚಿಯಾಗಿರಬಹುದಲ್ಲವೇ?
0: ಔರ್ ಇಸ್ಕೆ ಬಾದ್ ಬಂದರ್ ಡರ್ ಗಯಾ. ಉಸ್ಕೋ ಕುಚ್ ಭೀ ನಹೀ ಸೂಝಾ. ಏಕ್ ಪಲ್ ಕೆ ಲಿಯೆ ತೋ ಉಸ್ಕೋ ಲಗಾ ಕಿ ವಹ ಮರ್ ಜಾಯೇಗಾ. ಲೇಕಿನ್ ಉಸ್ನೆ ಹಿಮ್ಮತ್ ನಹೀ ಹಾರಿ. ವಹ ಬಂದರ್ ಬುದ್ಧಿಮಾನ್ ಥಾ. ತುರಂತ ಉಸ್ನೆ ಮಗರ್ಮಚ್ಛ ಸೇ ಕಹಾ,
2: ಮೊಸಳೆಗೆ ಭಯವಾಗತೊಡಗಿತು.
3: ಹೌದು, ಕುಚ್ ಬಿ ನಹಿ ಸೂಜಾ ಅಂದ್ರೆ
1: ಏನೂ ಮಾಡಲು ತೋಚಲಿಲ್ಲ ಅಂತ.
2: ಒಂದು ಕ್ಷಣ ಸತ್ತೇ ಹೋಗುತ್ತೇನೆ ಎಂದಕೊಂಡ ಕೋತಿಯು ಹಿಮ್ಮತ್ ನಹಿ ಹಾರಿ ಅಂದ್ರೆ
1: ಎದೆಗುಂದಲಿಲ್ಲ.
2: ಏಕೆಂದರೆ ಅದು ಬುದ್ಧಿವಂತ ಕೋತಿಯಾಗಿತ್ತು. ತಕ್ಷಣವೇ ಮೊಸಳೆಗೆ ಹೀಗೆಂದು ಹೇಳಿತು.
0: ದೋಸ್ತ್, तुम्हारी पत्नी मेरे शरीर को खाना चाहती है, लेकिन मेरा हृदय तो मेरे शरीर से भी स्वादिष्ट है. अच्छा, तो तुम्हारा हृदय ही उसे दूंगा. कैसे मित्र, मेरा हृदय तो मैंने पेड़ पर ही रखा हुआ है. अगर तुम पहले ही बोलते तो मैं अपना हृदय लेकर आता.
1: गेळेया, ನಿನ್ನ ಪತ್ನಿಯು ನನ್ನ ಶರೀರವನ್ನು ತಿನ್ನಬೇಕೆ? ಆದರೆ ನನ್ನ ಹೃದಯವು ಇನ್ನೂ ರುಚಿಯಾಗಿದೆ.
2: ಹಾಗಾದರೆ ನಿನ್ನ ಹೃದಯವನ್ನೇ ಅವಳಿಗೆ ಕೊಡು.

0: ಬಿಟ್ಟುಬಿಟ್ಟೆನೆ.
1: ಹೇಗೆ ಸಾಧ್ಯ ಗೆಳೆಯ? ಅದನ್ನು ಮರದ ಮೇಲೆ ಬಿಟ್ಟು ಬಂದೆನಲ್ಲ. ನೀನು ಮೊದಲೇ ಹೇಳಿದ್ದರೆ ನನ್ನ ಹೃದಯವನ್ನೂ ಜೊತೆಗೆ ತರುತ್ತಿದ್ದೆ.
0: ತೋ ಮಗರ್ಮಚ್ನೆ ಕ್ಯಾ ಕಹಾ?
2: ಮಗರ್ನೆ ಕಹಾ, ಅಚ್ಛಾ ಮಿತ್ರ ಕೋಯಿ ಬಾತ್ ನಹೀ, ಮೈ ತುಮ್ಹೇ ಪೇಡ್ ಕೆ ಪಾಸ್ ಲೇ ಜಾತಾ ಹೂಂ, ತುಮ್ ಅಪ್ನಾ ಹೃದಯ ಲೇಕರ್ ಜಲ್ದಿ ಸೆ ಆ ಜಾನಾ, ಚಲೋ.
0: ಓಹೋ, ನಾನು ನಿನ್ನನ್ನು ಮರದ ಬಳಿ ಕರೆದುಕೊಂಡು ಹೋಗುತ್ತೇನೆ, ನಿನ್ನ ಹೃದಯವನ್ನು ಬೇಗ ತೆಗೆದುಕೊಂಡು ಬಾ ಎಂದಿತು ಮೊಸಳೆ.
2: ಬಹುತ್ ಬಡಿಯಾ ವಿದ್ಯಾ.
1: ಅರೆ ವಾಹ್, ಬಂದರ್ ಕೆ ಪಾಸ್ ಏಕ್ ಅಚ್ಛಾ ಮೌಕಾ ಹೇ.
0: ಹಾಂ, ಫಿರ್ ಕ್ಯಾ ಹುವಾ?
2: ಜೈಸೆ ಹಿ ಮಗರ್ ಕಿನಾರೆ ಪರ್ ಆಯಾ, ಬಂದರ್ ತುರಂತ್ ಪೇಡ್ ಪರ್ ಚಡ್ಕರ್ ಬೈಠ ಗಯಾ ಔರ್ ಮಗರ್ ಸೆ ಕಹನೆ ಲಗಾ.
0: ದಡಕ್ಕೆ ಬಂದ ತಕ್ಷಣವೇ ಕೋತಿಯು ಮರ ಏರಿ ಕುಳಿತು ಮೊಸಳೆಗೆ ಹೇಳಿತು.
1: ಕ್ಯಾ ಕಹಾ, ಏನು ಹೇಳಿತು?
2: ಧೋಕೆಬಾಸ್, ಮೈನೆ ತುಮ್ಪರ್ ಭರೋಸಾ ಕಿಯಾ, ಅಪ್ನಾ ಮಿತ್ರ ಬನಾಯಾ ಔರ್ ಹರ್ ದಿನ್ ಜಾಮುನ್ ಖಿಲಾಯೆ. ತುಮ್ನೆ ತೋ ಮೇರೆ ಸಾಥ್ ವಿಶ್ವಾಸ್ ಘಾತ್ ಕಿಯಾ, ಮೇರಾ ಹೃದಯ ತೋ ಮೇರೆ ಸೀನೆ ಮೇ ಹೈ, ಉಸೆ ಮೈ ಪೇಡ್ ಪರ್ ಕೈಸೆ ರಖ ಸಕ್ತಾ ಹೂಂ. ತುಮ್ನೆ ಮುಝೆ ಮಾರ್ ಡಾಲ್ನೆ ಕೆ ಲಿಯೆ ಝೂಠ ಕಹಾ, ಪರ್ ಮೈನೆ ಝೂಠ ಬೋಲ್ಕರ್ ಅಪ್ನಿ ಜಾನ್ ಬಚಾಯಿ ಹೈ, ಚಲೇ ಜಾವೋ ಯಹಾಂ ಸೆ. ಫಿರ್ ಮಗರ್ಮಚ್ಛ ಶರ್ಮಾತಾ ಹುವಾ, ವಹಾಂ ಸೆ ಚಲಾ ಗಯಾ.
0: ಅಬ್ಬಾ, ಕೋತಿ ಬಚಾವಾಯ್ತು.
2: ಅಚ್ಛಾ
1: ಗುರುಜಿ, ಕೋತಿಯು ಸಮಯಕ್ಕೆ ಸರಿಯಾಗಿ ಉಪಾಯ ಮಾಡಿತು ಅಲ್ವಾ?
2: ಹೌದು ಶಿಲ್ಪ, ಅದಕ್ಕೆ ಹೇಳುವುದು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎಂದು. ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ.
0: ಹಾ ಗುರುಜಿ, ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ. ಕಹಾನಿ ಮುಝೆ ಬಹುತ್ ಪಸಂದ್ ಆಯಿ.
1: ಮುಝೆ ಭಿ ಬಹುತ್ ಪಸಂದ್ ಆಯಿ ಗುರುಜಿ. ಗುರುಜಿ, ಹಮ್ ಕಲ್ ಫಿರ್ ಆಯೆಂಗೆ, ನಾಳೆ ನಾವು ಮತ್ತೆ ಬರುತ್ತೇವೆ.
2: ಹಾ ಬಚ್ಚೋ, ಆ ಜಾನಾ, ಕಲ್ ಫಿರ್ ಕುಛ್ ನಯಾ ಪಡೆಂಗೆ.
1: ಧನ್ಯವಾದ್ ಗುರುಜಿ.
0: ನಮಸ್ತೆ ಗುರುಜಿ.
2: ನಮಸ್ತೆ ಬಚ್ಚೋ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ನಾರಾಯಣ್ ಕುಮಾರ್ ರಾಯಬಾಗಿ, ಇವರೊಂದಿಗೆ ಭಾಗವಹಿಸಿದವರು ಶಿಲ್ಪಾ ಸಿ ಹಾಗೂ ವಿದ್ಯಾಶ್ರೀ ರಾಯಬಾಗಿ.

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿ ಕೆ ಸುಮತಿ. ಅವಲೋಕನ ಮೂಡಿ ಬರ್ತಾ ಇದೆ ಸಂಜೆ 6:30. ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಇಂದು ಸಂಜೆ 6:50. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಇಂದಿನ ಕಿಸಾನ್ ವಾಣಿಯಲ್ಲಿ ಹೈನು ರಾಸುಗಳಲ್ಲಿ ಕಿವಿ ಸೋಂಕು ರೋಗದ ಬಗ್ಗೆ ಮಾಹಿತಿ ಕುರಿತಾಗಿ ಬೆಂಗಳೂರಿನ ಹೆಬ್ಬಾಳದ ಪಶು ವೈದ್ಯಕೀಯ ಕಾಲೇಜಿನಲ್ಲಿ ಹಿರಿಯ ಪ್ರಾಧ್ಯಾಪಕರಾದ ಡಾ ವೀರೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ನಂತರ ಕೃಷಿರಂಗ 7:20 ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ರಂಗಪ್ಪ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡನ್ನ ಕೇಳಬಹುದು. ವಿಧಾನಮಂಡಲದಲ್ಲಿ ಇಂದು ರಾತ್ರಿ 8:00 ಸಿರಿಗಂಧ. ಶ್ರೋತೃಗಳೇ ಗಮನಿಸಿ, 8:15 ಮಾನ್ಯ ಪ್ರಧಾನಮಂತ್ರಿಗಳು ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ರೋಜ್ಗಾರ್ ಮೇಳದಲ್ಲಿ ಅಂತರ್ಜಾಲದ ಮೂಲಕ ಭಾಗವಹಿಸಿದ್ದ ಕಾರ್ಯಕ್ರಮದ ಆಯ್ದ ಭಾಗ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮ ಪ್ರಸ್ತುತಿ ಕೆವಿ ಕೃಷ್ಣಪ್ಪ, ಸಹಕಾರ ಪ್ರಾದೇಶಿಕ ಸುದ್ದಿ ಸೇವಾ ವಿಭಾಗ. ಇನ್ನು 8:30 ಕೇಂದ್ರ ಸರ್ಕಾರದ ರಕ್ಷಣಾ ಸಚಿವರಾದ ಶ್ರೀ ರಾಜನಾಥ್ ಸಿಂಗ್ ಅವರು ಇತ್ತೀಚೆಗೆ ಬೆಂಗಳೂರಿನ ಹೆಚ್ಎಎಲ್ನಲ್ಲಿ ಭಾಗವಹಿಸಿದ ಕಾರ್ಯಕ್ರಮದ ಆಯ್ದ ಭಾಗ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮ ಪ್ರಸ್ತುತಿ ಕೂಡ ಕೆವಿ ಕೃಷ್ಣಪ್ಪ ಅವರದ್ದು, ಸಹಕಾರ ಪ್ರಾದೇಶಿಕ ಸುದ್ದಿ ವಿಭಾಗ. ಇನ್ನು 9:15 ವಿನುತಾ ಬಿಜಿ ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾತ್ರಿ 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ. ಇನ್ನು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸುಕನ್ಯಾ ಪ್ರಭಾಕರ್ ಅವರ ಹಾಡುಗಾರಿಕೆ ಇದೆ.

ವಯನ್ ಕೆವಿ ರಾಜ ಅಯ್ಯಂಗಾರ್, ಮೃದಂಗ ಸಹಕಾರ ಎನ್ಎಸ್ ಮಹೇಶ್, 19:00 ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರೆ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:02. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಮ್ಯೂಸಿಕ್ ಆನ್ ಅನ್ವಿಕಾ ಆಡಿಯೋಸ್ ರುದ್ರಾಭಿಷೇಕಂ ಸೆಪ್ಟೆಂಬರ್ 25ರಿಂದ ರಾಜ್ಯಾದ್ಯಂತ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಕನಸಿಕರಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಫಿಲ್ಮ್ ರಾಯಂಬೋದಲ್ಲಿ ಹೊಂಬಿಸಿಲಿನ ಹೊತ್ತು ಹೊಂಬಿಸಿಲಿನ ಹೊತ್ತಿನಲ್ಲಿ ಇದೀಗ ಮೊದಲ ಪ್ರಶ್ನೆ ಹೇಗೆ ಅಂತಂದ್ರೆ ಒಂದು ಮ್ಯೂಸಿಕ್ ಬೀಟ್ನ ಕೇಳಿಸ್ತೀನಿ. ಇದು ಕನ್ನಡದ ಚಲನಚಿತ್ರ ಗೀತೆಯೊಂದರ ತುಣುಕು, ಆಯ್ತಾ? ಆ ಮ್ಯೂಸಿಕ್ ಬೀಟ್ನ ಕೇಳಿಸ್ಕೊಂಡು ಇದರ ಮ್ಯೂಸಿಕ್ ಡೈರೆಕ್ಟರ್ ಯಾರಿರಬಹುದು ಅಂತ ನೀವು ನನಗೆ ಮೆಸೇಜ್ ಮಾಡಬೇಕು. ನೆನಪಿರಲಿ, ನನ್ನ ಪ್ರಶ್ನೆ ಇರೋದು ಈ ಒಂದು ಮ್ಯೂಸಿಕ್ ಬೀಟ್ನ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ. ಚಿತ್ರದ ಹೆಸರು ಇರಬಹುದು ಅಥವಾ ಹೀರೋ ಹೀರೋಯಿನ್ ಹೆಸರು, ಇದೆಲ್ಲ ಬೇಕಾಗಿಲ್ಲ, ಬರೀ ಯಾರು ಮ್ಯೂಸಿಕ್ ಡೈರೆಕ್ಟರ್ ಅಂತ ನೀವು ನನಗೆ ಹೇಳಬೇಕು.

ಈ ಒಂದು ಮ್ಯೂಸಿಕ್ ಬಿಟ್ನ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ನನಗೆ ಮೆಸೇಜ್ ಮಾಡಿ 9480900103 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 ರಿಂದ 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐ ಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವವಂತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ಆಕಾಶವಾಣಿಯ ಫಿಲ್ಮ್ ರಾಂಬೋ ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರ ಯಾರೆಲ್ಲ ಕೊಟ್ಟಿದ್ರು ಅಂದ್ರೆ ಕಬಾಡಿ ವೆಂಕಟೇಶ್, ಬಿಂದು ಪ್ರಕಾಶ್, ಎನ್ಆರ್ ಪ್ರಸಾದ್, ನೇತ್ರ, ಹರೀಶ್, ದೇವಿ ಸಿಂಗ್, ರವೀಂದ್ರ ಮತ್ತು ರಾಘವೇಂದ್ರ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ

ಆಕಾಶವಾಣಿ ಎಫ್ ಎಂ ರೈಂಬೋದಲ್ಲಿ ನಾವು ಕೇಳಿಸಿದಂತಹ ಈ ಮ್ಯೂಸಿಕ್ ಬಿಟ್ ಏನಿದೆ, ಇದು ಸ್ವಾತಿ ಚಿತ್ರದ ಪಂಜರದ ಓಗಿಣಿ ಅನ್ನುವಂಥ ಗೀತೆಯಿಂದ ತೆಗೆದುಕೊಂಡಿದ್ದಾಗಿತ್ತು. ಪಂಜರದ ಓಗಿಣಿ ಅಂತ ಹಾಡನ್ನ ಕೇಳೇ ಇರ್ತೀರಾ ನೀವು. ಇದು ಎಂ ಎಂ ಕೀರವಾಣಿ ಅವರ ಮ್ಯೂಸಿಕ್ ಇದ್ದಂತಹ ಗೀತೆ, ಚಿತ್ರ ಅವರ ದನಿಯಲ್ಲಿ ಮೂಡಿಬಂದಂತಹ ಗೀತೆ. ಜೊತೆಗೆ ಈ ಒಂದು ಗೀತೆಗೆ ಸಾಹಿತ್ಯವನ್ನು ಕೊಟ್ಟಿದ್ದು ಆರ್ ಎನ್ ಜಯಗೋಪಾಲ್ ಅವರು.

ಸುಧಾರಾಣಿ ಮತ್ತು ಶಶಿಕುಮಾರ್ ಅವರು ಅಭಿನಯಿಸಿದಂತಹ ಚಿತ್ರದ ಗೀತೆಯಿಂದ ಈ ಒಂದು ಬೀಟ್ನ ತಗೊಂಡಿದ್ದೆ. ಇದೀಗ ಎರಡನೇದು ಕೂಡ ಇದೇ ರೀತಿ ಸಂಗೀತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆನೇ. ಮ್ಯೂಸಿಕ್ ಬೀಟ್ ಒಂದನ್ನು ಕೇಳಿಸ್ತೀನಿ, ಇದು ಹಿಂದಿ ಚಿತ್ರದಿಂದ ತೆಗೆದುಕೊಂಡಿದ್ದು. ಸಿನಿಮಾದ ಹೆಸರನ್ನು ನೀವು ನಮಗೆ ಹೇಳಬೇಕು. ನನ್ನ ಪ್ರಶ್ನೆ, ಸಿನಿಮಾದ ಹೆಸರನ್ನು ನೀವು ನಮಗೆ ಹೇಳಬೇಕು. ಯಾವ ಒಂದು ಸಿನಿಮಾದಿಂದ ಈ ಮ್ಯೂಸಿಕ್ ಬೀಟ್ನ ತಗೊಂಡಿದ್ದೀನಿ ಅಂತ ಹೇಳಬೇಕು. ಮ್ಯೂಸಿಕ್ ಬೀಟ್ ಹೀಗಿದೆ ನೋಡಿ.

ಲತಾ ಮಂಗೇಶ್ಕರ್ ಅವರ ವಾಯ್ಸ್ನ ಕೂಡ ಕೇಳಿಸಿದ್ದೀನಿ, ಯಾವ ಸಿನಿಮಾದಿಂದ ತೆಗೆದುಕೊಂಡಂತಹ ಗೀತೆಯ ತುಣುಕು ಅಂತ ನನಗೆ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಸಂಭ್ರಮ ಚಿತ್ರದ ಹಾಡನ್ನ ಕೇಳಿಸ್ಕೊಂಡ್ರಿ. ನಮ್ಮ ಹಿಂದಿನ ಪ್ರಶ್ನೆಗೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ರು ಅಂದ್ರೆ ಜಯಶ್ರೀ, ಸುನಿಲ್, ಇಂದಿರಾ, ರಘುನಾರಾಯಣ್, ರಾಧಾಕೃಷ್ಣ, ಸುಧಾಮೂರ್ತಿ, ಎನ್ ಜಿ ಬಸವರಾಜ್, ಮಂಜುನಾಥ್, ಹೊನ್ನೂರ್ ಅಲಿ, ಹಾಗೆ ಸುಭಾನ್ ಕೋರಿ, ಸುಬ್ರಹ್ಮಣ್ಯ, ಜಯಂತ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಸರಿಯಾದಂತಹ ಉತ್ತರ ಆಗಿತ್ತು ಜಮೀನ್ ಆಸ್ಮಾನ್. ಜಮೀನ್ ಆಸ್ಮಾನ್ ಚಿತ್ರದ ಹಾಡಿನ ತುಣುಕನ ನಿಮಗೆ ಕೇಳಿಸಿದ್ದೆ. ಯಾವುದು ಗೊತ್ತಾಗೀತೆ? ಏಸಾ ಸಮಾನ ಹೋತಾ ಅನ್ನೋಂಥ ಗೀತೆ.

ಎಂಥ ಸೂದಿಂಗ್ ಮ್ಯೂಸಿಕ್ ಅಲ್ಲ. ಆರ್ ಡಿ ಬರ್ಮನ್ ಅವರ ಕಂಪೋಸಿಷನ್ ಇದ್ದಂತಹ ಗೀತೆ, ಅಂಜಾನ್ ಅವರ ಸಾಹಿತ್ಯ ಇತ್ತು, ಲತಾ ಮಂಗೇಶ್ಕರ್ ಅವರು ಹಾಡಿದಂತಹ ಗೀತೆಯ ತುಣುಕನ ನಿಮಗೆ ಕೇಳಿಸಿದ್ದು. ಜಮೀನ್ ಆಸ್ಮಾನ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಯಾರೆಲ್ಲ ಕೂಡ ಭಾಗವಹಿಸಿದ್ರಿ, ಯಾರೆಲ್ಲ ಕೂಡ ಪ್ರಶ್ನೆಗೆ ಉತ್ತರ ಕಳಿಸೋದಕ್ಕೆ ಪ್ರಯತ್ನಿಸಿದ್ರಿ, ಸೋತ್ರಿ ಗೆದ್ರಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳು. ಪ್ರತಿದಿನ ಹೀಗೆ ಮಿಸ್ ಮಾಡದೆ 3:30-4 ಗಂಟೆಯ ತನಕ ಹೊಂಬಿಸಿಲಿನ ಹೊತ್ತಿನಲ್ಲಿ ನಮ್ಮ ಜೊತೆಯಾಗ್ತಾ ಇರಿ, ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ. ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಸ್ನೇಹಿತರೆ, ಇದೀಗ ಗುಜರಾತ್ನಲ್ಲಿ ನಡೆಯುತ್ತಿರುವಂತಹ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ.

ವಿಜಯ ಪ್ರಾಕಾಶವಾಣಿ ಎಫ್ಎಂ ಅಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್. ಪ್ರಿಯಕೇಳುಗ ಸ್ನೇಹಿತರೆ, ಸಮಯ ಸಂಜೆಯ 5:04. ಸಂಜೆ ಕಾರ್ಯಕ್ರಮ ಕೇಳೋದಕ್ಕೆ ಆತ್ಮೀಯ ಸ್ವಾಗತ ಮತ್ತು ಪ್ರೀತಿಯ ನಮಸ್ಕಾರ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಎಲ್ಐಸಿ ನ್ಯೂ ಜೀವನ್ ಸಾಥಿ ಲಿಮಿಟೆಡ್ ಪ್ರೀಮಿಯಂ ಪ್ಲಾನ್ ನಿಮಗೆ ನಿಮ್ಮ ಜೀವನ ಸಂಗಾತಿಗೆ ಜಾಯಿಂಟ್ ಲೈಫ್ ಕವರ್ ಲಿಮಿಟೆಡ್ ಪೀರಿಯಡ್ ಗೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಮಾಡಿದ ಒಟ್ಟು ಪ್ರೀಮಿಯಂ ಮೊತ್ತದ ಮೇಲೆ ಪ್ರತಿ ವರ್ಷ 7% ಗ್ಯಾರಂಟೀಡ್ ಅಡಿಷನ್ ಜೊತೆಗೆ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಪಡ್ಕೊಳ್ಳಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ.
2: ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.

ಸ್ನೇಹಿತರೆ 101.8 ಮೆಗಾಹರ್ಟ್ಸ್ಗಳಲ್ಲಿ ಟ್ಯೂನ್ ಮಾಡಿ ವಿಜಯಪುರ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಮೂರು ಬರ್ತಾ ಇದೆ ಕಾರ್ಯಕ್ರಮ ಕನ್ನಡ ಚಿತ್ರಗೀತೆಗಳದ್ದು. ಸ್ಟುಡಿಯೋ ಸಮಯ 5:10:47 ಆಗ್ತಾ ಇದೆ. ಈಗ ತಾನೇ 1987 ಇಸ್ವಿಯಲ್ಲಿ ತೆರೆಗೆ ಬಂದಂಥ ಆ ಪದ್ಮಾಂಧವ, ಅಂಬರೀಷ್ ಮತ್ತು ಪಾರಿಜಾತ ಅವರು ಮುಖ್ಯ ಭೂಮಿಕೆಯಲ್ಲಿದ್ದ ಚಿತ್ರ ಇದು. ಎ.ಟಿ. ರಘು ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ ಮತ್ತು ಚಿತ್ರಕಥೆಯನ್ನು ರಚನೆ ಮಾಡಿದಂಥವ್ರು ಕೂಡ ಅವರೇ. ಆ್ಯಕ್ಚುಲಿ ಈ ಚಿತ್ರ ಬಂದದ್ದು 86 ಇಸ್ವಿಯಲ್ಲಿ, ಮಲಯಾಳಂ ಮೂಲ ಇದರದ್ದು. ತುಂಬ ಅಲ್ಲಿ ಸೂಪರ್ ಹಿಟ್ ಚಿತ್ರ ಇದು. ಪೂವಿನ ಪೂತಿಯ ಪೊಂತೆನಲ್ಲ ಅಂತ ಅನ್ನುವಂಥ ಟೈಟಲ್ ಮೇಲೆ ಬಂದಿತ್ತು. ಕನ್ನಡದಲ್ಲಿ 1 ವರ್ಷದ ನಂತರ ಆ ಪದ್ಮಾಂಧವ ಅಂತ ಆಯಿತು. ಇನ್ನೊಂದಿಷ್ಟು, ಬೇಬಿ ಸುಜಾತ ಅನ್ನುವ ಒಂದು ಚಿಕ್ಕ ಮಗು, ಇದರಲ್ಲಿ ಗಂಡು ಮಗನ ಪಾತ್ರವನ್ನು ಮಾಡಿದೆ. ಮೂಗಿ ಮತ್ತು ಕಿವಿ ಕೇಳದೇ ಇರತಕ್ಕಂಥ ಮೂಗಿಯ ಪಾತ್ರದಲ್ಲಿ ಆ ಮಗುವಿನ ನಟನೆ ಅದ್ಭುತವಾಗಿದೆ, ಅದನ್ನು ಚಿತ್ರದಲ್ಲಿ ನೋಡ್ಬೋದು. ಇದರಲ್ಲಿ ಚೀವುದ ಶಂಕರ್ ಮತ್ತು ಆರ್ ಎನ್ ಜೆ ಗೋಪಾಲ್ ಇಬ್ಬರು ಮಹಾನ್ ಸಾಹಿತ್ಯಕಾರರು ಹಾಡುಗಳನ್ನು ರಚನೆ ಮಾಡಿದ್ದಾರೆ. ಈಗ ತಾನೇ ಆರ್ ಎನ್ ಜೆ ಗೋಪಾಲ್ ಬರೆದಂಥ ಎರಡು ಹಾಡುಗಳನ್ನು ಕೇಳ್ಕೊಂಬಂದ್ವಿ. ಸಂಗೀತ ಸಮಯೋಜನೆಯನ್ನು ರಾಜನ್ ಮತ್ತು ನಾಗೇಂದ್ರ ಅವರು ಮಾಡಿದ್ದಾರೆ. ಇನ್ನು ಮುಂದೆ ಚಿ ಉದಯಶಂಕರ್ ವಿರಚಿತ ಗೀತೆಗಳನ್ನು ಕೇಳೋಣ.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
9: ಆಕಾಶವಾಣಿ
8: ಆಕಾಶವಾಣಿ
2: ಆಕಾಶವಾಣಿ
4: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.

ಅಂಬರೀಷ್ ಪಾರಿಜಾತ, ಬೇಬಿ ಸುಜಾತ ಇವ್ರಮೇಲೆ ಫಿಕ್ಸರೈಸ್ ಮಾಡಿದ ಹಾಡುಗಳನ್ನು ಇದುವರೆಗೆ ಕೇಳುತ್ತಿದ್ದರೆ ಸ್ನೇಹಿತರೆ ಆಪದ್ ಬಾಂಧವ ಚಿತ್ರಕ್ಕೆಂದು. ಜೀವದಶಂಕರ್, ಆರ್ ಎನ್ ಜೇಗಪಾಲ ಬರೆದ ಹಾಡುಗಳಿಗೆ ಸಂಗೀತ ಸಮಯೋಜನೆಯನ್ನು ರಾಜನ್ ನಾಗೇಂದ್ರ ಮಾಡಿದರು. ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಈ ಎಲ್ಲ ಗೀತೆಗಳನ್ನು ಹಾಡಿದರು. 101.8 ಮೆಗಾಹರ್ಟ್ಸ್ಗಳಲ್ಲಿ ಟ್ಯೂನ್ ಮಾಡಿ ವಿಜಯಪುರ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಮುಡಿ ಬರ್ತಾ ಇದೆ ಕಾರ್ಯಕ್ರಮ ಈಗ ಕನ್ನಡ ಚಿತ್ರಗೀತೆಗಳದ್ದು. ಸ್ಟುಡಿಯೋ ಸಮಯ 5:22:37 ಆಗ್ತಾಯಿದೆ. ಇನ್ನು ಮುಂದೆ

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿ.

ಸ್ನೇಹಿತರೆ, ಭಾರತೀಯ ಚಿತ್ರರಂಗದ ಅದ್ಭುತ ನಟ, ಸಹಜ ನಟ, ನಮ್ಮ ಹೆಮ್ಮೆಯ ಕನ್ನಡಿಗರು ಅನಂತನಾಗ್. ಸದ್ಯಕ್ಕೆ ಗಾಂಧಿನಾಡು ಗುಜರಾತಿನಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡಿತಾ ಇದ್ದಾರೆ ಈ ಅದ್ಭುತ ನಟ. ಅವರು ನಟಿಸಿದ ಬೆಂಕಿಯ ಬಲೆ ಮತ್ತು ಚಂದನದ ಕೊಂಬೆ ಚಿತ್ರದ ಎರಡು ಗೀತೆಗಳನ್ನು ಈಗ ತಾನೇ ಕೇಳ್ತಾ ಇದ್ರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ವಿಜಯಪುರ FM ಸ್ಟೇಷನ್, ಮುಂದಿನ ಕಾರ್ಯಕ್ರಮ ಕೆಲವು ಕ್ಷಣಗಳಲ್ಲಿ.

0: ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ ಆರೋಗ್ಯ ಮತ್ತು ಆಹಾರದ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಜ್ಯೋತಿ ಖೋದನಾಪುರ್. ಸಂದರ್ಶಕರು ಸವಿತಾ ದೇಶ್ಮುಖ್.
1: ನಮಸ್ಕಾರ ನಮಸ್ಕಾರ ಪ್ರಿಯ ಕೇಳುಗರೇ, ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಆರೋಗ್ಯವಾಗಿ ಇದ್ದೀರಾ ಅಂತ ತಿಳ್ಕೊಳ್ತಾ ನೋಡಿ ಪ್ರಿಯ ಕೇಳುಗರೇ, ನಮ್ಮ ಹಿರಿಯರು ಹೇಳಿದಂತೆ ಯಥಾ ಅನ್ನಂ ತಥಾ ಮನಂ ಅನ್ನುವಂತೆ ನಾವು ಸೇವಿಸುವ ಆಹಾರವೇ ನಮ್ಮ ದೇಹವನ್ನು, ಮನಸ್ಸನ್ನು, ನಮ್ಮ ವ್ಯಕ್ತಿತ್ವವನ್ನು ರೂಪುಗೊಳಿಸುವುದು ಅನ್ನುವುದು ಸತ್ಯ. ಹೀಗಾಗಿ ಇಂದು ಆಹಾರವು ನಮ್ಮ ಆರೋಗ್ಯ, ಮಾನಸಿಕ ಚೈತನ್ಯ, ಆಲೋಚನಾ ಕ್ರಮವನ್ನು ಹೇಗೆ ನಿಯಂತ್ರಿಸಬಲ್ಲದು ಅನ್ನುವುದರ ಬಗ್ಗೆ ಮಾತನಾಡಲು ಇಂದು ನಮ್ಮ ಸ್ಟುಡಿಯೋಗೆ ಆಗಮಿಸಿದಂಥ ಡಾಕ್ಟರ್ ಜ್ಯೋತಿ ಖೋದನಾಪುರ್. ಇವರು ಅತ್ಯಂತ ನುರಿತ ತಜ್ಞರು. BLDE ಸಂಸ್ಥೆಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಫಿಜಿಯಾಲಜಿನಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಫಿಜಿಯಾಲಜಿಯಲ್ಲಿ PhD ಮಾಡಿಕೊಂಡು ಯೋಗ ಪರಿಣಿತಿಯನ್ನು ಕೂಡ ಹೊಂದಿದವರು. ಬನ್ನಿ ಅವರನ್ನು ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರೇ.
2: ನಮಸ್ಕಾರ
1: ಡಾಕ್ಟರೇ. ನಾವು ಸೇವಿಸುವ ಆಹಾರ ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀಳಬಹುದು ಅಂತ ಹೇಳ್ತೀರಾ?
2: ಎಲ್ಲ ಕೇಳಿಗರಿಗೂ ನನ್ನ ನಮಸ್ಕಾರ. ಆಹಾರದ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋಣ. ಆರೋಗ್ಯ ಅಂದರೆ ಏನು? ತಮಗೆಲ್ಲರಿಗೂ ಪ್ರಶ್ನೆ ಇರ್ಬೋದಲ್ಲ. ವಿಶ್ವ ಆರೋಗ್ಯ ಸಂಸ್ಥೆ 1948 ಒಂದು ವ್ಯಾಖ್ಯಾನವನ್ನು ಕೊಡ್ತದೆ. ಯಾರು ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಸಮತೋಲನದಿಂದಿರ್ತಾರೋ ಮತ್ತು ರೋಗದಿಂದ ಬಳಲ್ತಾ ಇರೋದಿಲ್ಲ ಅಂಥವ್ರಿಗೆ ನಾವು ಆರೋಗ್ಯವಂತ ಅಂತೇಳಿ ಹೇಳ್ತೀವಿ ಅಂತ ಹೇಳಿದರು. ಅದೇ ಮುಂದೆ 1998 ಮೇ ಒಳಗೆ ಇನ್ನೊಂದು ವಿಷಯವನ್ನು ಆ್ಯಡ್ ಮಾಡಿದರು. ಏನು ಅಂದ್ರೆ ಆಧ್ಯಾತ್ಮಿಕ ಸಮತೋಲನ. ಅಂದರೆ ಇವಾಗ ಏನು ಹೇಳ್ತಾರಂದ್ರೆ, ವ್ಯಾಖ್ಯಾನವನ್ನು ಏನು ಕೊಡ್ತಾರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ದವ್ರು ಅಂತಂದ್ರೆ, ಯಾರು ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸಮತೋಲನದಿಂದಿರ್ತಾರೋ ಅವ್ರಿಗೆ ನಾವು ಆರೋಗ್ಯವಂತ ಅಂಥೇಳಿ ಹೇಳ್ತೀವಿ. ಸೊ ತಮಗೆಲ್ಲರಿಗೂ ಗೊತ್ತದ ಏನಂತ ಹೇಳಿ, ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂಥೇಳಿ. ಈ ಶರೀರ ಎಷ್ಟು ಮುಖ್ಯದ, ನಾವು ಎಲ್ಲ ಅಂದ್ರೆ ಬೌದ್ಧಿಕವಾಗಿ, ಸಾಮಾಜಿಕವಾಗಿ ಎಲ್ಲ ತರದಿಂದ ನಾವು ಬೆಳಿಬೇಕು ಅಂತಂದ್ರೆ ಶರೀರ ಒಂದು ಮಾಧ್ಯಮ ಆಗಿರ್ತದೆ. ಅದಕ್ಕೋಸ್ಕರ ಶರೀರವನ್ನ ನಾವು ಆರೋಗ್ಯವಾಗಿ ಇಟ್ಕೋಬೇಕು ಅಂದ್ರೆ ಆಹಾರ ಬಹಳ ಮುಖ್ಯ. ಇನ್ನೊಂದು ಉಕ್ತಿ ಬರ್ತದೆ, ಆರೋಗ್ಯಂ ಭೋಜನ ಅಧೀನಂ ಮತ್ತು ಆಹಾರ ಅಧೀನಂ ಆರೋಗ್ಯಂ ಅಂತೇಳಿ. ಸೊ ನಮ್ಗೆಲ್ಲರಿಗೂ ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ, ಈ ಶರೀರ ಒಂದು ಮಾಧ್ಯಮದ, ಅದನ್ನ ನಾವು ಸ್ಟ್ರಾಂಗ್ ಆಗಿ ಇಟ್ಕೋಬೇಕು ಅಂತಂದ್ರೆ ಆರೋಗ್ಯ ಬಹಳ ಮುಖ್ಯ ಅದ. ಆರೋಗ್ಯ ಎಲ್ಲಿ ಅಧೀನವಾಗ್ಯದ ಅಂತಂದ್ರೆ ಆಹಾರ ಮತ್ತು ಭೋಜನದೊಳಗ ಅಧೀನ ಆಗ್ಯದ. ಊಟ ಬಲ್ಲವನಿಗೆ ರೋಗವಿಲ್ಲ. ಆದರೆ ಇದು ಈ ಸದ್ಯದ ಸಮಯದೊಳಗ ನಾವು ಹೇಗೆ ಆಹಾರವನ್ನು ಸ್ವೀಕಾರ ಮಾಡ್ತಿದ್ದೀವಿ, ಚಟುವಟಿಕೆಗಳು ಏನೇನು ಮಾಡ್ತಾ ಇದ್ದೀವಿ? ಮೊದಲಿಗೆ ನಮ್ಮ ಹಿರಿಯರಿರ್ಬೋದು, ನಮ್ಮ ಪೂರ್ವಜರಿರ್ಬೋದು, ಅವ್ರ ಆಕ್ಟಿವಿಟೀಸ್ ಪ್ರಕಾರ, ಅವ್ರ ಚಟುವಟಿಕೆಗಳ ಪ್ರಕಾರ ಅವರು ಆಹಾರವನ್ನು ಸೇವಿಸ್ತಿದ್ರು. ಆದರೆ ಈ ಸದ್ಯದ ಸಮಯದೊಳಗೆ ಏನಾಗಿದೆ ಅಂತಂದ್ರೆ, ನಮ್ಮದು ಕ್ವಾಂಟಿಟಿ ಅಂದ್ರೆ ಅದು ನಾವು ತೆಗೆದುಕೊಂಡ ಆಹಾರದ ಪ್ರಮಾಣ ಸೇಮ್ ಅದ, ಕ್ವಾಲಿಟಿ ಕಡಿಮೆ ಆಗ್ಯದ, ಅದರೊಳಗಿರುವಂಥ ಶಕ್ತಿ ಕಡಿಮೆ ಆಗ್ಯದ ಮತ್ತು ನಮ್ಮದು ಚಟುವಟಿಕೆನೂ ಕಡಿಮೆ ಆಗ್ಯದ. ಇದರಿಂದ ಏನಾಗ್ತಾ ಇದೆ, ನಮಗೆಲ್ಲನೂ ಎಷ್ಟು ನಾನ್ ಕಮ್ಯುನಿಕೇಬಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಲ್ಲ, ಉದಾಹರಣೆಗೆ ಸಕ್ಕರೆ ಕಾಯಿಲೆ, ಬ್ಲಡ್ ಪ್ರೆಷರ್, BP ಹೆಚ್ಚಾಗಿರೋದು, ಆಮೇಲೆ ಈಗ ಎಷ್ಟೋ ಜನಕ್ಕೆ ತಾಯಿ ತಂದೆ ಮಕ್ಕಳು ಆಗದೆ ಇರೋದು, ಇದಕ್ಕೆಲ್ಲನೂ ಈ ಒಂದು ಆಹಾರನೇ ಮುಖ್ಯ ಕಾರಣ ಆಗ್ಯದ.
1: ಬಹಳ ಸಂತೋಷ ಡಾಕ್ಟ್ರೇ. ಹಾಗಿದ್ರೆ ಆರೋಗ್ಯಕರ ದೇಹ ಮತ್ತು ಆರೋಗ್ಯಕರ ಮನಸ್ಸಿಗಾಗಿ ನಮ್ಮ ಆಹಾರ ಯಾವ ರೀತಿಯಾಗಿರಬೇಕು ಅಂತ, ಮಕ್ಕಳಿಂದ ಹಿಡಿದು ವಯೋವೃದ್ಧದವರೆಗೂ ಯಾವ ರೀತಿಯಾದ ಆಹಾರವನ್ನು ನಾವು ಸೇವಿಸಬೇಕು ಅಂತ ಹೇಳಿ,
2: ಇದು ಆಹಾರವನ್ನ ಹೇಗೆ ಸ್ವೀಕರಿಸಬೇಕು, ಸ್ವೀಕರಿಸಬೇಕು, ಯಾವಾಗ ಸ್ವೀಕರಿಸಬೇಕು, ಎಂತ ಆಹಾರವನ್ನ ಸ್ವೀಕರಿಸಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸ್ವಾಮಿ ವಿವೇಕಾನಂದ್ರೆ ಏನ್ ಹೇಳ್ತಾರ, ನಾವು ಭಾರತೀಯರು ಬರೀ ಗಿಳಿ ಪಾಠ ಮಾಡ್ತೇವೆ ಆದ್ರೆ ಯಾವುದೇ ಕೆಲಸವನ್ನ ಮಾಡುವುದಿಲ್ಲ. ಮಾತನಾಡುತ್ತಲೇ ಇರುವುದು ಮತ್ತು ಕೃತಿ ಶೂನ್ಯವಾಗಿರುವುದು ನಮ್ದು ಅಭ್ಯಾಸವಾಗಿ ಬಿಟ್ಟದ. ಇದಕ್ಕೆ ಕಾರಣ ಏನು ಅಂತಂದ್ರ, ಕ್ಷೀಣ ಮೆದುಳಿಗೆ ಭವ್ಯ ಕಲ್ಪನೆಯು ಹೊಳೆಯಲು ಸಾಧ್ಯವೇ ಅಂತೇಳಿ ಸ್ವಾಮಿ ವಿವೇಕಾನಂದರು ಕೇಳ್ತಾರ. ಅಂತಂದ್ರೆ ಈ ನಮ್ಮ ಕ್ಷೀಣ ಮೆದುಳು, ಅದಕ್ಕೆ ಕಾರಣ ಏನು, ಕ್ಷೀಣ ಶರೀರ. ಕ್ಷೀಣ ಶರೀರಕ್ಕೆ ಕಾರಣ ಏನು, ಆರೋಗ್ಯಕರ ಆಹಾರವನ್ನು ಸ್ವೀಕರಿಸದೇ ಇರುವುದು. ಸೊ ಅದಕ್ಕೋಸ್ಕರ ಅವ್ರು ಏನು ಹೇಳ್ತಾರ, ನಾವೆಲ್ಲರೂ ಸಾಮರ್ಥ್ಯವಂತರಾಗಬೇಕು ಎಂದು, ನಮಗೆ ನಿಜವಾಗಿ ಏನಾದರೂ ಬೇಕಿದ್ದಲ್ಲಿ ಅದು ರಕ್ತದಲ್ಲಿ ಹರಿಯುವ ಚೈತನ್ಯ, ಉಕ್ಕಿನಂತಹ ಬಾಹುಗಳು ಮತ್ತು ಕಬ್ಬಿಣದ ಧಮನಿಗಳು ಕಾಲ್ಪನಿಕ ಕನಸುಗಳನ್ನು ಮೊದಲು ತ್ಯಾಗ ಮಾಡಿ ಅಂತ ಹೇಳ್ತಾರೆ. ಸೊ

0: ನಾವು ನಮ್ಮ ಆರೋಗ್ಯವನ್ನ ಬಲಪಡಿಸಬೇಕು ಅಂತಂದ್ರ ನಮ್ಗೆ ಆಹಾರ ಬಹಳ ಮುಖ್ಯದ. ಇನ್ನೊಂದ್ ಕಡೆ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿ ಅವರು ತಮ್ಮ ಪ್ರವಚನದೊಳಗೆ ಹೇಳ್ತಾರ, ಒಂದು ಕತಿ ಹೇಳಿದ್ರು ಅವರು, ಒಂದು ಊರೊಳಗ ಒಬ್ಬ ಮಹಾರಾಜ ಅವ್ರು ಏನ್ ಮಾಡಿದ್ರು, ಒಂದು ದಿನ ಎಲ್ಲರಿಗೂ ಮೃಷ್ಟಾನ್ನ ಭೋಜನವನ್ನ ಏರ್ಪಾಟ್ ಮಾಡಿದ್ರು. ಆ ಏರ್ಪಾಟ್ ಮಾಡಿ ಅವ್ರು ಎಲ್ಲ ಊರೊಳಗಿರುವಂತ ಎಲ್ಲ ಜನರಿಗೂ ಆಹ್ವಾನ ಕೊಟ್ರು. ಹಾಗೇನೆ ಎಲ್ಲರೂ ಬಂದ್ರು, ಎಲ್ಲರೂ ಭೋಜನ ಮಾಡ್ತಿದ್ರು, ಎಲ್ಲರೂ ಆನಂದ ಪಡ್ತಿದ್ರು. ಇದನ್ನ ನಾನು ನೋಡ್ಬೇಕು ಅಂತ ಹೇಳಿ ಅವ್ರು ಮಹಾರಾಜರು ಎಲ್ಲ ಊರೊಳಗೆಲ್ಲನೂ ತಿರುಗಾಡ್ತಾ ಇದ್ರು. ತಿರುಗಾಡ್ತಿರ್ಬೇಕಾದ್ರ ಅಲ್ಲಿ ಅವ್ರು ಹೋಗ್ತಿರ್ಬೇಕಾದ್ರ ಅವ್ರ ಮುಂದೆ ಒಬ್ಬ ಯುವಕ ಬಂದ್ರು. ಅವ್ರು ಹೇಗ್ ಬಂದ್ರು ಅಂದ್ರೆ ಒಂದು ಕಟ್ಟಿಗೆ ಒಂದು ಹೊರೆಯನ್ನ ತಲೆ ಮೇಲೆ ಇಟ್ಕೊಂಡು ಬಂದ್ರು. ಅವಾಗ ಮಹಾರಾಜರು ಕೇಳಿದ್ರು, ಏನು ಇವತ್ತಿನ ದಿನ ನಾವೆಲ್ಲರೂ ಎಲ್ಲರಿಗೂ ಮೃಷ್ಟಾನ್ನ ಭೋಜನದ ಆಹ್ವಾನವನ್ನ ಕೊಟ್ಟು ನಾವೆಲ್ಲರಿಗೂ ಮೃಷ್ಟಾನ್ನ ಭೋಜನ ಹಾಕ್ತಿದೀವಿ, ನೀವಿದ್ರ ಕಟ್ಟಿಗೆ ತಗೊಂಡ್ ಬರ್ತಿದ್ದೀರಲ್ಲ ಅಂತ ಹೇಳಿ ಕೇಳಿದ್ರು. ಅವಾಗ ಯುವಕರು ಏನ್ ಹೇಳ್ತಾರಂದ್ರೆ, ಮಹಾರಾಜ್ರೆ ನಾನು ಯಾವಾಗ ದುಡಿತೀನೋ ಅವಾಗ ನನಗೆ ಹಸಿವಾಗ್ತದ, ಹಸಿವಾದಾಗ ನಾ ಊಟ ಮಾಡಿದ್ದು ನನಗೆ ಒಳ್ಳೇದನ್ನಿಸ್ತದ, ನನಗೆ ಹಸಿವಾಗಿಲ್ಲ ಅಂತಂದ್ರೆ ನೀವೇನೇ ಕೊಟ್ಟು ನನಗೆ ಒಳ್ಳೇದನ್ಸೋದಿಲ್ಲ. ಸೊ ಅದಕ್ಕೋಸ್ಕರ ನಮ್ ಮಾಡುವಂತ ಚಟುವಟಿಕೆ, ಆಹಾರ ಇವೆಲ್ಲವೂ ಒಂದನ್ನೊಂದು ಅವಲಂಬನೆ ಆಗ್ಯವ. ಅಂತಂದ್ರೆ ಈ ಶರೀರ, ಫಾರ್ ಎಕ್ಸಾಂಪಲ್, ಈಗ ನಾವು 70 kg ಅದೀವಿ ಅಂತಂದ್ರ 42 kg ಅಂದ್ರೆ 42 liter ನೀರಿನಿಂದನೇ ಮಾಡಲ್ಪಟ್ಟಿರ್ತದ. ಇನ್ನು ಮಿಕ್ಕಿದ್ದು ಏನು 28 liter ಅಥವಾ kg ಇರ್ತದಲ್ಲ, ಅದು ನಾವು ತೆಗೆದುಕೊಳ್ಳುವಂತ ಆಹಾರದಿಂದ ಮಾಡಲ್ಪಟ್ಟಿರ್ತದ. ಅಂತಂದ್ರ 65-70% ನಮ್ಮ ಶರೀರ ನೀರಿನಿಂದಲೇ ಮಾಡಲ್ಪಟ್ಟಿರ್ತದ. ಇನ್ನು ಉಳಿದಿದ್ದು 30% ಏನದಲ್ಲ, ಅದು ನಾವು ತಿನ್ನುವಂತ ಆಹಾರದಿಂದ ಮಾಡಲ್ಪಟ್ಟದ. ನಾವು ಈ ಆಹಾರದ ಜೊತೆಗೆ ನೀರಿನ್ನು ಸಹ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನ ಹೊಂದಿದೆ.
1: ಡಾಕ್ಟ್ರೆ, ಈಗ ನೀವು ಆರೋಗ್ಯಕರ ಆಹಾರ ಅಂದ್ರೇನು ನಿಜವಾಗ್ಲೂ ಅಂತ ಹೇಳಿದ್ರೆ, ಇಲ್ಲಿ ಸಮತೋಲನ ಆಹಾರದಲ್ಲಿ ಪೋಷಕಾಂಶಗಳು ಎಷ್ಟಿರಬೇಕು ಅನ್ನೋದನ್ನ ನಮಗೆ ತಿಳಿ.
0: ಅಂದ್ರೆ ಇದೇನು 30% ಏನು ನಾವು ಆಹಾರದಿಂದ ಮಾಡಲ್ಪಟ್ಟಿರ್ತದಲ್ಲ, ಆ ಆಹಾರದೊಳಗ ನಮ್ ಮುಖ್ಯವಾಗಿ ಏನೇನು ಇರ್ತದ ಅಂತಂದ್ರೆ, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ವಿಟಮಿನ್ಸು, ಮಿನರಲ್ಸು, ಮೈಕ್ರೋನ್ಯೂಟ್ರಿಯೆಂಟ್ಸು, ನ್ಯೂಟ್ರಿಯೆಂಟ್ಸು, ಹಾಗೆಯೇ ಫ್ಯಾಟ್ಗಳಿಂದ ನಮ್ಮ ಶರೀರ ಮಾಡಲ್ಪಟ್ಟಿರ್ತದೆ. ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ಸ್ ಎಲ್ಲಿ ಎದರೊಳಗಿರ್ತದೆ ಅಂದ್ರೆ, ಎಲ್ಲ ನಾವು ಏನೇನು ಬೆಳಿತೀವಲ್ಲ ಏಕದಳ ಧಾನ್ಯಗಳು, ಅದರೊಳಗೆಲ್ಲನೂ ಕಾರ್ಬೋಹೈಡ್ರೇಟ್ಸ್ ಇರ್ತದೆ. ಇನ್ನು ಪ್ರೋಟೀನ್ ಅಂತಂದ್ರೆ, ಪ್ರೋಟೀನ್ ಎಲ್ಲ ದ್ವಿದಳ ಧಾನ್ಯಗಳೊಳಗ, ಹಾಗೆಯೇ ನಾವು ಡ್ರೈ ಫ್ರೂಟ್ಸ್ ತಗೋತೀವಿ ಅದರೊಳಗಿರ್ತದೆ ಪ್ರೋಟೀನು. ಅದ್ರ ಜೊತೆಗೇನೆ ನಾವು ಹಾಲು ಮತ್ತು ಹಾಲಿನ ಉತ್ಪಾದನೆಗಳೊಳಗೂ ಸಾಕಷ್ಟು ಪ್ರೋಟೀನ್ ಪ್ರಮಾಣ ಇರ್ತದ.
1: ನೋಡಿ ಡಾಕ್ಟ್ರೆ, ಸಾಮಾನ್ಯವಾಗಿ ನಾವು ಸಸ್ಯಾಹಾರಿಗಳು, ಈಗ ಊಟದಲ್ಲಿ ನಾವು ಅನ್ನ, ರೊಟ್ಟಿ, ತರಕಾರಿ, ಬೇಳೆ, ಹಾಲು ಇವೆಲ್ಲ ತಗೊಳ್ಕೊಳ್ತಾ ಇರ್ತೀವಿ. ಇವುಗಳು ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತ ಹೇಳ್ತೀರಾ ಡಾಕ್ಟ್ರೆ?
0: ಈ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ ಇದ್ರ ಜೊತೆಗೇನೆ ನಮಗೆ ಹೆಲ್ದಿ ಫ್ಯಾಟ್ಸು ಬೇಕಾಗ್ತದೆ. ಆ ಹೆಲ್ದಿ ಫ್ಯಾಟ್ಸ್ ಇರುವುದು ಅಂತಂದ್ರೆ ತುಪ್ಪ ಇರಬಹುದು ಅಥವಾ ಎಣ್ಣೆ ಅಡುಗೆ ತೈಲದೊಳಗಿರ್ತದೆ. ಹಾಗೆಯೇ ವಿಟಮಿನ್ಸು, ಮಿನರಲ್ಸ್ ಎಲ್ಲ ಹಸಿ ತರಕಾರಿ, ಹಣ್ಣು ಇವೆಲ್ಲದ್ರೊಳಗೂ ಇರ್ತದೆ. ಈಗ ಒಂದು ತಟ್ಟೆಯನ್ನು ನಾವು ತಗೊಂಡಿವಿ ಅಂತಂದ್ರೆ, ನೀವು ನಾವು ಎಷ್ಟೆಷ್ಟು ಪ್ರಮಾಣ ಇರಬೇಕು ನಾವು ಒಂದು ಊಟಕ್ಕೆ ಅಂತಂದ್ರೆ, ಅದರೊಳಗೆ 25% ಏನಿರಬೇಕು ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಏಕದಳ ಧಾನ್ಯಗಳಿಂದ ಮಾಡಿದಂಥ ಆಹಾರ, ಉದಾಹರಣೆಗೆ ರೊಟ್ಟಿ, ಚಪಾತಿ, ಅನ್ನ ಹೀಗಿರ್ಬೇಕು. ಇನ್ನೊಂದು 25% ಬೇಳೆ ಅಥವಾ ಕಾಳುಗಳಿಂದ ಮಾಡಿದಂಥದ್ದು ಆಹಾರ ಇರಬೇಕು. ಇನ್ನೊಂದು 25% ಇದರಲ್ಲಿ ನಾವು ಹಸಿರು ಕಾಯಿಪಲ್ಲೆಯಿಂದನೂ ನಾವು ಪಲ್ಯಗಳನ್ನು ಮಾಡ್ತೀವಲ್ಲ, ತಾಳ್ಸೂದಂತ ಹೇಳ್ತೀವಲ್ಲ, ಈಗ ಉದಾಹರಣೆಗೆ ಕಿರ್ಸಲನ್ ಪಲ್ಯ ಅಂತ ಬರ್ತದ, ಮೆಂತೆ ಪಲ್ಯ ಅಂತ ಬರ್ತದ, ಅದನ್ನ ನೀವು ಬೆಳ್ಳುಳ್ಳಿ ಹಾಕಿ ತಾಳಿಸ್ಕೊಂಡು ಅದ್ರದ್ದೊಂದು ಪೋರ್ಷನ್ ಇರಬೇಕು. ಇನ್ನೊಂದು ಹಸಿ ಉಳ್ಳಾಗಡ್ಡಿ ಬರ್ತದ, ಆಮೇಲೆ ಮೂಲಂಗಿ, ಗಜ್ಜರಿ, ಸೌತಿಕಾಯಿ, ಇದು ಒಂದು ಪೋರ್ಷನ್ ಇರಬೇಕು. ಇನ್ನೊಂದು ಪೋರ್ಷನ್ನು ಮೊಸರು ಇರಬೇಕು. ಇನ್ನೊಂದು ಪೋರ್ಷನ್ನಲ್ಲಿ ಈ ಚಟ್ನಿಗಳನ್ನು ಮಾಡಿರ್ತೀವಲ್ಲ, ಶೇಂಗಾ ಚಟ್ನಿ, ಅಗಸಿ ಚಟ್ನಿ, ಕಾರ್ಯಾಳ ಚಟ್ನಿ, ಇದು ಎಲ್ಲನೂ ಇವು ಹೆಲ್ದಿ ಫ್ಯಾಟ್ಸ್ ಒಳಗೆ ಬರ್ತದೆ. ಅದಕ್ಕೋಸ್ಕರ ನಾವು ಇಷ್ಟನ್ನು ಸಮ ಪ್ರಮಾಣದೊಳಗೆ ನಾವು ತಗೊಂಡ್ರೆ ಏನೇನು ಬೇಕಲ್ಲ ನಮ್ಮ ಶರೀರಕ್ಕೆ, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಫ್ಯಾಟ್ಸು, ಮಿನರಲ್ಸು, ನ್ಯೂಟ್ರಿಯೆಂಟ್ಸು, ಮೈಕ್ರೋನ್ಯೂಟ್ರಿಯೆಂಟ್ಸು, ಕ್ಯಾಲ್ಶಿಯಮ್ಮು, ಐರ್ನು, ಇದೆಲ್ಲನೂ ನಮಗೆ ನಮ್ಮ ಶರೀರಕ್ಕೆ ದೊರಕ್ತದೆ.
1: ಸರಿ ಡಾಕ್ಟ್ರೆ, ಈಗ ಈಗ ತಿತ್ತಲಾಗಿ ಚಪಾತಿಯನ್ನು ಉಣ್ಬಾರ್ದು ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಯಾವ ಸೈಂಟಿಫಿಕ್ ರೀಸನ್ಸ್?
0: ಈಗ ಚಪಾತಿ ಉಣ್ಬಾರ್ದು ಅಂತ ಹೇಳುಕ್ ಕಾರಣ ಏನು ಅಂತಂದ್ರೆ, ಮುಖ್ಯವಾಗಿ ನಮ್ಮ ಜನ್ಮ ಎಲ್ಲಿ ಆಗಿರ್ತದಲ್ಲ, ನಮ್ಮ ಜನ್ಮ ಉದಾಹರಣೆ ನಾ ಈ ವಿಜಾಪುರದೊಳಗೆ ಜನ್ಮ ತಗೊಂಡೀನಿ. ಈ ವಿಜಾಪುರದ ಸುತ್ತ 20 kilometers ಸುತ್ತಮುತ್ತ ಏನು ಬೆಳೀತದ, ನಾ ಇಲ್ಲೇ ಜೀವನನೂ ಮಾಡ್ತಿರ್ತೀನಿ, ಇಲ್ಲೇ ನನ್ನ ಜನ್ಮನೂ ಆಗಿರ್ತದ. ಅಂದ್ರೆ 20 kilometers ಸುತ್ತಮುತ್ತಲೂ ಏನು ಬೆಳೀತದಲ್ಲ, ಅದು ಆಹಾರ ನನ್ನ ಶರೀರಕ್ಕೆ ಪೂರಕ ಇರ್ತದ. ಈ ಗೋಧಿ ಅದನ್ನ ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದು, ಅದ್ರ ಮುಂಚೆ ನಾವು ಏನು, ನಾವು ಇಲ್ಲಿ ಜೋಳ ಬೆಳಿತೀವಿ, ನವಣಿ ಬೆಳಿತೀವಿ, ಇದೆಲ್ಲ ಬೆಳಿತೀವಿ. ಈ ಗೋಧಿ

0: ಏನಿರ್ತದೆ ಅಂತಂದ್ರೆ ಗ್ಲುಟೆನ್ ಅನ್ನುವಂಥದ್ದು ಒಂದು ಅಂಶ ಇರ್ತದೆ. ಜೋಳಕ್ಕಿರ್ಬೋದು, ವರೆದಕ್ಕಿ, ನವಣಿ, ಇವಕ್ಕೆಲ್ಲಾನು ಸಿರಿಧಾನ್ಯಗಳಂತೆ. ಇದ್ರೊಳಗೆ ಗ್ಲುಟೆನ್ ಇರಲ್ಲ. ಈ ಗ್ಲುಟೆನ್ ಇರೋದ್ರಿಂದ ನಮ್ಮ ಶರೀರದೊಳಗ ಇನ್ಫ್ಲಮೇಷನ್ ಹೆಚ್ಚಾಗ್ತದೆ. ಈಗ ಸದ್ಯ ನಾವು ತಾವೆಲ್ಲರೂ ಗಮನ ವಹಿಸಿರ್ಬೋದು, ಹೊರಗೆ ಊಟಕ್ಕೆ ಹೋಗ್ತೀವಿ, ಅದೊಂದು ಕಲ್ಚರ್ ಆಗ್ಬಿಟ್ಟೈತಿ ಈಗ. ಹೊರಗೆ ಊಟಕ್ಕೆ ಹೋಗೋದ್ರಿಂದ ಎಲ್ಲ ಕಡೆ ಮೈದಾ ಮೈದಾ ಅಂತಂದ್ರೆ ಏನು, ಗೋಧಿದೆ ಒಂದು ಫೈನ್ ಪೌಡ್ರಿಂಗ್ ನಾವು ಮೈದಾ ಅಂತ ಹೇಳ್ತೀವಿ. ಈ ಗೋಧಿಯಿಂದನೇ ಮಾಡಿದಂತ ಆಹಾರಗಳನ್ನೆಲ್ಲ ಈಗ ನಾವು ಸ್ವೀಕಾರ ಮಾಡ್ತಾ ಇರೋದ್ರಿಂದ ನಮ್ಮ ಶರೀರ ಇನ್ಫ್ಲಮೇಷನ್ ಹೆಚ್ಚಾಗ್ತಾ ಇದೆ. ಇನ್ಫ್ಲಮೇಷನ್ ಆಗೋದ್ರಿಂದ ನಮ್ದು ಬಾಡಿ ಬೊಜ್ಜು ಹೆಚ್ಚಾಗಿ ಕಾಣಿಸ್ತದೆ. ಆಕ್ಚುಲಿ ನಮ್ಮಲ್ಲಿ ಶಕ್ತಿ ಇರಂಗಿಲ್ಲ, ಬಟ್ ಬಾಡಿ ದೊಡ್ಡದಾಗಿ ಕಾಣಿಸ್ತದೆ, ಏನಕ್ಕಂದ್ರೆ ಇನ್ಫ್ಲಮೇಷನ್ ಇರೋದ್ರಿಂದ. ಆದ್ರೆ ನಾವು ಈ ಸಿರಿಧಾನ್ಯಗಳಿರ್ಬೋದು, ನಮ್ಮ ಜೋಳದೊಳಗಿರ್ಬೋದು ಅಥವಾ ನವಣಿ ಒಳಗಿರ್ಬೋದು, ಇದರಲ್ಲೆಲ್ಲ ಸ್ವಲ್ಪ ಗ್ಲುಟೆನ್ ಎಲ್ಲ ಕಡಿಮೆ ಇರೋದ್ರಿಂದ ಶಕ್ತಿ ಹೆಚ್ಚು ಸಿಗ್ಲಿಕ್ಕೆ ನಮ್ಗೆ ಸಹಾಯ ಆಗ್ತದೆ.
1: ಹಾಗೆ ಡಾಕ್ಟರ್, ನಾನು ಸಾಮಾನ್ಯವಾಗಿ ಕೇಳ್ತೀನಿ, ಬೆಳಗಿನ ಉಪಹಾರವನ್ನು ಮಾಡದೇ ಇದ್ರೆ ಅದು ತುಂಬಾ ದುಷ್ಪರಿಣಾಮ ಬೀರ್ತದೆ ಅಂತೀರಾ, ಇದು ಎಷ್ಟು ನಿಜ?
0: ನಾವು ಬೆಳಗ್ಗೆ ಉಪಹಾರ ಮಾಡದೇ ಇರುವುದು ನಮ್ಮ ಶರೀರದ ಮೇಲೆ ಪರಿಣಾಮ ಬೀಳ್ತದೆ, ಇದು ನಿಜ. ಯಾಕಂತಂದರೆ ನಾವು ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮದು ಎಲ್ಲ ಜೀವಕೋಶಗಳಿರ್ಬೋದು, ನಮ್ಮ ಅಂಗಗಳಿರ್ಬೋದು, ಪ್ರತಿಯೊಂದು ನಮ್ಮದು ಎಲ್ಲನೂ ಪ್ರತಿಯೊಂದು ಜೀವಕೋಶದ ಕೆಲಸ ಪ್ರಾರಂಭ ಆಗೋದು ಬೆಳಗ್ಗೆಯಿಂದನೇ. ಅದಕ್ಕೋಸ್ಕರ ಬೆಳಗ್ಗೆನೆ ನಾವು ಬ್ರೇಕ್ಫಾಸ್ಟ್ ಅಥವಾ ಮುಂಚೆ ಎಲ್ಲ ಊಟ ಮಾಡ್ತಿದ್ರು, ಬೆಳಗ್ಗೆ ಊಟ ಮಾಡಿಕೊಂಡೇ ತೋಟಕ್ಕೆ ಹೋಗಿ ಕೆಲಸ ಮಾಡ್ತಿದ್ರು. ಈಗ ಬ್ರೇಕ್ಫಾಸ್ಟ್ ಅಂದ್ರೇನು, ನಾವು ಫಾಸ್ಟಿಂಗ್ ಇರ್ತೀವಿ, ಬೆಳಗ್ಗೆ ಬ್ರೇಕ್ ಮಾಡೋದನ್ನು ಒಂದು ಶೈಲಿ ಬಂದದ. ಆದ್ರೆ ನಾವು ಬೆಳಗ್ಗೆ ತಿನ್ಲೇಬೇಕಾಗ್ತದೆ. ಅಂದ್ರೆ ಒಂದು ಹೇಳ್ತಾರಲ್ಲ, ಅಂದ್ರೆ ಬೆಳಗ್ಗೆ ಆಹಾರ ನಾವು ರಾಜನ ಹಾಗೆ ತಗೋಬೇಕು, ಮಧ್ಯಾಹ್ನದ್ದು ರಾಣಿ ಆಗಿರ್ಬೇಕು, ರಾತ್ರಿ ನಾವು ಭಿಕ್ಷುಕರ ಹಾಗೆ ಆಹಾರವನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಇದಕ್ಕೆ ಮುಖ್ಯ ಕಾರಣ ಏನು, ರಾಜರು ಅಂತಂದ್ರೆ ಎಲ್ಲನೂ ಇರಬೇಕು ಬೆಳಗ್ಗೆ ತಗೊಳ್ಳುವಂತ ಆಹಾರದ್ದು. ಅಂದ್ರೆ ಅದ್ ನಾವು ಏನು ಬೆಳಗ್ಗೆ ಆಹಾರ ಕೊಡ್ತೀವಲ್ಲ ನಮ್ಮ ಶರೀರಕ್ಕೆ, ಅದನ್ನೇ ನಮಗೆ ಸಾಯಂಕಾಲದೊಳಗೂ ಎನರ್ಜಿ ಕೊಡ್ತಾ ಹೋಗ್ತದೆ. ಸೊ ಒಂದ್ವೇಳೆ ನಾವು ಸ್ಕಿಪ್ ಮಾಡಿದ್ರೆ ನಿಶಕ್ತಿ ಬರ್ಲಿಕ್ಕೆ ಶುರು ಆಗ್ತದೆ. ಮಧ್ಯಾಹ್ನದ ಆಹಾರನು ಸಹ ರಾಣಿ ತರ ಇರಬೇಕು. ಊಟ ಅಂತಂದ್ರೆ ಎಲ್ಲವನ್ನು ಅಳವಡಿಸ್ಕೊಂಡು ಸಮತೋಲನದಿಂದ ತಾವು ತಗೊಂಡ್ವಿ ಅಂತಂದ್ರೆ ನಮ್ಮ ಶರೀರ ಆರೋಗ್ಯವಾಗಿ ಖುಷಿಯಾಗಿರ್ತದೆ, ಅದು ಆನಂದವಾಗಿರ್ತದೆ. ಅದೇ ನಾವು ಮಲಗೋಕ್ಕಿಂತ ಮುಂಚೆ ಹೆಚ್ಚು ಆಹಾರವನ್ನು ತಗೊಂಡು ಮಲ್ಕೊಂಡ್ರೆ ಅದಕ್ಕೆ ಡೈಜೆಷನ್ಗೆ ನಮ್ಗೆ ಸಮಯನೇ ಇರಲ್ಲ, ಹೆವಿ ಆಗ್ಬಿಡ್ತದೆ. ಅದು ಡೈಜೆಷನ್ ಆಗಿಲ್ಲ ಅಂತಂದ್ರೆ ಪಿತ್ತ ಹೆಚ್ಚಾಗ್ಲಿಕ್ಕೆ ಶುರು ಆಗ್ತದೆ. ಪಿತ್ತ ಹೆಚ್ಚಾಗೋದ್ರಿಂದ ಆರ್ಥರೈಟಿಸ್ ಇದೆಲ್ಲ ಆರೋಗ್ಯ ಸಮಸ್ಯೆಗಳು ಬರ್ಲಿಕ್ಕೆ ಶುರು ಆಗ್ತದೆ.
1: ಅಂದ್ರೆ ರಾತ್ರಿ ಎಷ್ಟಾದಷ್ಟು ನಾವು ಕಡಿಮೆ ಊಟ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾ ಇದ್ದೀರಾ ಡಾಕ್ಟ್ರೆ? ಇದು ಹಾಗೆ ನಾವು ಉಪ್ಪು, ಸಕ್ಕರೆ, ಕರಿದ ಪದಾರ್ಥವನ್ನು ಎಷ್ಟೆಷ್ಟು ನಾವು ತಿನ್ಬೇಕು ಹೇಳಿ, ಯಾಕೆಂದ್ರೆ ಉಪ್ಪು ಸಕ್ಕರೆ ಬಿಟ್ಟು ಇರಕ್ಕೆ ಆಗೋದೇ ಇಲ್ಲ. ಅದನ್ನ ನೀವೆಲ್ಲ ತುಂಬಾ ಕಡಿಮೆ ಉಂಡ್ರಿ ಅಂತ ಹೇಳ್ತೀರಾ ನಿಮ್ಮ ಹತ್ರ ಬಂದ್ರೆ, ಅದಕ್ಕೆ ಅದು ಎಷ್ಟೆಷ್ಟು ಪ್ರಮಾಣ ಇರಬೇಕು ಅಂತ?
0: ಈಗ ಉಪ್ಪಿಂದ ಮಹತ್ವ ಎಷ್ಟು ಅದ ಅಂತಂದ್ರೆ, ನಾವು ಜಾಸ್ತಿ ತಗೋತಾ ಇದ್ವಿ ಅಂತಂದ್ರೆ ನಮ್ದು ಶರೀರದೊಳಗ ಬ್ಲಡ್ ಪ್ರೆಷರ್ ಏನಿರ್ತದಲ್ಲ ಅದು ಹೆಚ್ಚಾಗ್ತಾ ಹೋಗ್ತದೆ. ಯಾಕಂದ್ರೆ ನಾವು ಉಪ್ಪಿನ ಜೊತೆಗೆ ನೀರನ್ನೂ ಸಹ ಶರೀರ ಏನ್ ಮಾಡ್ತೈತಿ, ತನ್ನೊಳಗೆ ಹಿಡಿದಿಟ್ಕೋತದೆ. ಅದಕ್ಕೋಸ್ಕರ ನಮ್ದು ಶರೀರದೊಳಗೆ ಉಪ್ಪಿನ ಅಂಶ ಹೆಚ್ಚಾಯ್ತು, ನೀರಿನ ಅಂಶ ಹೆಚ್ಚಾಯ್ತು ಅಂದ್ರೆ ನಮ್ದು ಬ್ಲಡ್ ಪ್ರೆಷರ್ ಹೆಚ್ಚಾಗ್ತದೆ.
1: ಹಾಗೆ ಈ ಸಕ್ಕರೆ ಮತ್ತು ಕರಿದ ಪದಾರ್ಥವನ್ನು ಎಷ್ಟು?
0: ಈಗ ಸಕ್ಕರೆ ಅಂತಂದ್ರೆ ತಮ್ಗೆಲ್ಲ ಗೊತ್ತದ, ಸಕ್ಕರೆ ಹೆಂಗ್ ಮಾಡ್ತಾರೆ, ಪ್ರಿಪೇರ್ ಹೆಂಗ್ ಅದನ್ನ ತಯಾರಿ ಮಾಡ್ತಾರ, ಎಷ್ಟು ಅದಕ್ಕೆ ಕೆಮಿಕಲ್ಸ್ ಹಾಕ್ತಾರ, ಅದೆಲ್ಲ ನಮ್ಗೆ ಗೊತ್ತದ. ಈಗ ಸಕ್ಕರೆ ಒಂದು ಸ್ಪೂನ್ ಶರೀರದೊಳಗೆ ಏನು ಒಂದು ಪ್ಯಾಂಕ್ರಿಯಾಸ್ ಅನ್ನುವಂಥದ್ದು ಒಂದು ಅಂಗದ, ಅದು ನಾವು ಶರೀರದೊಳಗೆ ಸಕ್ಕರೆ ಹಾಕಿದಾಗ ಅದನ್ನ ಕಂಟ್ರೋಲಿಗೆ ತರುವಂತ ಕೆಲಸ ಮಾಡ್ತಿರ್ತದ. ಆದ್ರೆ ನಾವು ಅದು ಕಂಟಿನ್ಯೂಸ್ ಅದಕ್ಕೆ ಸಕ್ಕರೆ ಹಾಕ್ತಾ ಇದ್ರೆ ಅದು ಎಷ್ಟೊತ್ತು ಕೆಲಸ ಮಾಡ್ಬೇಕು, ಒಂದು ಸಮಯ ಬರ್ತದ ಅದು ಆ ಇನ್ಸುಲಿನ್ ಪ್ರಮಾಣ ಕಡಿಮೆ ಆಗ್ತದ, ಸಕ್ಕರೆ ಪ್ರಮಾಣ ಹೆಚ್ಚಾಗ್ತದ. ಸಕ್ಕರೆ ಪ್ರಮಾಣ ಏನದಲ್ಲ, ನಾವು ತಿನ್ನುವಂತ ಎಲ್ಲಾ ಆಹಾರದೊಳಗೆ ಇರ್ತದ, ಜೋಳದೊಳಗದ, ಗೋಧಿ ಒಳಗದ, ಅನ್ನದೊಳಗದ, ನಾವೇನು ದ್ವಿದಳ ಧಾನ್ಯಗಳನ್ನ ತಗೋತೀವಲ್ಲ ಅದ್ರೊಳಗೂ ಸಕ್ಕರೆ ಪ್ರಮಾಣ ಇರ್ತದ. ಎಕ್ಸ್ಟ್ರಾ ನಮಗ್ ಸಕ್ಕರೆ ಬೇಕೇ ಆಗಿಲ್ಲ, ಹೆಲ್ದಿ ಫ್ಯಾಟ್ಸ್ ಬೇಕೇ ಬೇಕು ನಮಗ. ಒಂದು ಊಟಕ್ಕೆ ಒಂದು ಸ್ಪೂನ್ ತುಪ್ಪ ಸಾಕಾಗ್ತದೆ, ಅಷ್ಟು ಬೇಕು ನಮಗೆ.
1: ತುಪ್ಪ ತಿನ್ಲೇಬೇಕು ಅಂತೀರಾ?
0: ತುಪ್ಪ ಬೇಕೇ ಬೇಕು.
1: ತುಪ್ಪನೂ ತಿನ್ಬೇಡ ಅಂತ ಹೇಳ್ತೀನಿ?
0: ಇಲ್ಲ ಇಲ್ಲ, ತುಪ್ಪ ತಿನ್ರಿ, ಆದ್ರೆ ಕಡಿಮೆ ಪ್ರಮಾಣದೊಳಗೆ ತಿನ್ಬೇಕು. ಕರಿದ ಪದಾರ್ಥಗಳೊಳಗೆ ಯಾವ ಎಣ್ಣೆ ಉಪಯೋಗ ಮಾಡಿರ್ತಾರ ಗೊತ್ತಿಲ್ಲ, ಪಾಮ್ ಆಯಿಲ್ ಬರ್ತಾ ಇದೆ. ಆ ಪಾಮ್ ಆಯಿಲ್ ಇಂದ ನಮ್ಮ ರಕ್ತನಾಳ ಒಳಗ ಕೊಲೆಸ್ಟ್ರಾಲ್, ತಮ್ಗೆಲ್ಲ ಲಿಪಿಡ್ ಪ್ರೊಫೈಲ್ ಅಂತ ಮಾಡಿಸ್ತೀವಿ ನಾವು, ಅವೆಲ್ಲ ಹೆಚ್ಚಾಯ್ತು ಅಂತಂದ್ರ ಟ್ರಾಫಿಕ್ ಜಾಮ್ ಆಗ್ಬಿಡ್ತದೆ. ಟ್ರಾಫಿಕ್ ಜಾಮ್ ಆಯ್ತಂದ್ರೆ ಒಂದ್ ಕಡೆ ಬ್ಲಾಕ್ ಆಗ್ಬಿಡ್ತಾವ್ರಿ, ಬ್ಲಾಕ್ ಆಗಿನೇ ಇದೆಲ್ಲ ನಮ್ದು ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್ಸ್, ಹೆಚ್ಚು ಕ್ಯಾನ್ಸರು, ಅರ್ಥರೈಟಿಸು, ಜಾಯಿಂಟ್ ಪೇನ್ಸು, ಡಯಾಬಿಟೀಸು, ಇದೆಲ್ಲ ಬರ್ತಾ ಇರೋದು ಮುಖ್ಯ ಕಾರಣ ಅಂತಂದ್ರೆ ಹೆಚ್ಚು ಕರೆದಿದ್ದು. ಈಗ ನಮ್ಗೆ ಹೆಲ್ದಿ ಫ್ಯಾಟ್ಸ್ ಬೇಕು, ಅದು ನಮ್ಮ ಡ್ರೈ ಫ್ರೂಟ್ಸ್ನಾಗ ಅದಾವ, ಶೇಂಗಾ ಒಳಗಿರ್ತದ, ಮತ್ತೆ ನಾವು ಹಾಲಿನ ಉತ್ಪಾದನೆಗಳೊಳಗಿರ್ತದ. ಈಗ ನಾವು ಎಣ್ಣೆಯನ್ನ ಬಳಸಲೇಬೇಕು ಅಂತಂದ್ರೆ ನಾವು ಮಿಲ್ಸ್ ಬರ್ತಾವ್ರಿ ಎಣ್ಣೆ ತೆಗಿಯೋದಿಲ್ಲ, ಅಲ್ಲಿ ಹೋಗಿ ಪ್ಯೂರ್ ಎಣ್ಣೆ ತಕ್ಕೊಂಡು ಬಂದು ಅದನ್ನೇ ಉಪಯೋಗ ಮಾಡಬೇಕು. ಉದಾಹರಣೆಗೆ ತೆಂಗಿನ ಎಣ್ಣೆ ಇರ್ಬೋದು, ಕುಶ್ಬಿ ಎಣ್ಣೆ, ಶೇಂಗಾ ಎಣ್ಣೆ, ಇದನ್ನೆಲ್ಲ ನಾವು ಪ್ಯೂರ್ ಆಗಿ ತಗೊಂಡ್ಬಂದು ನಾವು ಆಹಾರವನ್ನು ತಯಾರಿ

0: ಮಾಡಿದರೆ ನಮ್ಗೆ ಬಹಳಷ್ಟು ರೋಗಗಳನ್ನು ನಾವು ತಡೆಗಟ್ಟಬಹುದು ಅಂತ ಹೇಳಿ
1: ಎಲ್ಲವನ್ನು ಹಿತವಾಗಿ ಮಿತವಾಗಿ
0: ಬಳಸಬೇಕು
1: ಉಪಯೋಗಿಸಬೇಕು ಅಂತ ಹೇಳ್ತಾ ಇದ್ದೀರಿ ಡಾಕ್ಟ್ರೆ. ಸರಿ ಡಾಕ್ಟ್ರೆ, ಈಗ ಜಂಕ್ ಫುಡ್, ಪ್ಯಾಕ್ಡ್ ಪ್ರಿಸರ್ವೇಟಿವ್ ಇರ್ತವೆ, ಪಾನೀಯಗಳು, ತಂಪ ಪಾನೀಯಗಳು, ಇವುಗಳನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಅಂದರೆ ನಾವು ಎಲ್ಲರೂ ಸಾಮಾನ್ಯವಾಗಿ ನಾವು ಮಕ್ಕಳು ಎಲ್ಲರೂ ಇದನ್ನು ತರಿಸಿ ತಿಂತಾನೆ ಇರ್ತೀವಿ. ಇದನ್ನು ಎಷ್ಟರ ಮಟ್ಟಿಗೆ ತಿನ್ನಬೇಕು ಅಥವಾ ತಿನ್ನಲೇಬಾರದು ಅಂತ ಹೇಳ್ತೀರಾ?
0: ಈಗ ನೋಡ್ರಿ ಮೇಡಮ್, ಏನಂದ್ರೆ ನಮ್ಮದು ವಾತಾವರಣಕ್ಕನುಸಾರವಾಗಿ ನಾವು ಎಲ್ಲ ಕಡೆನೂ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡಿರ್ತಾರೆ. ಉದಾಹರಣೆಗೆ ಫ್ರಿಜ್ಜು ಏನು ಇದಲ್ಲ, ಯುರೋಪ್ ಕಂಟ್ರಿ ಒಳಗೆ ಅಲ್ಲಿ ಕೋಲ್ಡ್ ಜಾಸ್ತಿ ಇರ್ತದೆ, ಅದಕ್ಕೋಸ್ಕರ ಅಲ್ಲಿ ಏನೂ ಬೆಳೆಯುವುದಿಲ್ಲ. ಅದಕ್ಕೆ ಅವ್ರು ಫ್ರಿಜ್ ಇಟ್ಕೊಂಡು ಎಲ್ಲವನ್ನು ಸ್ಟೋರ್ ಮಾಡಿಟ್ಕೊಂಡು ಅವ್ರ ಆಹಾರ ಸ್ವೀಕಾರ ಮಾಡ್ತಾರೆ. ಅದು ನಮ್ಮ ಪ್ಲೇಸಲ್ಲಿ ವಾತಾವರಣ ಇಷ್ಟು ಸಮತೋಲನದಿಂದ ಅದಲ್ಲ, ಏನೂ ಕಡಿಮೆ ಬೀಳುವುದೇ ಇಲ್ಲ. ಶರೀರದಲ್ರಿ, ಶರೀರಕ್ಕೆ ಒಂದು ಉಷ್ಣತೆಯನ್ನು ಮೇಂಟೈನ್ ಮಾಡ್ಕೊಳ್ಳುವಂಥದ್ದು ಒಂದು ಶಕ್ತಿ ಇರ್ತದೆ. ಅದಕ್ಕೆ ನಾವು ಬಹಳಷ್ಟು ತಂಪಾಗಿದ್ದು ಕೊಟ್ಟರು ಅದಕ್ಕೆ ಕಷ್ಟನೇ. ಸೊ ಅದಕ್ಕೋಸ್ಕರ ಎಷ್ಟು ಆಪ್ಟಿಮಮ್ ಅಂತ ಹೇಳ್ತೀವಿ ಅಲ್ರಿ, ಕರೆಕ್ಟ್ ಆಗಿ ನಾವು ಅದಕ್ಕೆ ಕೊಟ್ರೆ. ಈಗ ಅದಕ್ಕೋಸ್ಕರನೇ ನೋಡ್ರಿ, ಒಂದು 24 ತಾಸು ಸ್ಟೋರ್ ಮಾಡಿದಂಥದ್ದು ಊಟ ತಗೊಂಡು ಅದಕ್ಕೇನೆ ಎಲ್ಲಾನು ಅಸ್ತವ್ಯಸ್ತ ಆಗ್ತಾ ಇದೆ.
1: ಹಾಗೆ ಈ ಹಣ್ಣುಗಳನ್ನು ಊಟ ಆದ್ಮೇಲೆ ತಿನ್ಬೇಕಾ ಅಥವಾ ಊಟದ ನಂತರ ತಿನ್ಬೇಕಾ?
0: ಈಗ ಹಣ್ಣುಗಳ ಒಳಗೆ ಹೆಚ್ಚು ನ್ಯೂಟ್ರಿಯನ್ಸು, ಮೈಕ್ರೋ ನ್ಯೂಟ್ರಿಯನ್ಸು ಇದೆಲ್ಲ ಇರ್ತದ್ರಿ. ಈಗ ಹಣ್ಣನ್ನು ನಾವು ಊಟ ಆದ್ಮೇಲೆ ಅಥವಾ ಊಟದ ಜೊತೆಗೆ ತಗೊಂಡ್ರೆ ಏನೇನೂ ಲಾಭ ಆಗಲ್ಲ. ನಮಗೆ ಲಾಭ ಹೆಚ್ಚಾಗಬೇಕು ಅಂತಂದ್ರೆ ಊಟದಕ್ಕಿಂತ ಮುಂಚೆ ಅರ್ಧ ಗಂಟೆ ಇರಬೇಕಾದ್ರೆ ನಾವು ಹಣ್ಣನ್ನು ತಗೋಬೇಕು. ಹಣ್ಣನ್ನು ತಗೊಂಡು ಅರ್ಧ ಗಂಟೆ ಆದಮೇಲೆ ಅದೆಲ್ಲ ರಿಲೀಸ್ ಮಾಡಿರ್ತದೆ ಹಣ್ಣಿಂದೆಲ್ಲ ನಮ್ಮ ಶರೀರದೊಳಗೆ. ನಾವು ಊಟ ಮಾಡಿದ್ದನ್ನು ಇನ್ನಷ್ಟು ನೀಟಾಗಿ ಅಬ್ಸಾರ್ಬ್ ಮಾಡಲಿಕ್ಕೆ, ನಮ್ಮ ಶರೀರ ಚಟುವಟಿಕೆಯಿಂದ ಇರಲಿಕ್ಕೆ ನಮಗೆ ಹಣ್ಣುಗಳು ಸಹಾಯ ಮಾಡ್ತವೆ.
1: ಅಂದ್ರೆ ಊಟಕ್ಕಿಂತ ಮುಂಚೆ
0: ಅರ್ಧ
1: ಹಣ್ಣುಗಳನ್ನು ತೆಗೆದುಕೊಳ್ಬೇಕು ಅಂತ. ದಿನದಲ್ಲಿ ನೀರನ್ನು ಎಷ್ಟು ಕುಡಿಬೇಕು ಹೇಳ್ಬಿಡಿ ಡಾಕ್ಟ್ರೆ.
0: ಅಂದ್ರೆ ನಾವು ಈಗ ಎವರೇಜ್ ಮನುಷ್ಯರು 2-3 ಲೀಟರ್ ನೀರು ಕುಡಿಬೇಕು ಅಂತ ಹೇಳಿ. ಅದು ಒಂದು ವೇಳೆ ನೀರಿನ ಅಂಶ ಕಡಿಮೆ ಆಯ್ತಾ ಹೋಯ್ತು ಅಂತಂದ್ರೆ ನಮ್ದು ಶರೀರದೊಳಗಿಂತ ಅವಯವಗಳು ಸಹ ಅದು ತಮ್ಮ ಕೆಲಸವನ್ನ ಕಡಿಮೆ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಸೊ ಈಗ ನಾವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಒಂದೆರಡು ಗ್ಲಾಸ್ ಉಗುರು ಬೆಚ್ಚಗಿನ ನೀರನ್ನು ತಗೋಬೇಕು. ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಮುಂಚೆ ಅಥವಾ ಬ್ರೇಕ್ಫಾಸ್ಟ್ ಆದ್ಮೇಲೆ, ಅರ್ಧ ಗಂಟೆ ಮುಂಚೆ ಅಥವಾ ಅರ್ಧ ಗಂಟೆ ಆದ್ಮೇಲೆ ಜಾಸ್ತಿ ನೀರು ಕುಡಿಬಾರ್ದು. ಯಾಕಂದ್ರೆ ಅದು ನೀರೇನು ತಗೋತೀವಲ್ಲ, ಅದು ನೀರು ಊಟ ಮಾಡ್ಬೇಕಾದ್ರೂ ನಾವು ಒಂದು ಗ್ಲಾಸ್ ನೀರು ಇಟ್ಕೊಂಡು ಕೂತಿರ್ತೀವಿ, ಅದೆಲ್ಲ ತಗೋಬಾರ್ದು. ಯಾಕಂದ್ರೆ ಏನಾಗ್ತದೆ, ನಾವು ಊಟದ ಜೊತೆಗೆ ನೀರೆಲ್ಲ ಮಿಕ್ಸ್ ಆಗಿ ಡೈಜೆಷನ್ ಅಂದ್ರೆ ಅದರದ್ದು ಪಚನ ಕ್ರಿಯೆ ಡಿಸ್ಟರ್ಬ್ ಆಗ್ತದೆ. ಊಟ ಆದ್ಮೇಲೆ ಅರ್ಧ ಗಂಟೆ ಆದ್ಮೇಲೆ ನೀರು ಕುಡಿಬೇಕು. ಊಟ ಮಾಡ್ತಿರ್ಬೇಕಾದ್ರೆ ಸಸ್ವಲ್ಪ ಸಸ್ವಲ್ಪ ನೀವು ತಗೋಬೇಕು. ಮಜ್ಜಿಗೆ ಬೆಸ್ಟ್, ಊಟ ಮಾಡ್ತಿರ್ಬೇಕಾದ್ರೆ ಮಜ್ಜಿಗೆ ತಗೊಳ್ಳೋದು ಒಳ್ಳೆಯದು. ಅದರಿಂದ ನಮ್ಗೆ ಪಚನ ಕ್ರಿಯೆ ಒಳ್ಳೇದಾಗಿ ಆಗ್ತದೆ, ಅದ್ರ ಜೊತೆಗೆ ಅಬ್ಸಾರ್ಪ್ಷನ್ ಚಲೋ ಆಗ್ತದೆ. ನಾವು ಊಟ ಮಾಡಿದಂಥ ಎಲ್ಲನೂ ಅಂಶಗಳು ನಮ್ಗೆ ಶರೀರಕ್ಕೆ ಸಿಕ್ಕು ಶರೀರ ಚಟುವಟಿಕೆಯಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ.
1: ಅಂದ್ರೆ ಊಟ ಆದ ತಕ್ಷಣ ನೀರು ಕುಡಿಬೇಡಿ ಅಂತ ಹೇಳಿದ್ರೆ, ಹಾಗೆ ಮಲಗೋಕ್ಕಿಂತ ಮುಂಚೆನೂ ಕುಡಿಬೇಡಿ ಅಂತ, ಈ ತಪ್ಪುಗಳನ್ನು ಮಾಡಬೇಡಿ ಅಂತ ಹೇಳಿದ್ರೆ, ಆದ್ರೆ ಸಾಮಾನ್ಯವಾಗಿ ಆರೋಗ್ಯ ಕೆಡಬೇಕಾದ್ರೆ ಮಾಡುವ ದೊಡ್ಡ ತಪ್ಪುಗಳು ಯಾವುವು?
0: ಈಗ ಪ್ರಸ್ತುತ ಸಮಾಜದೊಳಗ ಎಲ್ಲರೂ ಹೆಚ್ಚು ಅನುಭವಿಸುವಂಥದ್ದು ಖಾಯಿಲೆಗಳು ಅಂತಂದ್ರೆ ಮುಖ್ಯವಾಗಿ ಅರ್ಥ್ರೈಟಿಸ್ಸು, ಕ್ಯಾನ್ಸರು, ಆಮೇಲೆ ಆಸಿಡಿಟಿ ಪ್ರಾಬ್ಲಮ್ಸ್ ಇರ್ತದೆ, ಪ್ಲಸ್ ಅದ್ರ ಜೊತೆಗೆ ಶುಗರ್ ಅಂದ್ರೆ ಹೈ ಡಯಾಬಿಟೀಸ್, ಬ್ಲಡ್ ಶುಗರ್ ಇವೆಲ್ಲನು ಎಷ್ಟು, ಹಾರ್ಟ್ ಅಟ್ಯಾಕ್ಸ್ ಇವೆಲ್ಲನು ಮುಖ್ಯವಾಗಿ ಈ ಸದ್ಯದ ಸಮಯದಲ್ಲಿ ನಾವು ಅನುಭವಿಸುವಂತ ಅನಾರೋಗ್ಯಗಳು. ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ನಮ್ದು ಆಹಾರ ನೀರಿನ ಜೊತೆಗೆ ನಮ್ದು ಜೀವನ ಶೈಲಿನೂ ಮಹತ್ವದ್ದದ. ಅಂದ್ರೆ ನಾವು ಮಾಡುವಂತ ಚಟುವಟಿಕೆ ಸತತ, ನಮ್ಮ ಶರೀರ ಸತತ ಚಟುವಟಿಕೆಯಿಂದ ಇರಬೇಕು. ಒಂದು ಒಂದು ಸೈಂಟಿಫಿಕ್ ಸ್ಟಡಿ ಮಾಡಿದ್ರು, ಅದರೊಳಗೆ ಏನು ಇನ್ಕ್ಲೂಡ್ ಮಾಡಿದ್ರು ಅಂದ್ರೆ ಹೆಂಗೆ ಏಜಿಂಗ್ ಪ್ರೊಸೆಸ್ ಹೆಂಗದ ಅಂಥೇಳಿ ಅದನ್ನು ಅಭ್ಯಾಸ ಮಾಡಿದರು. ಅವರು ಯಾರು ವಯಸ್ಸಾದರು 60 ಮೇಲದಾರಲ್ಲ, ಅವರೆಷ್ಟು ತಮಗೆಷ್ಟು ಸಾಧ್ಯದಲ್ಲ ಅಷ್ಟು ಚಟುವಟಿಕೆಗಳನ್ನು ಮಾಡ್ತಿದ್ರು, ಅವ್ರದ್ದು ಹೆಲ್ದಿ ಏಜಿಂಗ್ ಇತ್ತು, ಅವ್ರದ್ದು ಆರೋಗ್ಯ ಒಳ್ಳೇದಾಗಿತ್ತು. ಯಾರು ಸೆಡೆಂಟರಿ ಲೈಫ್ ಕೂತಲ್ಲೇ ಕೂಡ್ತಾರೆ, ಕೂತಲ್ಲೇ ಇದು ಮಾಡ್ತಾರೆ, ಏನು ವಾಕಿಂಗ್ ಇಲ್ಲ ಅಥವಾ ಚಟುವಟಿಕೆ ಇಲ್ಲ, ಮನೆಯೊಳಗಿರುವಂಥ ಸಿಂಪಲ್ ಕೆಲಸಗಳನ್ನು ಸಹ ಮಾಡಿದರೆ ನಮ್ಮದು ಬಾಡಿ ಆಕ್ಟಿವ್ ಇರ್ತದೆ. ಚಟುವಟಿಕೆ ಇರುವುದೊಂದು ಇನ್ನೊಂದು ಮುಖ್ಯ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಒಂದು ಅಂಶ. ಇದ್ರ ಜೊತೆಗೆ ಮನಸ್ಸಿನ ಆರೋಗ್ಯನೂ ಸಹ ಮಹತ್ವದ್ದಿರ್ತದೆ. ಸೊ ಆಹಾರ ಅಂತಂದ್ರೆ ಯಾವುದು ಶರೀರದೊಂದಿಗೆ ಮನಸ್ಸಿನ ಆರೋಗ್ಯವನ್ನು ಕಾಪಾಡ್ತದೋ ಅದಕ್ಕೆ ನಾವು ನಿಜವಾದ ಆಹಾರ ಅಂತೇಳಿ.
1: ಸರಿ ಡಾಕ್ಟ್ರೆ, ಕೊನೆಯದಾಗಿ ಹೋಗ್ತಾ ಹೋಗ್ತಾ ಆರೋಗ್ಯಕ್ಕಾಗಿ ಪ್ರತಿಯೊಬ್ಬರು ಪಾಲಿಸಬೇಕಾದ ಸರಳ ಸೂತ್ರಗಳು ಯಾವುವು ಅಂತೀರಾ?
0: ಸೊ ಕೊನೆಯದಾಗಿ ನಾವು ಏನ್ ಹೇಳುವುದಂತಂದ್ರೆ ಯಾವುದು ಆಹಾರ ಏನದಲ್ಲ, ಇದು ಯಾವುದು ಶರೀರದೊಂದಿಗೆ ಮನಸ್ಸಿನ ಆರೋಗ್ಯವನ್ನು ಕಾಪಾಡ್ತದೋ ಅದಕ್ಕೆ ನಾವು ನಿಜವಾದ ಆಹಾರ ಅಂತ ಹೇಳ್ತೀವಿ. ಈ ಆಹಾರದೊಳಗೆ ನಾವು ಯೋಗಿಕ ಆಹಾರವನ್ನು ತಗೊಂಡ್ರೆ

0: ಅಂದ್ರೆ ನಾವು ಯೋಗವನ್ನು ಜೀವನದೊಳಗೆ ಅಳವಡಿಸ್ಕೋಬೇಕು, ಯೋಗಾಸನಗಳನ್ನು ಮಾಡಬೇಕು. ಅದ್ರ ಜೊತೆಗೆ ಯಾವುದು ಮನಸ್ಸನ್ನು ಮತ್ತು ಶರೀರವನ್ನು ಯೋಗದ ಪ್ರಕಾರ ಆಹಾರದೊಳಗೆ ಸಾತ್ವಿಕ ಆಹಾರ, ರಾಜಸಿಕ ಆಹಾರ ಮತ್ತು ತಾಮಸಿಕ ಆಹಾರ ಅಂತೇಳಿ ಬರ್ತದೆ. ಈ ಸಾತ್ವಿಕ ಆಹಾರ ಅಂತಂದ್ರೆ ಏನು, ಫ್ರೆಶ್ ಪ್ರಿಪೇರ್ಡ್ ಆಗಿದ್ದು ಅಂದರೆ ಫ್ರೆಶ್ ತಯಾರು ಮಾಡಿದಂಥ ಆಹಾರ ಇರ್ಬೋದು. ಆಮೇಲೆ ನಾವು ಮನೆಯೊಳಗೆ ತಯಾರು ಮಾಡಿದಂಥ ಆಹಾರ ಎಲ್ಲವನ್ನು ಹಸಿರು ತಪ್ಪಲ ಪಲ್ಲೆ ಅಥವಾ ರೊಟ್ಟಿ ಚಪಾತಿ ಅನ್ನ ಸಾರು ಬೇಳೆ ಸಾರು ಇವನ್ನೆಲ್ಲ ಒಳಗೊಂಡಿರುವಂಥ ಆಹಾರ ಸಾತ್ವಿಕ ಆಹಾರ ಅಂತ ಹೇಳಿ ಹೇಳ್ತೀವಿ. ಇನ್ನು ರಾಜಸಿಕ ಆಹಾರ ಅಂತಂದ್ರೆ ಹೆಚ್ಚು ಖಾರ ಇರ್ತದೆ, ಹೆಚ್ಚು ಕರಿದಂಥ ಆಹಾರಗಳು ಮತ್ತು ಹೆಚ್ಚು ಕಹಿಯಾದಂಥದ್ದು ಹುಳಿಯಾದಂಥ ಆಹಾರಗಳು ಇವನ್ನೆಲ್ಲನೂ ನಾವು ರಾಜಸಿಕ ಆಹಾರವಂತ ಹೇಳ್ತೀವಿ. ಇನ್ನು ತಾಮಸಿಕ ಆಹಾರದೊಳಗೆ ಸ್ಟೋರ್ಡ್ ಅಂದ್ರೆ ನಾವು ಈಗ ಆಹಾರ ತಯಾರು ಮಾಡಿ ಫ್ರಿಜ್ ಒಳಗಿಟ್ಟು 24 ತಾಸು ಆದಮೇಲೆ ಆಹಾರ ತಗೊಳ್ಳೋದು ಅದು ಸಹ ತಾಮಸಿಕ ಆಹಾರ. ಅರ್ಧ ಬೆಂದಿರುವಂಥ ಆಹಾರ ತಾಮಸಿಕ ಆಹಾರ. ಇದು ಅಂದರೆ ನಮ್ಮ ಶರೀರವನ್ನು ಹೆಚ್ಚು ಅನಾರೋಗ್ಯಕ್ಕೆ ಈಡು ಮಾಡುವಂಥದ್ದು ಆಹಾರ ತಾಮಸಿಕ ಆಹಾರ. ಇದ್ರ ಜೊತೆಗೆ ನಮ್ಮದು ಕೊನೆಯದಾಗಿ ಒಂದು ಮಾತು ಏನು ಅಂತಂದ್ರೆ, ನಾವು ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡೋದ್ರಿಂದ ನಮ್ಮ ಶರೀರ ಸ್ವಸ್ಥ ಆಗ್ತದೆ. ಶರೀರ ಸ್ವಸ್ಥ ಆಗೋದ್ರಿಂದ ಅಂದ್ರೆ ನಮ್ಮ ಶರೀರ ಮನಸ್ಸು ಬುದ್ಧಿ ಅಹಂಕಾರ ಇವೆಲ್ಲವೂ ಒಂದನ್ನೊಂದು ಡಿಪೆಂಡ್ ಆಗ್ಯಾವ. ಅದಕ್ಕೋಸ್ಕರ ನಾವು ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡೋದ್ರಿಂದ ನಮ್ಮ ಶರೀರ ಸ್ವಸ್ಥ ಆಗ್ತದೆ. ಶರೀರ ಸ್ವಸ್ಥ ಆಗೋದ್ರಿಂದ ನಮ್ಮ ಮನಸ್ಸು ಸ್ವಸ್ಥ ಆಗ್ತದೆ. ಮನಸ್ಸು ಸ್ವಸ್ಥ ಆಗೋದ್ರಿಂದ ಬುದ್ಧಿ ಚುರುಕಾಗ್ತದೆ. ಬುದ್ಧಿ ಚುರುಕಾಗೋದ್ರಿಂದ ನಮ್ಮ ಮಾಡುವಂಥ ಕರ್ಮಗಳು ಒಳ್ಳೆಯದಾಗಿ ಆಗ್ತವೆ. ಇದರಿಂದ ನಮ್ಗೆ ಖುಷಿ ಆಗ್ತದೆ, ಆನಂದವಾಗಿರಲಿಕ್ಕೆ ಸಹಾಯ ಆಗ್ತದೆ. ನಾವು ಆನಂದ ಇದ್ವಿ ಅಂತಂದ್ರೆ ನಮ್ಮ ಕುಟುಂಬ ಸ್ವಸ್ಥ ಆಗ್ತದೆ. ನಮ್ಮ ಕುಟುಂಬ ಸ್ವಸ್ಥ ಆದ್ರೆ ನಮ್ಮ ಸಮಾಜ ಸ್ವಸ್ಥ ಆಗ್ತದೆ. ಹಾಗೇನೆ ನಾವು ಹಿತ್ ಬುಕ್ ಮಿತ್ ಬುಕ್ ಕ್ಷುತ್ ಬುಕ್ ಋತ್ ಬುಕ್ ನತೂ ರೋಗವಾನ್ ಭವತಿ ಅಂತ ಹೇಳ್ತಾರೆ. ಹಿತವಾದದ್ದನ್ನು ಮಿತವಾಗಿ ಹಸಿವಾದಾಗ ಋತುಕ್ಕನುಸಾರವಾಗಿ ನಾವು ಒಳ್ಳೆಯ ಕಾರ್ಯ ಮಾಡಿ ಸಂಪಾದಿಸಿರುವಂಥ ಹಣದಿಂದ ನಾವು ಆಹಾರವನ್ನು ತಯಾರು ಮಾಡಿ ಯಾರು ಸ್ವೀಕಾರ ಮಾಡ್ತೀವೋ ಎಂದೂ ರೋಗಿಗಳಾಗುವುದಿಲ್ಲ ಅಂಥೇಳಿ ಒಂದು ಉಲ್ಲೇಖದ. ಹಾಗೆಯೇ ನಾವು ಪ್ರತಿಯೊಂದು ಆಹಾರವನ್ನು ಸ್ವೀಕಾರ ಮಾಡಬೇಕಾದ್ರೆ ನಮಗೆ ಒಲುಮೆ ಇರಬೇಕು. ಅಂದರೆ ಇದೊಂದು ಹೇಳ್ತಾರೆ, ಉಣುವಾಗ ಒಲುಮೆ ತುಂಬಿ ಬರಲಿ, ಗಣ ಪ್ರಾಣಿಗಳು ನಮ್ಮನ್ನು ರಕ್ಷಿಸಲಿ, ಋಣ ಬಾರದಿ ಮನವು ಮಣಿಯುತ್ತಿರಲಿ, ಕಣಕಣದ ಉಪಯೋಗ ವೆಮಗಿರಲಿ. ಹೀಗೆ ನಾವು ಊಟವನ್ನು ಸ್ವೀಕಾರ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ಒಂದು 100 ವರ್ಷಗಳವರೆಗೂ ನಾವು ಕಾಪಾಡ್ಕೋಬಹುದು ಅಂತ ಹೇಳ್ತೀನಿ.
1: ನೋಡಿ ಪ್ರಿಯ ಕೇಳುಗರೆ, ಆರೋಗ್ಯಕರ ದೇಹ ಹಾಗೂ ಆರೋಗ್ಯ ಒಂದಕ್ಕೊಂದು ಪೂರಕವಾಗಿವೆ ಅಂತ ಡಾಕ್ಟರು ಇದುವರೆಗೆ ಹೇಳಿದರು. ಡಾಕ್ಟರೇ, ನಿಮಗೆ ಸಂಪರ್ಕಿಸಬೇಕಾದ ನಂಬರ್ಗಳನ್ನು ಒಮ್ಮೆ ಹೇಳಿಬಿಡಿ.
0: 8792544340.
1: ಸರಿ, ಇನ್ನೊಮ್ಮೆ ನಾನು ನಂಬರ್ಗಳನ್ನು ಹೇಳ್ಬಿಡ್ತೀನಿ, ನೋಟ್ ಮಾಡ್ಕೊಳ್ಳಿ. 8772544340 ಈ ನಂಬರ್ಗಳಿಗೆ ಡಾಕ್ಟರ್ ಜ್ಯೋತಿ ಖುದ್ನಾಪುರ್ ಅವರಿಗೆ ನೀವು ಸಂಪರ್ಕಿಸಬಹುದು. ಪ್ರಿಯ ಕೇಳುಗರೆ, ನೋಡಿ, ಆಹಾರವನ್ನು ಹಿತವಾಗಿ ಮಿತವಾಗಿ ಸೇವಿಸಿ ಹಾಗೂ ನಿಯಮಿತವಾಗಿ ಯೋಗ ಮಾಡುವುದನ್ನು ಮರೆಯಬೇಡಿ. ಆರೋಗ್ಯವಾಗಿರಿ, ಸುಖವಾಗಿರಿ, ಹಿರಿಯರ ಕಾಳಜಿಯನ್ನು ತೆಗೆದುಕೊಳ್ಳಲು ಮರೆಯಬೇಡಿ ಅಂತ ಹೇಳ್ತಾ ನಮಸ್ಕಾರ ಡಾಕ್ಟರೇ.
0: ನಮಸ್ಕಾರ.
2: ಇದುವರೆಗೆ ಆರೋಗ್ಯ ಮತ್ತು ಆಹಾರದ ಕುರಿತು ಮಾತನಾಡಿದವರು ಡಾಕ್ಟರ್ ಜ್ಯೋತಿ ಖುದನಾಪುರ್. ಇವರನ್ನ ಸಂದರ್ಶಿಸಿದವರು ಸವಿತಾ ದೇಶ್ಮುಖ್, ನಿರ್ವಹಣೆ ಕೆವಿ ಕೃಷ್ಣಪ್ಪ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.
3: ಪ್ರಿಯೇ, ಪ್ರೇಯಸಿ, ಸರಳವಾಗಿ ನಲ್ಲೆ ಎನ್ನಲೆ, ಸಹಜ ಸುಂದರಿ ಎನ್ನಲೆ, ಪ್ರೇಮ ಚಕೋರಿ ಎನ್ನಲೆ, ನೀ ಬರೆದ ಪ್ರೇಮ ಪತ್ರದ ಮೊದಲ ಸಾಲುಗಳನ್ನು ಓದುತ್ತಲೇ ಆಸೆಯ ಹಕ್ಕಿ ಆಕಾಶಕ್ಕೆ ಹಾರಿತು.

ಏಕೆ ತಲೆ ತಗ್ಗಿಸಿದೆ? ಸಂಕೋಚವೇ? ಕೈಗಳಿಂದ ಮುಖ ಮುಚ್ಚಿಕೊಂಡರು ಆ ಬೆರಳುಗಳ ಸಂದಿಯಿಂದ ಇಣುಕುತ್ತಿರುವ ಕಣ್ಣುಗಳು ಏನೇನೋ ಕೇಳುತ್ತಿವೆಯಲ್ಲ. ನಾಚಿ ನಾಚಿ ಏನೇನೋ ನೋಡಿದೆ, ಅಂತೂ ಇಂತೂ ನನ್ನನ್ನೇ ಕರೆದೇ.

ಆತ್ಮೀರೆ, ಕರುಣಾಮಯ ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳುತ್ತಿದ್ದೀರಿ. ವಿಜಯಪುರ ಆಕಾಶವಾಣಿ. ವಿಜಯಪುರ ಆಕಾಶವಾಣಿ ಇನ್ನು ಮುಂದೆ ಕಾರ್ಯಕ್ರಮಗಳ ಪರಿಚಯ ಕೇಳಿ. ಸರಿಯಾಗಿ 6:10 ಚಜ್ಜರೊಟ್ಟಿ ಚೌಳಿಕಾಯಿ, ನಂತರ ನೀತಿಕತೆ ಪ್ರಸಾರವಾಗಲಿದೆ. ಅವಲೋಕನ ಕಾರ್ಯಕ್ರಮ 6:30 ಬೆಂಗಳೂರು ನಿಲಯದಿಂದ. ಕಿಸಾನ್ ವಾಣಿ 6:51 ಇವತ್ತು ಹೈನು ರಾಸುಗಳಲ್ಲಿ ಕಿವಿ ಸೋಂಕು ರೋಗದ ಬಗ್ಗೆ ಮಾಹಿತಿ ಕುರಿತು ಬೆಂಗಳೂರಿನ ಹೆಬ್ಬಾಳದ ಪಶುವೈದ್ಯಕೀಯ ಕಾಲೇಜಿನಲ್ಲಿ ಹಿರಿಯ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ವೀರೇಗೌಡ ಅವರೊಡನೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಿಗೌಡ, ನಂತರ ಕೆಲವು ಜನಪದ ಗೀತೆಗಳು. 7:45 ವಿಧಾನಮಂಡಲದಲ್ಲಿ ಇಂದು ಬೆಂಗಳೂರು ನಿಲಯದಿಂದ ಕನ್ನಡ ಚಿತ್ರಗೀತೆಗಳು ಸರಿಯಾಗಿ 8:00. 8:15 ಮಾನ್ಯ ಪ್ರಧಾನಮಂತ್ರಿಗಳು ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ರೋಜಗಾರ ಮೇಳದಲ್ಲಿ ಅಂತರ್ಜಾಲದ ಮೂಲಕ ಭಾಗವಹಿಸಿದ್ದ ಕಾರ್ಯಕ್ರಮದ ಆಯ್ತ ಭಾಗ ಪ್ರಸ್ತುತಿ ಕೆವಿ ಕೃಷ್ಣಪ್ಪ ಅವರು. ಸಹಕಾರ ಬೆಂಗಳೂರಿನ ಪ್ರಾದೇಶಿಕ ಸುದ್ದಿ ವಿಭಾಗ. ಇನ್ನು 8:30 ಕೇಂದ್ರ ಸರ್ಕಾರದ ರಕ್ಷಣಾ ಸಚಿವರಾದ ಶ್ರೀ ರಾಜನಾಥ್ ಸಿಂಗ್ ಅವರು ಇತ್ತೀಚೆಗೆ ಬೆಂಗಳೂರಿನ ಎಚ್ಎಎಲ್ನಲ್ಲಿ ಭಾಗವಹಿಸಿದ ಕಾರ್ಯಕ್ರಮದ ಆಯ್ದ ಭಾಗ. ಈ ಕಾರ್ಯಕ್ರಮದ ಪ್ರಸ್ತುತಿ ಕೂಡ ಕೆವಿ ಕೃಷ್ಣಪ್ಪ ಅವರದು, ಸಹಕಾರ ಪ್ರಾದೇಶಿಕ ಸುದ್ದಿ ಸೇವಾ ವಿಭಾಗ. ಸ್ಪಾಟ್ಲೈಟ್ ಕಾರ್ಯಕ್ರಮ 9:15. ಮನಿ ಟಾಕ್ 9:30. ಏಷ್ಯನ್ ಗೇಮ್ಸ್ 2026.

ಈ ಕುರಿತು ಅಂದರೆ ಈ ದಿನದ ವಿಶೇಷ ಮುಖ್ಯಾಂಶಗಳನ್ನು ಕೇಳಲಿದ್ದೀರಿ ಸರಿಯಾಗಿ 10 ಗಂಟೆಗೆ ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಗೀತಾ ಚಂದ್ರಿಕೆ, ಮೆಲೋಡಿ ಟೈಮ್ಸ್, 10:30.

ಸ್ನೇಹಿತರೆ, ಈಗ ತಾನೇ ಹೇಳಿರುವಂತೆ ಇವತ್ತು 8:15 ದೇಶದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಮಂಗಳೂರಿನಲ್ಲಿ ನಡೆದ ರೋಜಗಾರ ಮೇಳದಲ್ಲಿ ಅಂತರ್ಜಾಲದ ಮೂಲಕ ಭಾಗವಹಿಸಿದ್ದ ಕಾರ್ಯಕ್ರಮದ 5 ಪ್ರಸ್ತುತಿ ಕೆವಿ ಕೃಷ್ಣಪ್ಪ ಅವರದು. ಸಹಕಾರ ಪ್ರಾದೇಶಿಕ ಸುದ್ದಿ ಸೇವಾ ವಿಭಾಗ. ಇದುವರೆಗೆ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡ್ರಿ. ಇದು ವಿಜಯಪುರ ಆಕಾಶವಾಣಿ. ಸರಿಯಾಗಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಏನಕ್ಕ ಮಾತಿನ ಬಗ್ಗೆ ಭಯಂಕರ ಆಡ್ತಾ ಇದ್ರು, ಕರೆದವ್ರು ಯಾರಕ್ಕ ಇದು?
1: ಇದು ಸರ್ವಜ್ಞನ ತ್ರಿಪದಿ ನೋಡ್ಪ. ಇದು ಸರ್ವಜ್ಞ ಅಂದ್ರ ಬಹಳಷ್ಟು, ತ್ರಿಪದಿ ಅಂದ್ರೇನು ಮೂರು ಸಾಲಿನ ಪದ್ಯಗಳು. ಸರ್ವಜ್ಞ ತನ್ನ ಮೂರು ಸಾಲಿನ ಪದ್ಯಗಳಿಗೆ ಬಹಳ ಪ್ರಖ್ಯಾತಿಯನ್ನ ಪಡ್ಕೊಂಡಂತ ಒಬ್ಬ ವಚನಕಾರರು.
0: ಇವೆಲ್ಲ ಮಾತಿನ ಬಗ್ಗೆ ಇಷ್ಟೆಲ್ಲ ಚೆನ್ನಾಗಿ ಬರ್ದಿದ್ದಾರೆ ತಾನೆ?
1: ಬರೇ ಮಾತಲ್ಲ, ನಮ್ಮ ಹಿರಿಯರು ಏನ್ ಹೇಳ್ತಾರ ಗೊತ್ತೇನು? ಆಡು ಮುಟ್ಟದ ಗಿಡ ಇಲ್ಲ, ಸರ್ವಜ್ಞ ಹೇಳದ ವಿಷಯನೇ ಇಲ್ಲಂತ.
0: ಅಷ್ಟು ಜ್ಞಾನ.
1: ಅಂದ್ರೆ ಅವ್ರು ಏನ್ ಹೇಳ್ತಾರೆ ನಮ್ಮ ಹಿರಿಯರು, ಆಡು ಮುಟ್ಟದ ಸೊಪ್ಪಿಲ್ಲ, ಸರ್ವಜ್ಞ ಹೇಳದ ವಿಷಯ ಇಲ್ಲ. ಎಲ್ಲ ವಿಷಯಗಳ ಬಗ್ಗೆ ತನ್ನ ಮೂರು ಸಾಲಿನ ಪದ್ಯದೊಳಗ ಅವರು ಹೇಳ್ಯಾರಂತ. ಬಹಳಷ್ಟು ಅವರು ತ್ರಿಪದಿ ವಚನಗಳು ಅದಾವ. ಆಮೇಲೆ ಇದ್ರೊಳಗ ಅಂದ್ರೆ ನಮ್ಮ ಮಾತು ಹೆಂಗಿರ್ಬೇಕು, ಮಾತಿನಿಂದನೆ ನೋಡು ನಗೆನೂ ಹುಟ್ಟತೈತಿ, ಆಮೇಲೆ ಹೊಗೆನು ಆಡ್ತೈತಿ. ಹೊಗೆ ಆಡ್ತೈತಿ ಅಂದ್ರೆ ಏನು? ಜಗಳ
0: ಜಗಳ ಆಗ್ತದೆ. ಮಾತು ಮೃದುವಾಗಿದ್ರೆ ಮಾತ್ರ ಚೆನ್ನಾಗಿ, ಸರಳ ಇತ್ತು ಅಂದ್ರೆ ಚೆನ್ನಾಗಿ ಮಾತಾಡ್ತೀವಿ. ಒಂಥರ ನಾವು ಏನಾದ್ರೂ ತಪ್ಪು ಮಾತಾಡ್ತೀವಿ ಅಂತ ತಿಳ್ಕೊಳ್ರಿ,
1: ಜಗಳ
0: ಹತ್ತು ಜಗಳ.
1: ಹಾ, ಅದಕ್ಕೆ ಅವ್ರು ಹೇಳ್ತಾರ, ಮಾತಿನಿನ್ ನಗೆ ಹೊಗೆಯು. ಮಾತಿನಿನ್ ಅಂದ್ರ ನಾವು ಏನೆಲ್ಲ ಮಾಡಿದ್ರು ನಮ್ಮ ಮಾತು ಒಂದ್ ಲೆಕ್ಕಕ್ಕಿರ್ಬೇಕು.
0: ಮಾತಿನಿಂದಲೇ ಮೃತ್ಯು, ಮಾತಿನಿಂದಲೇ ಸನ್ಮಾನ.
1: ಹಾ, ಅದೇ ಅದೇ. ಹಂಗಾಗಿ ಮಾತಾಡಿದ್ರ ಹೆಂಗಿರ್ಬೇಕು ಅಂತಂದ್ರ
0: ಅದ್ಭುತವಾಗಿರ್ಬೇಕು,
1: ಅದ್ಭುತವಾಗಿರ್ಬೇಕು, ಅದ್ಭುತವಾಗಿರ್ಬೇಕು. ಆಮೇಲೆ ನನ್ನ ಬಹಳ ಪಂಡಿತದೀನಿ, ನನ್ನ ಬಹಳಷ್ಟು ವಿಷಯಗಳನ್ನ ನಾ ತಿಳ್ಕೊಂಡಿನಿ ಅಂತ ಹೇಳಿ ಬಹಳಷ್ಟು ದೊಡ್ಡ ದೊಡ್ಡ ಶಬ್ದಗಳನ್ನ ಬಳಸಿ ನಾನಲ್ಲಿ ಮಾತಾಡ್ಕೋತ ನನ್ನ ಜ್ಞಾನವನ್ನ ಅಲ್ಲಿ ಪಸರಿಸ್ಕೋತ ಕೂತ್ನಿ ಅಂತಂದ್ರ ತಿಳಿಬೇಕಲ್ಲ,
0: ಗೊತ್ತಾಗ್ಬೇಕು,
1: ಗೊತ್ತಾಗ್ಬೇಕಲ್ಲ. ಅಂಥ ಮಾತನೂ ಉಪಯೋಗ ಇಲ್ಲ. ಅದಕ್ಕ ಈಗ ಹವ್ಯಾಸಿ ಕೆಲವೊಬ್ರು ಮಾತುಗಾರರು ಇರ್ತಾರೆ, ಇದು ಯಾವ್ದು ಕಾಮಿಡಿಯನ್ ಅಂತ ಹೇಳಿ ಬರ್ತಾರ ನೋಡ್, ಚಲನಚಿತ್ರ ಒಳಗ ಧಾರಾವಾಹಿ ಒಳಗ ಬರ್ತಾರ ನೋಡ್, ಅವ್ರು ಎಷ್ಟು ಚಂದ ಮಾತಾಡ್ತಾರ. ಅವ್ರು ಮಾತಿನ ಮುಖಾಂತರನೇ ನಗೆ ಹೊನಲನ್ನೇ ಹರಿಸ್ಬಿಡ್ತಾರ ಅವ್ರು. ಹಂಗಾಗಿ ಮತ್ತೆ ನಾವು ನಮ್ಮ ಸಂಬಂಧಿಕರ ಜೊತೆ ಮಾತಾಡ್ಬೇಕಾತಂದ್ರ, ನಮ್ಮ ಮನೆ ಆಜುಬಾಜುದವ್ರ ಜೊತೆ ಮಾತಾಡ್ಬೇಕಾತಂದ್ರ, ವಿಶೇಷವಾಗಿ ನಮ್ಮ ಮನೆಯೊಳಗೆ ಕೆಲವೊಂದು ಸಂಬಂಧಗಳು ಇರ್ತಾವ, ಅವ್ರ ಜೊತೆನೂ ಆ ಮಾತಿನ ಸೂಕ್ಷ್ಮತೆಯನ್ನ ನಾವು ಕಾಪಾಡ್ಕೊಂಡೇ ಇರಬೇಕು.
0: ಜಾಗೃತಿ
1: ಬಹಳ
0: ಒಂದು ವಿಷಯವಾಗಲಿ,
1: ಬಹಳ ವಿಚಾರ ಮಾಡಿ ಮಾತಾಡ. ಈಗ ನಾವ್ ಒಂದು ಮಾತಾಡ್ಬೇಕು ಅಂದ್ರೆ ಅದ್ರ ಬಗ್ಗೆ ಹತ್ತು ಸಲ ವಿಚಾರ ಮಾಡ್ಬೇಕು.
0: ಅಂದಾಗ ಮಾತ್ರ ಅದು,
1: ನಾ ಬಹಳ ಶಾಣೆ ಆದೀನಿ ಅಂತ ಹೇಳಿ, ನಾ ಬಹಳ ಶಾಣೆಕಿದ್ದೀನಿ ಅಂತ ಹೇಳಿ, ನಾ ಬಹಳ ವಿಚಾರ ಮಾಡ್ಲಾರಿ ಮಾತಾಡಕ್ ಹೋದ್ನಿ ಅಂತಂದ್ರ ಆ ಮಾತು ಬಹುಶಃ ಹೊಗೆಯನ್ನೇ ಆಡಿಸ್ತೈತಿ.
0: ಜಗಳ.
1: ಹಾ, ಹೊಗೆ ಅಂತಂದ್ರ ಜಗಳ, ಅಲ್ಲಿ ಜಗಳ ಬರ್ತೈತಿ. ಅಥವಾ ಆ ಮಾತಿನಿಂದ ವೈಮನಸ್ಸುಗಳಾಗ್ತಾವ,

0: ಮನಸ್ಸುಗಳು ಒಡಿತಾವು. ಹಂಗಾಗಿ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಕೂಡ ಹೇಳ್ಯಾರ
1: ಬಸವಣ್ಣವರು.
0: ಹಾ, ಬಸವಣ್ಣವರು ಮಾತೆಂಬುದು ಜ್ಯೋತಿರ್ಲಿಂಗ ಅಂತೇಳಿ ಹೇಳ್ಯಾರ. ಅದಕ್ಕೆ ಇನ್ನೂ ಹೇಳ್ಯಾರ ಅವ್ರು, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಅಂತ ಹೇಳಿ
1: ಮತ್ತೊಂದು ಹೇಳಿದಾರೆ. ಅತಿಶಿ ಮಾತಾಡಿದ್ರೆ ಮೂರ್ಖ ಅಂತ ಹೇಳಿದ್ದಾನೆ.
0: ಈಗ ಏನಾಗ್ತೈತಿ, ಈಗ ನೀ ನನ್ನ ಎದುರಿ ಕೂತಿಯ, ನಾನಿನ್ ಎದುರಿ ಕೂತೀನಿ, ಆಮೇಲೆ ನಾವು ನಮ್ಮ ಎದುರಿಗೆ ಕೂತಂತ ವ್ಯಕ್ತಿ ಇರಬಹುದು, ಜನರ ಸಮೂಹ ಇರಬಹುದು, ಅವರಿಗೆ ನನ್ನ ಮಾತುಗಳನ್ನ ಕೇಳುವಂತಹ ಒಂದು ವ್ಯವಧಾನ ಐತ್ಯೋ, ತಾಳ್ಮೆ ಐತ್ಯೋ, ಕುತೂಹಲ ಐತ್ಯೋ, ಅದನ್ನ ಮೊದಲು ನಾನು ಅಭ್ಯಾಸ ಮಾಡ್ಕೋಬೇಕು. ಅವ್ರಿಗೆ ಇತ್ತು ಅಂದ್ರೆ ಮಾತ್ರ ನಾ ಹೇಳಬೇಕು, ಇಲ್ಲಂದ್ರ ಅದ್ ಹೆಂಗಿರ್ತೈತಿ ಗೊತ್ತನ, ಹೊಳೆ ಹುಂಚೆ ಹಣ್ಣು ತೊಳೆದಂಗೆ ಇರ್ತೈತಿ.
1: ಈ ಮತ್ತೊಂದಕ್ಕದು, ಈಗ ಮನುಷ್ಯ ಮತ್ತು ಪ್ರಾಣಿ ವ್ಯತ್ಯಾಸ ಇರೋದಷ್ಟೇ.
0: ಹೌದೌದೌದು, ಅದಕ್ಕೆ ಎಲ್ಲ ಪ್ರಾಣಿಗಳ ಜಾತಿಗಳಲ್ಲಿನೇ ಮನುಷ್ಯನಿಗೆ ಒಂದು ಅಗ್ರಸ್ಥಾನ ಐತಿ, ಉನ್ನತವಾದ ಸ್ಥಾನ ಐತಿ. ಆ ಉನ್ನತವಾದ ಸ್ಥಾನ ಯಾಕೈತಿ ಅಂತಂದ್ರೆ ನಾವು ವಿಚಾರ ಶಕ್ತಿ ಇರುವುದರಿಂದ. ಈ ವಿಚಾರ ಶಕ್ತಿ ಪ್ರಾಣಿಗಳಲ್ಲೂ ಐತಿ, ಆದ್ರ ಕಡಿಮೆ. ಅತ್ಯಂತ ಅಗ್ರವಾದ ಉನ್ನತ ಒಂದು ವಿಚಾರ ಮಾಡುವಂತ ಒಂದು ಶಕ್ತಿ ಐತಿ ಅಂತಂದ್ರೆ ಅದು ಮನುಷ್ಯನಿಗೆ ಮಾತ್ರ.
1: ನಾವು ಮಾತನಾಡುವಾಗ ಯೋಚಿಸಿ ಮಾತನಾಡಿದ್ರೆ ತುಂಬಾ ಒಳ್ಳೇದಂತ ಹೇಳ್ತಾ ಇದ್ರಿ.
0: ನಿಂಗ ಗೊತ್ತದೇನು, ಸಿಕ್ಕ ಸಿಕ್ಕಂಗ ಮಾತಾಡದವ್ರಿಗೆ ಯಾರು ಮಾತಾಡ್ಸ್ಕೊಂಡಿರ್ತಾರಲ್ಲ, ಮಾನ ನಷ್ಟ ಮುಕದ್ದಮೆ ಹೇರ್ತಾರ. ಈಗ ನೋಡ, ಸುಮ್ಮನೆ ಹೋಗಿ ಮತ್ತೊಬ್ಬರು ಮನೆ ಮುಂದೆ ಹೋಗಿ ಏನ್ ಸಿಕ್ಕ ಸಿಕ್ಕಂಗ ಅವ್ರಿಗೆ ಬೈಕೋತ ಒದರಾಡ್ಕೋತ ನಿಂತ್ರ ಅವ್ರ ಯಾಕೆ ಅನ್ಸ್ಕೋತಾರಪ್ಪ, ಅವ್ರಿಗೆ ಹೊಲಸು ಹೊಲಸು ಬೇಗಳಗಳನ್ನ ಬೈಕೋತ ಏನಾರೇ ಅನ್ಕೋತ ನಿಂತ್ರ ಅವ್ರು ಸಿಸ್ಕ್ ಕೋರ್ಟ್ನಾಗ ಹೋಗ್ತಾರ, ಕಂಪ್ಲೇಂಟ್ ಮಾಡಿ ಮಾನ ನಷ್ಟ ಮುಕದ್ದಮೆ, ಇವ್ರು ನಮ್ಮ ಓಣ್ಯಾಗ ಬಂದು ಸಮಾಜದಾಗ ನನ್ನ ಮರ್ಯಾದೆ ಎಲ್ಲ ತೆಗ್ದಾರ, ಅವ್ರಿಗೆ ದಂಡ ಹಾಕರ ಅಂತೇಳಿ ಹಾಕಿಸ್ತಾರ. ಅಂದ್ರ ಅವ್ರು ಎಷ್ಟು ದಂಡ ಕೇಳ್ತಾರಲ್ಲ ಅಷ್ಟು ಕೊಡ್ಬೇಕಾದಂತ ಪರಿಸ್ಥಿತಿ ಬಹಳ ಸಲ ಬರ್ತೈತಿ.
1: ನಾನಂತೂ ಈ ವಿಷಯ ಮಾತಾಡಿದ್ರಲ್ಲ, ಭಯಂಕರ ವಿಚಾರ ಮಾಡಿ ಹತ್ತು ಸಲ ವಿಚಾರ ಮಾಡಿ ಅದನ್ನ ಪ್ರಸ್ತಾವನೆ ಮಾಡ್ತಾನಕ. ಆಯ್ತಾ, ಬಹಳ ಒಳ್ಳೆಯ ವಿಷಯ ಹೇಳಿದ್ವಿ.
0: ಮಾತು ಬೆಳ್ಳಿ ಮೌನ ಬಂಗಾರ ಅಂದಾರ. ಕೊನೆಯದಾಗಿ ನಿನ್ಗ ನಾ ಹೇಳಬೇಕು ಅಂತಂದ್ರ, ಮಾತು ಬೆಳ್ಳಿ ಮೌನ ಬಂಗಾರ, ಒಂದು ನೀತಿ ಕಥೆ ಅದ ಕೇಳದ.
1: ಓಕೆ, ಕೇಳೋಣ.
2: ತುಂಬಾ ದೂರದ ಊರಿನಿಂದ ಒಬ್ಬ ಶಿಷ್ಯ ಗುರುವನ್ನ ಭೇಟಿಯಾಗ್ಲಿಕ್ಕಾಗಿ ಬರ್ತಾನೆ. ಗುರುಗಳ ಹತ್ರ ಬಹಳಷ್ಟು ಸಂದೇಹ ಪ್ರಶ್ನೆಗಳನ್ನ ಹೊತ್ಕೊಂಡು ಆ ಶಿಷ್ಯ ಬಂದಿರ್ತಾನೆ. ಆದ್ರೆ ಆ ಗುರುಗಳು ಆ ಶಿಷ್ಯನ ಭೇಟಿಯ ಸಂದರ್ಭದಲ್ಲಿ ಮೌನ ವ್ರತಾಚರಣೆಯನ್ನ ಮಾಡ್ತಿರ್ತಾರೆ. ಆ ಗುರುಗಳು ಹೀಗೆ ಮೌನವಾಗಿ ಯೋಗದಲ್ಲಿ ಮಗ್ನರಾಗಿರ್ತಾರೆ. ಹೋಗಿ ಎದುರುಗಡೆ ಕುಳಿತುಕೊಳ್ತಾನೆ ಈ ಶಿಷ್ಯ. ಹೀಗೆ ಎದುರುಗಡೆ ಕುಳಿತುಕೊಂಡಂತಹ ಶಿಷ್ಯನಿಗೆ ಆ ಗುರುವಿನ ಎದುರುಗಡೆಯಿಂದ ಎದ್ದು ಬರಲಿಕ್ಕೆ ಮನಸ್ಸೇ ಆಗಲ್ಲ. ಏನೋ ಒಂಥರ ಖುಷಿ, ನೆಮ್ಮದಿ, ಶಾಂತಿ, ಆನಂದದ ದರ್ಶನವಾಗ್ತದೆ. ಹೀಗೆ ಸಮಯ ಕಳೆದಿದ್ದೇ ಗೊತ್ತಾಗೋದಿಲ್ಲ. ಹೀಗೆ ಶಿಷ್ಯ ಖುಷಿಯಿಂದ ಎದ್ದು ಹೊರಗಡೆ ಬಂದಾಗ ಅನುಭವದ ರೂಪದಲ್ಲಿ ಗುರುವಿನ ಮೌನದ ವಾತಾವರಣದಲ್ಲಿ ಮಿಂದು ಬಂದ ಶಿಷ್ಯನ ಸಂಶಯಗಳು ದೂರವಾಗ್ತವೆ. ಹೀಗೆ ಗುರುಗಳು ಆಚರಿಸ್ತಾ ಇರುವಂತಹ ಮೌನದ ಪ್ರಶಾಂತವಾದ ವಾತಾವರಣದಲ್ಲಿ ತನ್ನ ಮನದ ಗೊಂದಲಗಳೆಲ್ಲವೂ ಕೂಡ ಮರೆಯಾಗ್ಬಿಡ್ತವೆ. ಅದಕ್ಕೇನೆ ಹಿರಿಯರು ಹೇಳಿರೋದು, ಮೌನ ಬಂಗಾರ, ಮಾತು ಬೆಳ್ಳಿ ಅಂತ ಹೇಳಿ. ಶ್ರೋತೃಗಳೇ ಕೇಳಿದ್ರಲ್ಲ ಕಥೆಯನ್ನ, ನಮಸ್ಕಾರ.
3: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹನುಮಂತ ಚವ್ಹಾಣ್ ಹಾಗೂ ಮಹಾನಂದ ಬೋಳಿಶೆಟ್ಟಿ. ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಚರಕದಿಂದ ಬರುವ ನೂಲಿನ ಪ್ರತಿ ಎಳೆಯಲ್ಲೂ ನಾನು ದೇವರನ್ನು ಕಾಣುತ್ತೇನೆ. ಖಾದಿ ನಭೋಮಂಡಲದಲ್ಲಿನ ನೇಸರನಿದ್ದಂತೆ. ಹೀಗೆಂದವರು ಮಹಾತ್ಮ ಗಾಂಧೀಜಿ.

ಆತ್ಮೀಯರೇ, ವಿಜಯಪುರ ಆಕಾಶವಾಣಿಯ ಕೇಂದ್ರವಿದು. ಎಫ್ಎಂ ಅಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸರಿಯಾಗಿ 6:20 ಸಂಸ್ಕೃತ ವಾರ್ತೆಗಳು.

0: ಆಕಾಶವಾಣಿ ಬೆಂಗಳೂರು ಸಮಯ 6:55 ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ
1: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಆದೌ ಮುಖ್ಯಾಃ ವಾರ್ತಾಃ. ಕೇವಡಿಯಾರಯ್ಯಾಃ ಏಕತಾನಗರೆ ರಾಷ್ಟ್ರಪತಿ ಪದಾಸೀನಯ ದ್ರೌಪದಿ ಮುರ್ಮುಃ ಇತ್ಯನಯ ದ್ವಿಸಪ್ತತಿತಮ ರಾಷ್ಟ್ರೀಯ ಚಲಚ್ಚಿತ್ರ ಪುರಸ್ಕಾರೈಃ ಕಲಾವಿದಃ ಸಮಾದೃತಃ. ನವಮಂತಾರಾಷ್ಟ್ರೀಯ ಜಲ ಸಪ್ತಾಹಸ್ಯ ಸಮುದ್ಘಾಟನಂ. ಜಲ ಪ್ರಬಂಧನ ಜಟಿಲತಾ ನಿರಸನಾಯ ಸರ್ವ ಹಿತಧಾರಕಾಣಾಂ ಸಮವಾಯಿ ಸಹಯೋಗಾಯ ಉಪರಾಷ್ಟ್ರಪತಿನ ಸಿಪಿ ರಾಧಾಕೃಷ್ಣೇನ ಸಮಾಹುತಃ ಪ್ರಯಾಸಃ. ಮಾದಕ ದ್ರವ್ಯ ದುರ್ವ್ಯಸನೋನ್ಮೂಲನಾಯ ನವದಿಲ್ಲ್ಯಾಂ ತೃತೀಯ ರಾಷ್ಟ್ರೀಯ ANTF ಪ್ರಮುಖ ಸಮ್ಮೇಳನಸ್ಯ ಕೇಂದ್ರೀಯ ಗೃಹಮಂತ್ರಿಣ ಅಮಿತ್ ಶಾಹೇನ ವಿಹಿತಂ ಸಮುದ್ಘಾಟನಂ. ತಟೀಯ ಆಂಧ್ರಪ್ರದೇಶೇ ಒಡಿಶಾ ರಾಜ್ಯೆ ಚ ಅದ್ಯ ಅತಿವೃಷ್ಟಿಪರ ಸಂಚೇತನ ಭಾರತೀಯ ಋತು ವಿಜ್ಞಾನ ವಿಭಾಗೇನ ಪ್ರಖ್ಯಾಪಿತ. ಅಪಿ ಚ ಏಷ್ಯಾಯಿ ಕ್ರೀಡಾಸು ಶ್ರೀಲಂಕಾ ದಲಮಪಾಕೃತ್ಯ ಭಾರತೀಯ ಮಹಿಳಾ ಕ್ರಿಕೆಟ್ ದಲೇನ ಪ್ರಾಸಾದಿತಂ ಸ್ವರ್ಣ ಪದಕಂ. ಅಂತಾರಾಷ್ಟ್ರೀಯ ಪ್ರತಿಸ್ಪರ್ಧಾಸು 11,000 ಧಾವನಾಂಕಾನ್ ಸಂಚಿತ್ಯ ಸ್ಮೃತಿ ಮಂಧಾನಾಯಃ ಅನನ್ಯಃ ಐತಿಹಾಸಿಕಃ ಕೀರ್ತಿಮಾನಃ. ಅಥ ವಾರ್ತಾಃ ವಿಶದೀಕೃತ್ಯ. ಗುಜರಾತಸ್ಯ ಕೇವಡಿಯಾ ಸ್ಥಿತೆ ಏಕತಾನಗರೆ ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಃ ಅದ್ಯ ಸಾಯಂ ದ್ವಿಸಪ್ತತಿತಮ ರಾಷ್ಟ್ರೀಯ ಚಲಚ್ಚಿತ್ರ ಪುರಸ್ಕಾರೈಃ ಕಲಾಜಗತಃ ಮೂರ್ಧನ್ಯ ಪ್ರತಿಭಾವತಃ ಭೂಷಯಿಷ್ಯತಿ. ಇತಿ ಸರ್ವೋಚ್ಚ ಪುರಸ್ಕಾರಾಃ ಭಾರತೀಯ ಚಲಚ್ಚಿತ್ರಸ್ಯ ಶ್ರೇಷ್ಠತಾಂ ಪ್ರಖ್ಯಾಪಯಂತಿ. ಸೂಚನಾ ಪ್ರಸಾರಣ ಮಂತ್ರಾಲಯಸ್ಯ ನೂತನ ನೀತ್ಯಾಃ ಪ್ರಭಾವೇನ ಏಷಃ ಐತಿಹಾಸಿಕೋತ್ಸವಃ ರಾಷ್ಟ್ರೀಯ ರಾಜಧಾನಿ ದಿಲ್ಲ್ಯಾಃ ಬಹಿಃ ಪ್ರಥಮವಾರಂ ಆಯೋಜ್ಯತೆ. ಅಸ್ಮಿನ್ ಮಂಗಲಾವಸರೆ ರಾಷ್ಟ್ರಪತಿಃ ಭಾರತೀಯ ಚಲಚ್ಚಿತ್ರ ಜಗತಃ ಉತ್ತಮ ಅಭಿನೇತ್ರೆ ಅನಂತನಾಗಾಯ ಪ್ರತಿಷ್ಠಿತಂ ದಾದಾಸಾಹೇಬ್ ಫಾಲ್ಕೆ ಪುರಸ್ಕಾರಂ ಅರ್ಪಯಿಷ್ಯತಿ. ಶ್ರೇಷ್ಠ ಅಭಿನೇತುಃ ರಾಷ್ಟ್ರೀಯ ಸಮ್ಮಾನಂ ತು ಭ್ರಮಯುಗಂ ಚಲಚ್ಚಿತ್ರಸ್ಯ ಕೃತೆ ಮುಂಬಟಿ ಪರ್ಯಾಯ ತಥಾ ಚಂದು ಚಾಂಪಿಯನ್ ಚಲಚ್ಚಿತ್ರಸ್ಯ ಕೃತೆ ಕಾರ್ತಿಕ್ ಆರ್ಯನ್ ಇತ್ಯಸ್ಮೈ ಚ ಸಂಯುಕ್ತ ರೂಪೇಣ ಪ್ರದಾಸ್ಯತೆ. ಅಮರನ್ ಚಲಚಿತ್ರಸ್ಯ ಉತ್ಕೃಷ್ಟ ಸಂಯೋಜನಾಯ ರಾಜಕುಮಾರ ಪೆರಿಯಾಸಾಮಿ ಶ್ರೇಷ್ಠ ನಿರ್ದೇಶನ ಪುರಸ್ಕಾರಂ ಲಪ್ಸ್ಯತೆ. ಅಮುಷ್ಮಿನ್ನೇವ ಕ್ರಮೆ ಕಲ್ಕಿ ಇದಿ ಚಲಚಿತ್ರಂ ಸರ್ವ ಮನೋರಂಜಕ ಲೋಕಪ್ರಿಯ ಚಲಚಿತ್ರಸ್ಯ ಪದವೀಂ ಅವಾಪ್ನೋತ್. ಅಪರಂ ಚ ಸ್ವಾತಂತ್ರ್ಯ ವೀರ ಸಾವರ್ಕರ್ ಚಲಚಿತ್ರೇಣ ರಣದೀಪ ಹುಡ್ಡಾ ಪ್ರಥಮ ನಿರ್ದೇಶನ ವಿಭಾಗೆ ವಿಜಯಂ ಸಮಾಸಾದಿತವಾನ್. ಇತರ ವಿಭಾಗೆ ಮರಾಠಿ ಭಾಷಾಯಾಃ ಭಂಗಾರ್ ಉತ್ತಮ ಚಲಚಿತ್ರತ್ವೇನ ವಿಖ್ಯಾತಂ ಜಾತಂ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಚಲಚಿತ್ರಾಯ ಆನಂದ್ ಎಲ್ ರಾಯಃ ಶ್ರೇಷ್ಠ ನಿರ್ದೇಶನ ಪುರಸ್ಕಾರಂ ಗ್ರಹೀಷ್ಯತಿ. ಅಥ ಸಂಥಾಲಿ ಭಾಷಾಯಾಃ ಅಂಗೇನ ಚಲಚಿತ್ರಸ್ಯ ಕೃತೆ ರವಿ ರಾಜ್ ಮುರ್ಮುಃ ಪ್ರಥಮ ನಿರ್ದೇಶನ ಸಮ್ಮಾನನಂ ಪ್ರಾಪ್ಸ್ಯತಿ. ನವದಿಲ್ಲ್ಯಾಂ

0: क्रिकेट क्रीडांगणे वृष्ट्या बाधितायां पञ्चक्षेपचक्रीय विंशति प्रतिविंशति अन्ताराष्ट्रिय क्रीडायाम् आतिथ्ये जापान देशः द्वाभ्यां धावनांकाभ्यां पराजितः। एशियाई क्रीडासु भारतीय पुरुष बैडमिंटन दलेन अद्य जापान देशम् आयोजिते उपान्त्य पूर्वचक्रे आयोजक जापान देशम् पराभूय भारताय पदकम् प्रासाधि। इति वार्ताः।
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಅವಲೋಕನ ವಿಷಯ ಅಭಿವೃದ್ಧಿ ಪಥದ ಮೊದಲ ಹೆಜ್ಜೆಯಂತೆ ಜನಾಂದೋಲನವಾಗಿ ಬದಲಾದ ಸ್ವಚ್ಛತಾ ಅಭಿಯಾನ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಚೇತನ್ ಸಿವಿ. ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ನೈರ್ಮಲ್ಯದ ಸ್ಥಿತಿಗತಿ ದಶಕಗಳಿಂದಲೂ ಒಂದು ಪ್ರಮುಖ ಸವಾಲಾಗಿತ್ತು. ಸ್ವಚ್ಛ ಭಾರತ ಮಿಷನ್ ಆರಂಭವಾಗುವ ಮೊದಲು ದೇಶದ ಶೇಕಡ 39% ಭಾಗದಲ್ಲಿ ಮಾತ್ರ ಸೂಕ್ತ ನೈರ್ಮಲ್ಯ ಸೌಲಭ್ಯಗಳಿದ್ದವು. ಆದರೆ ಈ ಯೋಜನೆಯು ಆರಂಭವಾದಂತಹ ನಂತರ ಗ್ರಾಮಗಳ ಸ್ಥಿತಿಗತಿಯಲ್ಲಿ ಶೀಘ್ರ ಮತ್ತು ಗಮನಾರ್ಹ ಬದಲಾವಣೆಗಳು ಕಂಡುಬಂದವು. ಶೌಚಾಲಯಗಳ ನಿರ್ಮಾಣದಿಂದ ಆರಂಭವಾದ ಈ ಪಯಣವು ಇಂದು ಜನರ ದಿನನಿತ್ಯದ ನಡವಳಿಕೆ ಮತ್ತು ಆಲೋಚನಾ ಶೈಲಿಯನ್ನು ಬದಲಾಯಿಸುವ ಮಟ್ಟಕ್ಕೆ ಬೆಳೆದಿವೆ. ಸ್ವಚ್ಛತೆಯು ಸರ್ಕಾರದ ಕೇವಲ ಒಂದು ಯೋಜನೆಯಾಗಿ ಉಳಿಯದೆ ಸಾರ್ವಜನಿಕರು ಒಟ್ಟಾಗಿ ನಡೆಸುವ ಬೃಹತ್ ಸಾಮಾಜಿಕ ಚಳುವಳಿಯಾಗಿ ಮಾರ್ಪಟ್ಟಿದೆ. ಈ ಮಿಷನ್ನ ಮೊದಲ ಹಂತದಲ್ಲಿ ಪ್ರತಿ ಮನೆಗೂ ಶೌಚಾಲಯ ತಲುಪಿಸುವುದು ಮತ್ತು ಬಯಲು ಶೌಚ ಮುಕ್ತ ವಾತಾವರಣವನ್ನು ನಿರ್ಮಿಸುವುದು ಸರ್ಕಾರದ ಮುಖ್ಯ ಗುರಿಯಾಗಿತ್ತು. ಈ ಯೋಜನೆಯಡಿ ಕೋಟ್ಯಂತರ ಶೌಚಾಲಯಗಳನ್ನು ನಿರ್ಮಿಸಲಾಯಿತು ಮತ್ತು ದೇಶದ ಸಾವಿರಾರು ಹಳ್ಳಿಗಳನ್ನು ಬಯಲು ಶೌಚ ಮುಕ್ತ ಎಂದು ಘೋಷಿಸಲಾಯಿತು. ಈ ಯಶಸ್ಸಿನ ನಂತರ ಸ್ವಚ್ಛ ಭಾರತ ಮಿಷನ್ ಎರಡನೇ ಹಂತವನ್ನು ಪ್ರವೇಶಿಸಿತು. ಈ ಹಂತದಲ್ಲಿ ಕೇವಲ ಶೌಚಾಲಯ ಬಳಕೆಗೆ ಮಾತ್ರ ಸೀಮಿತವಾಗದೆ ಗ್ರಾಮಗಳಲ್ಲಿ ಉತ್ಪತ್ತಿಯಾಗುವ ಘನ ಮತ್ತು ದ್ರವ ತ್ಯಾಜ್ಯದ ವೈಜ್ಞಾನಿಕ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ ನೀಡಲಾಯಿತು. ತ್ಯಾಜ್ಯ ನಿರ್ವಹಣೆ ಮತ್ತು ಪರಿಸರ ನೈರ್ಮಲ್ಯವನ್ನು ಸಾಧಿಸಿದ ಗ್ರಾಮಗಳನ್ನು ಮಾದರಿ ಸ್ವಚ್ಛ ಗ್ರಾಮಗಳೆಂದು ಗುರುತಿಸಲಾಗುತ್ತಿದೆ. ಯಾವುದೇ ಒಂದು ಸರ್ಕಾರಿ ಯೋಜನೆಯು ಯಶಸ್ವಿಯಾಗಬೇಕಾದರೆ ಜನರ ಭಾಗವಹಿಸುವಿಕೆ ಅತ್ಯಂತ ಅಗತ್ಯವಾಗಿರುತ್ತದೆ. ಸ್ವಚ್ಛತಾ ಅಭಿಯಾನದಲ್ಲಿ ಜನಸಾಮಾನ್ಯರ ಮನಸ್ಥಿತಿಯ ಬದಲಾವಣೆಯು ಪ್ರಮುಖ ಪಾತ್ರ ವಹಿಸಿದೆ. ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛವಾಗಿಡುವುದು, ಕೈಗಳನ್ನು ನಿರಂತರವಾಗಿ ತೊಳೆಯುವುದು, ಕುಡಿಯುವ ನೀರನ್ನು ಸುರಕ್ಷಿತವಾಗಿ ಇಡುವುದು ಮತ್ತು ಮನೆಯ ಹಂತದಲ್ಲೇ ಕಸವನ್ನು ವಿಂಗಡಿಸುವುದು ಜನರ ದೈನಂದಿನ ಅಭ್ಯಾಸವಾಯಿತು. ಈ ಹಂತದಲ್ಲಿ ಸ್ಥಳೀಯ ನಿವಾಸಿಗಳು ಮತ್ತು ಜಾಗೃತಿ ಸಂಘಟನೆಗಳು ಪ್ರತಿಯೊಂದು ಮನೆಗೂ ತೆರಳಿ ಜನರಿಗೆ ಸ್ವಚ್ಛತೆಯ ಮಹತ್ವವನ್ನು ಸರಳವಾಗಿ ತಿಳಿಸಿಕೊಟ್ಟರು. ಈ ಸತತ ಪ್ರಯತ್ನಗಳಿಂದಾಗಿ ಹಳ್ಳಿಗಳಲ್ಲಿ ಸ್ವಚ್ಛತೆಯು ಒಂದು ಹೊಸ ಸಂಸ್ಕೃತಿಯಾಗಿ ಬೆಳೆಯಲು ಸಾಧ್ಯವಾಯಿತು. ಈ ಇಡೀ ಚಳವಳಿಯ ಮುಂಚೂಣಿಯಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ಶ್ಲಾಘನೀಯವಾಗಿದೆ. ನೈರ್ಮಲ್ಯ ವ್ಯವಸ್ಥೆಯು ಮಹಿಳೆಯರ ಗೌರವ, ಭದ್ರತೆ ಮತ್ತು ಆರೋಗ್ಯದ ಜೊತೆಗೆ ನೇರ ಸಂಪರ್ಕ ಹೊಂದಿದೆ. ಸ್ವಸಹಾಯ ಸಂಘಗಳ ಮೂಲಕ ಒಂದಾದ ಮಹಿಳೆಯರು ತಮ್ಮ ಗ್ರಾಮಗಳನ್ನು ಸ್ವಚ್ಛಗೊಳಿಸುವಲ್ಲಿ ಮತ್ತು ಪ್ಲಾಸ್ಟಿಕ್ ಮುಕ್ತಗೊಳಿಸುವಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಹಲವು ಕಡೆಗಳಲ್ಲಿ ಮಹಿಳೆಯರೇ ಸ್ವತಃ ಕಸ ಸಂಗ್ರಹಣೆ, ಮರುಬಳಕೆ ಕೇಂದ್ರಗಳ ನಿರ್ವಹಣೆ ಮತ್ತು ಸಾವಯವ ಗೊಬ್ಬರ ತಯಾರಿಕೆಯನ್ನು ನಿರ್ವಹಿಸುತ್ತಿದ್ದಾರೆ. ಇದರಿಂದಾಗಿ ಗ್ರಾಮಗಳಲ್ಲಿ ಸ್ವಚ್ಛತೆ ಕಾಪಾಡುವುದರ ಜೊತೆಗೆ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಮತ್ತು ಆರ್ಥಿಕ ಸಬಲೀಕರಣದ ಹೊಸ ಹಾದಿಗಳು ತೆರೆದುಕೊಂಡಿವೆ. ಮಕ್ಕಳು ಮತ್ತು ಶಿಕ್ಷಣ ಸಂಸ್ಥೆಗಳು ಸಹ ಈ ಬದಲಾವಣೆಯ ಪ್ರಮುಖ ಹರಿಕಾರರಾಗಿದ್ದಾರೆ. ಶಾಲೆಗಳಲ್ಲಿ ಸ್ವಚ್ಛತಾ ಅಭ್ಯಾಸಗಳನ್ನು ಕಲಿತ ವಿದ್ಯಾರ್ಥಿಗಳು ತಮ್ಮ ಮನೆಗಳಲ್ಲೂ ಆ ಸಂಪ್ರದಾಯಗಳನ್ನು ಅನುಸರಿಸಲು ಪ್ರಾರಂಭಿಸಿದರು. ಶಾಲೆಗಳಲ್ಲಿ ಕೈ ತೊಳೆಯುವ ಅಭ್ಯಾಸ, ಪ್ಲಾಸ್ಟಿಕ್ ಬಳಕೆಗೆ ನಿಷೇಧ ಮತ್ತು ಸಾಬೂನು ಬಳಕೆಯ ಅರಿವು ಮೂಡಿಸಲಾಯಿತು. ಅನೇಕ ಶಾಲೆಗಳಲ್ಲಿ ಬಾಲ ಸಂಸತ್ ಮೂಲಕ ಶಾಲಾ ಆವರಣ ಮತ್ತು ನೈರ್ಮಲ್ಯದ ನಿರ್ವಹಣೆಯನ್ನು ವಿದ್ಯಾರ್ಥಿಗಳೇ ವಹಿಸಿಕೊಳ್ಳುತ್ತಿದ್ದಾರೆ. ಮಕ್ಕಳು ಶಾಲೆಯಲ್ಲಿ ಕಲಿತ ನೈರ್ಮಲ್ಯದ ಪಾಠಗಳನ್ನು ತಮ್ಮ ಕುಟುಂಬ ಮತ್ತು ನೆರೆಹೊರೆಯವರಿಗೆ ತಿಳಿಸುವ ಮೂಲಕ ಗ್ರಾಮ ಮಟ್ಟದಲ್ಲಿ ಜಾಗೃತಿ ಮೂಡಿಸಲು ಕಾರಣರಾಗಿದ್ದಾರೆ. ಗ್ರಾಮ ಪಂಚಾಯತಿಗಳು ಮತ್ತು ಸ್ಥಳೀಯ ಆಡಳಿತ ಸಂಸ್ಥೆಗಳು ಸ್ವಚ್ಛತಾ ಯೋಜನೆಗಳನ್ನು ಸಾಕಾರಗೊಳಿಸುವಲ್ಲಿ ಪ್ರಮುಖ ಸೇತುವೆಯಾಗಿ ಕೆಲಸ ಮಾಡುತ್ತಿವೆ. ತ್ಯಾಜ್ಯ ಸಂಗ್ರಹಣೆ, ಚರಂಡಿ ಸ್ವಚ್ಛಗೊಳಿಸುವಿಕೆ, ಮಳೆ ನೀರು ಕೊಯ್ಲು ಮತ್ತು ಬೂದು ಬಣ್ಣದ ನೀರಿನ ನಿರ್ವಹಣೆಗಾಗಿ ಪಂಚಾಯಿತಿಗಳು ಬದ್ಧತೆಯಿಂದ ಕಾರ್ಯನಿರ್ವಹಿಸುತ್ತಿವೆ. ಸಗಣಿ ಮತ್ತು ಜೈವಿಕ ತ್ಯಾಜ್ಯದಿಂದ ಇಂಧನ ಮತ್ತು ಗೊಬ್ಬರ ತಯಾರಿಸುವ ಗೋಬರ್ಧನ್ನಂತಹ ಯೋಜನೆಗಳು ಗ್ರಾಮಗಳಿಗೆ ಹೊಸ ರೂಪ ನೀಡುತ್ತಿವೆ. ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಶ್ರಮದಾನ ಮಾಡುವ ಮೂಲಕ ಪಂಚಾಯಿತಿ ಆಸ್ತಿಗಳು, ಶಾಲೆ, ಆಸ್ಪತ್ರೆ ಮತ್ತು ಕುಡಿಯುವ ನೀರಿನ ಮೂಲಗಳನ್ನು ನಿರಂತರವಾಗಿ ಸ್ವಚ್ಛಗೊಳಿಸುತ್ತಿದ್ದಾರೆ. ಸ್ವಚ್ಛತಾ ಅಭಿಯಾನವು ಕೇವಲ ನೈರ್ಮಲ್ಯಕ್ಕೆ ಸೀಮಿತವಾಗದೆ ಗ್ರಾಮೀಣ ಆರ್ಥಿಕತೆಗೆ ಬೆಂಬಲ ನೀಡಲು ಹೊಸ ವ್ಯವಸ್ಥೆಯನ್ನು ಸೃಷ್ಟಿಸಿದೆ. ಶೌಚಾಲಯ ನಿರ್ಮಾಣ, ಕಸ ಸಾಗಾಣೆ, ತ್ಯಾಜ್ಯ ಸಂಸ್ಕರಣೆ ಮತ್ತು ನಿರ್ವಹಣೆ ಕ್ಷೇತ್ರಗಳಲ್ಲಿ ಹೊಸ ಉದ್ಯೋಗದ ಅವಕಾಶಗಳು ಸೃಷ್ಟಿಯಾಗಿವೆ. ತರಬೇತಿ ಪಡೆದ ಕಟ್ಟಡ ಕಾರ್ಮಿಕರು, ವಾಹನ ಚಾಲಕರು ಮತ್ತು ತ್ಯಾಜ್ಯ ಸಂಸ್ಕರಣಾ ಸಿಬ್ಬಂದಿಗೆ ಸ್ಥಳೀಯವಾಗಿ ಜೀವನೋಪಾಯ ದೊರೆಯುತ್ತಿದೆ. ಸ್ವಚ್ಛ ವಾತಾವರಣದಿಂದಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಂಕ್ರಾಮಿಕ

ಸಾಂಕ್ರಾಮಿಕ ರೋಗಗಳ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗಿದೆ. ಇದರಿಂದಾಗಿ ಕುಟುಂಬಗಳ ವೈದ್ಯಕೀಯ ವೆಚ್ಚವೂ ತಗ್ಗಿ ಜನರ ಜೀವಿತಾವಧಿ ಮತ್ತು ಕಾರ್ಯಕ್ಷಮತೆ ಹೆಚ್ಚಾಗಿದೆ. ಪ್ರತಿ ವರ್ಷ ಆಚರಿಸಲಾಗುವಂತಹ ಸ್ವಚ್ಛತಾ ಸಪ್ತಾಹಗಳು ಮತ್ತು ಅಭಿಯಾನಗಳು ಜನರಲ್ಲಿ ಹೊಸ ಉತ್ಸಾಹವನ್ನು ತುಂಬುತ್ತಿವೆ. ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ, ಸಸಿ ನೆಡುವುದು ಮತ್ತು ಪರಿಸರ ಸಂರಕ್ಷಣೆಯ ಕಾರ್ಯಗಳಲ್ಲಿ ಪ್ರತಿಯೊಬ್ಬ ನಾಗರಿಕನೂ ಭಾಗವಹಿಸುತ್ತಿದ್ದಾನೆ. ಸರ್ಕಾರಿ ಮೂಲಸೌಕರ್ಯಗಳ ಬೆಂಬಲ ಮತ್ತು ಸಾರ್ವಜನಿಕರ ನಿರಂತರ ಸಹಭಾಗಿತ್ವ ಭಾರತದ ಹಳ್ಳಿಗಳನ್ನು ಮಾದರಿ ಸ್ವಚ್ಛ ಗ್ರಾಮಗಳನ್ನಾಗಿ ಪರಿವರ್ತಿಸುತ್ತಿದೆ. ಸ್ವಚ್ಛತೆಯು ಪ್ರತಿಯೊಬ್ಬರ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ ಎಂಬ ಅರಿವು ಎಲ್ಲರಲ್ಲೂ ಮೂಡಿದೆ. ಸಮಾಜದ ಎಲ್ಲ ವರ್ಗದ ಜನರ ಒಗ್ಗಟ್ಟಿನ ಶ್ರಮದಿಂದ ಮಾತ್ರ ಸುಂದರ, ಆರೋಗ್ಯಕರ ಮತ್ತು ವಿಕಸಿತ ಭಾರತವನ್ನು ನಿರ್ಮಿಸಲು ಸಾಧ್ಯ ಎಂಬುದಕ್ಕೆ ಈ ಜನಾಂದೋಲನ ಪುಷ್ಟಿ ನೀಡಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
6: ಆಕಾಶವಾಣಿ
0: ಆಕಾಶವಾಣಿ
2: ಆಕಾಶವಾಣಿ
4: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.
18: ಹೊಸತೊಂದನ್ನು ಮಾಡಲು ಹೊರಟಾಗ ಜನರು ಮೊದಲು ನಿಮ್ಮನ್ನು ಕಡೆಗಣಿಸುತ್ತಾರೆ, ನಂತರ ಅವಹೇಳನ ಮಾಡಿ ನಗುತ್ತಾರೆ, ತದನಂತರ ನಿಮ್ಮೊಡನೆ ಜಗಳಕ್ಕೂ ಸಿದ್ಧರಾಗುತ್ತಾರೆ, ಆದರೆ ಕೊನೆಯಲ್ಲಿ ನೀವು ಗೆಲ್ಲುತ್ತೀರಿ. ಹೀಗೆ ಹೇಳಿದವರು ಮಹಾತ್ಮ ಗಾಂಧೀಜಿ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.
1: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
2: Desh ke har gareeb, har vyakti tak poshan pahunchana bhi sarkar ki prathmikta hai.
1: Connect with your nearest Anganwadi today because Hamari Anganwadi hai Hamari Zimmedari.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ ಬೆಳಗ್ಗೆ 11:00 to 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ, ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237 0477 2237 0488 ಅಥವಾ 2237 0499 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕಸ್ತೂರಿ ರಂಗನ್ ವರದಿ, ಕೇಂದ್ರದ ಅಧಿಸೂಚನೆ ವಿರೋಧಿಸಿ ವಿಧಾನಸಭೆಯಲ್ಲಿ ಸರ್ವಾನುಮತದ ನಿರ್ಣಯ ಅಂಗೀಕಾರ. ಕರ್ನಾಟಕ ಲೋಕಸೇವಾ ಆಯೋಗ ಮುಚ್ಚಲು ಚಿಂತನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿರಿಯ ನಟ ಅನಂತನಾಗ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿ ಗೌರವಿಸಿದ ರಾಷ್ಟಪತಿ ದ್ರೌಪದಿ ಮುರ್ಮು. ರಾಜ್ಯದಲ್ಲಿ ವಿತ್ತೀಯ ಕೊರತೆ ಹೆಚ್ಚುತ್ತಿರುವ ಹಿನ್ನೆಲೆ ಹೊಸ ಯೋಜನೆ ಘೋಷಣೆ ಮಾಡದಂತೆ ಹಣಕಾಸು ಇಲಾಖೆ ಸರ್ಕಾರಕ್ಕೆ ಸಲಹೆ. ಬೆಂಗಳೂರಿನಲ್ಲಿ 24 ಲಕ್ಷಕ್ಕೂ ಹೆಚ್ಚು ಆಸ್ತಿ ದಾಖಲೆಗಳ ಗಣಕೀಕರಣ, ಸಚಿವ ಕೃಷ್ಣ ಬೈರೇಗೌಡ. ವಾರ್ತೆಗಳ ವಿವರ. ವಿಧಾನಸಭೆ ಅಧಿವೇಶನದಲ್ಲಿ ಕಸ್ತೂರಿ ರಂಗನ್ ವರದಿ ಕರಡು ಅಧಿಸೂಚನೆ ವಿರುದ್ದ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಗಿದೆ. ಕೇಂದ್ರ ಸರ್ಕಾರದ 7ನೇ ಕರಡು ಅಧಿಸೂಚನೆಯನ್ನು ಯಥಾವತ್ತಾಗಿ ಒಪ್ಪಲು ಸಾಧ್ಯವಿಲ್ಲ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚಿಸಲಿದೆ ಎಂದು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಭೌತಿಕ ಸರ್ವೆಗೆ 1 ವರ್ಷ ಕಾಲಾವಕಾಶ ಕೋರಿದ್ದಾರೆ. ಕೇಂದ್ರ ಸರ್ಕಾರ ಅಧಿಸೂಚನೆಯನ್ನು ಮರು ಪರಿಶೀಲಿಸಬೇಕು ಎಂದು ನಿರ್ಣಯ ಮಂಡಿಸಿದ್ದಾರೆ. ಎಎಸ್ಎ ವ್ಯಾಪ್ತಿಯಲ್ಲಿ ಕೇವಲ ಅಧಿಸೂಚಿತ ಅರಣ್ಯ ಪ್ರದೇಶ, ಇತರೆ ಅರಣ್ಯ ಪ್ರದೇಶ ಮಾತ್ರ ಸೇರಿಸಬೇಕು. ಕೃಷಿ ಭೂಮಿ, ತೋಟ, ಜನವಸತಿ ಭೂಮಿ ಸೇರಿಸಬಾರದು ಎಂದು ನಿರ್ಣಯ ಕೈಗೊಳ್ಳಲಾಗಿದೆ. ರಾಜ್ಯ ಸರ್ಕಾರದ ನಿರ್ಣಯಕ್ಕೆ ಪ್ರತಿಪಕ್ಷಗಳಿಂದಲೂ ಬೆಂಬಲ ವ್ಯಕ್ತವಾಗಿದೆ. ರಾಜ್ಯ ಮಟ್ಟದ ಸಮಿತಿಗೆ ಸಹಾಯ ಮಾಡಲು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೂ ಜನಪ್ರತಿನಿಧಿಗಳನ್ನು ಒಳಗೊಂಡಂತಹ ಸಮಿತಿ ರಚಿಸಲು ನಿರ್ಧರಿಸಲಾಗಿದೆ. ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸರ್ವಪಕ್ಷ ನಿಯೋಗ, ಪ್ರಧಾನಿ ಹಾಗೂ ಕೇಂದ್ರ ಅರಣ್ಯ ಸಚಿವರನ್ನು ಭೇಟಿ ಮಾಡಲು ಸದನ ನಿರ್ಣಯ ಕೈಗೊಂಡಿದೆ. ವಿಧಾನಪರಿಷತ್ ಕಲಾಪದ 2ನೇ ದಿನವಾದ ಇಂದು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಕಸ್ತೂರಿ ರಂಗನ್ ವರದಿಯ ಕುರಿತಂತೆ ಅಧಿಕೃತ ನಿರ್ಣಯ ಮಂಡಿಸಿದರು. ಪಶ್ಚಿಮ ಘಟ್ಟಗಳನ್ನು ಉಳಿಸಬೇಕು, ಅರಣ್ಯ, ನದಿಗಳು, ಜಲಮೂಲ ಮತ್ತು ಜೀವ ವೈವಿಧ್ಯವನ್ನು ರಕ್ಷಿಸಬೇಕು. ಅದೇ ಸಮಯದಲ್ಲಿ ರೈತರು, ಹೋರಾಟಗಾರರು, ಆದಿವಾಸಿಗಳು ಮತ್ತು ಸ್ಥಳೀಯ ನಿವಾಸಿಗಳ ಹಕ್ಕು ಹಿತಾಸಕ್ತಿಗಳನ್ನು ಕಾಪಾಡಬೇಕು ಎಂದು ಸದನದಲ್ಲಿ ತಿಳಿಸಿದರು. ವರದಿಯಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಅನಗತ್ಯ ಅಡ್ಡಿಯಾಗಬಾರದು. ಯಾವುದೇ ಕಾರಣಕ್ಕೂ ಕಾಡಂಚಿನ ಗ್ರಾಮಗಳಲ್ಲಿ ಇರುವಂತಹ ಜನರನ್ನು ಸ್ಥಳಾಂತರಿಸುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಅಕ್ರಮ ಗಣಿಗಾರಿಕೆ, ಅಕ್ರಮ ಮರಳು ಗಣಿಗಾರಿಕೆ, ಮಿತಿಮೀರಿದ ಗುಡ್ಡ ಕಡಿತ, ಒತ್ತುವರಿ ಮತ್ತು ಅಸುರಕ್ಷಿತ ಹಾಗೂ ಹೆಚ್ಚಿನ ಮಾಲಿನ್ಯ ಉಂಟುಮಾಡುವ ವಾಣಿಜ್ಯ ಚಟುವಟಿಕೆಗಳಿಗೆ ಯಾವುದೇ ರಕ್ಷಣೆ ನೀಡಲಾಗುವುದಿಲ್ಲ. ಇಂಥ ಚಟುವಟಿಕೆಗಳ ವಿರುದ್ಧ ಕಾನೂನುಬದ್ಧವಾಗಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸದನದಲ್ಲಿ ಕಠಿಣ ಸಂದೇಶ ರವಾನಿಸಿದ್ದಾರೆ. ಈ ವೇಳೆ ಬಿಜೆಪಿ ಸದಸ್ಯರಾದಂತಹ ಸಿಟಿ ರವಿ ಮತ್ತು ರವಿಕುಮಾರ್ ಸರ್ಕಾರಕ್ಕೆ ಕಸ್ತೂರಿ ರಂಗನ್ ವರದಿ ವಿಚಾರವಾಗಿ ಕೆಲವು ಸಲಹೆ ಸೂಚನೆಗಳನ್ನು ನೀಡಿದರು. ಕೆಪಿಎಸ್ಸಿ ಈ ನಿಟ್ಟಿನಲ್ಲಿ ಹಗರಣಗಳು ಹೆಚ್ಚಿದ್ದು ಕಾನೂನಿನ ಚೌಕಟ್ಟಿನಲ್ಲಿ ಮುಚ್ಚುವ ಬಗ್ಗೆ ತಜ್ಞರ ಜೊತೆ ಚರ್ಚೆ ನಡೆಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಪಿಎಸ್ಸಿಯಲ್ಲಿ ಖದೀಮರು ಸೇರಿಕೊಂಡಿದ್ದು ನಂಬಿಕೆ ಇಟ್ಟು ಆಯ್ಕೆ ಮಾಡಿದ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಸೌಜನ್ಯ ಪ್ರಕರಣದ ಮರು ತನಿಖೆ ಕುರಿತಂತೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ, ತನಿಖೆಗೆ ಯಾರೂ ಹಸ್ತಕ್ಷೇಪ ಮಾಡುವುದಿಲ್ಲ, ಕಾನೂನು ಪ್ರಕಾರ ಎಲ್ಲವೂ ನಡೆಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಹಿರಿಯ ನಟ ಅನಂತನಾಗ್ ಅವರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು 2024ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ ಮಾಡಿದರು. ಗುಜರಾತ್ನ ಕೆವಾಡಿಯಾದಲ್ಲಿ ನಡೆದಂತಹ 72ನೇ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅನಂತನಾಗ್ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಬಳಿಕ ಮಾತನಾಡಿದ ಅವರು, ಕರ್ನಾಟಕ ನನ್ನ ಕರ್ಮಭೂಮಿಯಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಕನಕದಾಸರ ಕೀರ್ತನೆ ಉಲ್ಲೇಖಿಸಿದ ಅವರು, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಂದು ತಮ್ಮ ನಟನಾ ಕ್ಷೇತ್ರದ ಒಲವಿನ ಬಗ್ಗೆ ಪ್ರಸ್ತಾಪಿಸಿದರು. ಈ ಪ್ರಶಸ್ತಿಯ ಹಿಂದೆ ಹಲವರ ಶ್ರಮವಿದ್ದು ತಮ್ಮೊಂದಿಗೆ ಅಭಿನಯಿಸಿದ್ದಂತಹ ನಟರು, ನಿರ್ದೇಶಕರು ಮತ್ತು ಕಾರ್ಮಿಕರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಅನಂತನಾಗ್ ಈ ಹಿಂದೆ ಪದ್ಮಭೂಷಣ ಪ್ರಶಸ್ತಿಗೂ ಭಾಜನರಾಗಿದ್ದರು. ಸುಮಾರು 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳ ಮೂಲಕ ವಿವಿಧ ಭಾಷೆಗಳಲ್ಲಿ ನಟಿಸಿದ್ದಾರೆ. ಇದೇ ಸಮಾರಂಭದಲ್ಲಿ ಕನ್ನಡದ ಮಿಥ್ಯಾ ಚಿತ್ರ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಈ ಚಿತ್ರದ

0: ನಟನೆಗಾಗಿ ರೂಪಶ್ರೀ ವರ್ಕಾಡಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮಿಥ್ಯಾ ಸಿನಿಮಾದಲ್ಲಿನ ನಟನೆಗಾಗಿ ಅತ್ಯುತ್ತಮ ಬಾಲನಟ ಪ್ರಶಸ್ತಿಯನ್ನು ಅತೀಶ್ ಎಸ್ ಶೆಟ್ಟಿ ಪಡೆದುಕೊಂಡಿದ್ದಾರೆ. ಶಿವಧ್ವಜ್ ಶೆಟ್ಟಿ ನಿರ್ದೇಶನದ ಇಂಬು ಅತ್ಯುತ್ತಮ ತುಳು ಚಿತ್ರ ಪ್ರಶಸ್ತಿ ಪಡೆದುಕೊಂಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿ ವಿತ್ತೀಯ ಕೊರತೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಹೊಸ ಯೋಜನೆಗಳ ಘೋಷಣೆ ಮಾಡದಂತೆ ಹಣಕಾಸು ಇಲಾಖೆ ಎಚ್ಚರಿಕೆ ನೀಡಿದೆ. ಪಿಡಬ್ಲ್ಯೂಡಿ, ಜಲಸಂಪನ್ಮೂಲ, ಸಣ್ಣ ನೀರಾವರಿ ಮತ್ತು ಆರ್ಡಿಪಿಆರ್ ಇಲಾಖೆಗಳಲ್ಲಿ ಒಟ್ಟು 36,136 ಕೋಟಿ ಬಿಲ್ ಬಾಕಿ ಇದೆ. ಹೀಗಾಗಿ ಹೊಸ ಕಾಮಗಾರಿಗಳಿಗಿಂತ ಮೊದಲು ಹಣಕಾಸಿನ ಲಭ್ಯತೆ ಖಚಿತಪಡಿಸಿಕೊಳ್ಳಲು ಹಣಕಾಸು ಇಲಾಖೆ ಸಲಹೆ ನೀಡಿದೆ. ಈ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ ನೀಡಿದ್ದು, ಸರ್ಕಾರದ ಹಿತಕ್ಕಾಗಿ ಹಣಕಾಸು ಇಲಾಖೆ ಸಲಹೆ ನೀಡಿದೆ. ಹಣಕಾಸು ಸಚಿವರಾಗಿ ಯಾವ ಯೋಜನೆ ನಿಲ್ಲಿಸಬೇಕು, ಯಾವ ಯೋಜನೆಯನ್ನ ಸೇರಿಸಬೇಕು ಎನ್ನುವುದು ತಿಳಿದಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಅವರು ಸಮರ್ಥಿಸಿಕೊಂಡಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಇ ಆಸ್ತಿ 2.0 ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗಿದ್ದು ಸಚಿವ ಕೃಷ್ಣ ಬೈರೇಗೌಡ ಇಂದು ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಮಾತನಾಡಿದ ಅವರು, 2000 ಇಸವಿಯಲ್ಲಿ ಭೂ ದಾಖಲೆಗಳ ಗಣಕೀಕರಣದ ಮೂಲಕ ಆಸ್ತಿ ದಾಖಲೆಗಳ ನಿರ್ವಹಣೆಯಲ್ಲಿ ದೇಶಕ್ಕೆ ಮಾದರಿಯಾಗುವಂತಹ ವ್ಯವಸ್ಥೆಯನ್ನು ರಾಜ್ಯ ಪರಿಚಯಿಸಿದೆ. ಇದರಿಂದ ಮಧ್ಯವರ್ತಿಗಳ ಹಸ್ತಕ್ಷೇಪ ಕಡಿಮೆಯಾಗಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ 35 ಲಕ್ಷಕ್ಕೂ ಹೆಚ್ಚು ಆಸ್ತಿಗಳ ಪೈಕಿ 23-24 ಲಕ್ಷಕ್ಕೂ ಹೆಚ್ಚು ಆಸ್ತಿ ದಾಖಲೆಗಳ ಗಣಕೀಕರಣ ಮಾಡಲಾಗಿದೆ. ಈ ಆಸ್ತಿ 2.0 ವ್ಯವಸ್ಥೆಯನ್ನು ಕಾವೇರಿ ವ್ಯವಸ್ಥೆಯೊಂದಿಗೆ ಸಂಯೋಜಿಸಲಾಗಿದ್ದು, ಬೆಂಗಳೂರು ಜಲಮಂಡಳಿ ಮತ್ತು ಬೆಸ್ಕಾಂ ಸೇರಿದಂತೆ ಸಂಬಂಧಿತ ಇಲಾಖೆಗಳ ಜೊತೆಗೆ ಸಮನ್ವಯಗೊಳಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕುರಿತಂತೆ ಒಂದು ನೋಟ ಮೂಡಿಬರಲಿದೆ. ಭಾರತೀಯ ಶಿಕ್ಷಣ ಕ್ಷೇತ್ರದಲ್ಲಿ 1968 ಚಾಲ್ತಿಯಲ್ಲಿದ್ದಂಥ 10+2 ಶಾಲಾ ಶಿಕ್ಷಣ ಮಾದರಿಗೆ ತೆರೆ ಎಳೆದಿರುವಂತಹ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ದೇಶದ ಶೈಕ್ಷಣಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮರುರೂಪಿಸಿದೆ. ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಸೂಕ್ತವಾಗಿ ಅಳವಡಿಸಿಕೊಂಡರೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯ ಎಂದು ಬೆಂಗಳೂರಿನ ಶಿಕ್ಷಣ ತಜ್ಞ ಡಾಕ್ಟರ್ ಬಿಜಿ ಭಾಸ್ಕರ ಆಕಾಶವಾಣಿಯೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ.
3: ಈ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಪ್ರಕಾರ ವಿದ್ಯಾರ್ಥಿಯ ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ರೂಪುಗೊಂಡಿರುತ್ತದೆ. ಪ್ರಾಥಮಿಕ ಶಿಕ್ಷಣವನ್ನು ಮಾತೃಭಾಷೆಯಲ್ಲಿ ಕಲಿಯಲು ಅವಕಾಶವನ್ನು ಕಲ್ಪಿಸುತ್ತಿರುವುದು ತುಂಬಾ ಹೆಮ್ಮೆಯ ವಿಷಯ. ಜಪಾನ್ ಮುಂತಾದ ದೇಶಗಳಲ್ಲೂ ಸಹ ಈ ರೀತಿಯ ವ್ಯವಸ್ಥೆ ಇದೆ. ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆಯನ್ನು ಈ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಪ್ರಚುರಪಡಿಸುತ್ತದೆ. ಹಾಗೆಯೇ 6ನೇ ತರಗತಿಯಿಂದ ವಿದ್ಯಾರ್ಥಿ ವೃತ್ತಿಪರ ಶಿಕ್ಷಣಕ್ಕೆ ಒತ್ತು ನೀಡುತ್ತಿರುವುದು ಸ್ವಾಗತಾರ್ಹ ಮತ್ತು ಮುಂದಿನ ಹಂತಗಳಲ್ಲಿ ಕೌಶಲ್ಯಾಭಿವೃದ್ಧಿಗೆ ಪಠ್ಯಕ್ರಮಗಳಲ್ಲಿ ಒತ್ತು ಕೊಡುತ್ತಿರುವುದು ಸಹ ಸ್ವಾಗತಾರ್ಹ.
0: ಬೆಂಗಳೂರಿನ ಲೋಕಭವನದಲ್ಲಿಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ತಮಿಳುನಾಡಿನ ಮಾಧ್ಯಮ ಪ್ರತಿನಿಧಿಗಳು ಭೇಟಿಯಾದರು. ಈ ಸಂದರ್ಭದಲ್ಲಿ ಬೆಂಗಳೂರಿನ ಕೇಂದ್ರ ವಾರ್ತಾ ಶಾಖೆಯ ಹೆಚ್ಚುವರಿ ಮಹಾನಿರ್ದೇಶಕರಾದಂಥ ಎಸ್ ಜಿ ರವೀಂದ್ರ ಮತ್ತು ಚೆನ್ನೈನ ನಿರ್ದೇಶಕ ಪಿ ಅರುಣ್ ಕುಮಾರ್ ಉಪಸ್ಥಿತರಿದ್ದರು. ಈ ನಡುವೆ ತಮಿಳುನಾಡಿನ ಮಧುರೈ ಜಿಲ್ಲೆಯ ಮಾಧ್ಯಮ ಪ್ರತಿನಿಧಿಗಳು ಬೆಂಗಳೂರಿನ ಕೇಂದ್ರ ವಾರ್ತಾ ಶಾಖೆ ಕಚೇರಿಗೆ ಭೇಟಿ ನೀಡಿದರು. ಎಸ್ ಜಿ ರವೀಂದ್ರ ಅವರೊಂದಿಗೆ ಸಂವಾದ ನಡೆಸಿದ ಪತ್ರಕರ್ತರು, ತಮಿಳುನಾಡಿನಲ್ಲಿ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಅನುಷ್ಠಾನ ಮತ್ತು ಸ್ಥಿತಿಗತಿಗಳ ಕುರಿತಂತೆ ಚರ್ಚೆ ನಡೆಸಿದರು. ಈ ವೇಳೆ ಮಾತನಾಡಿದ ಎಸ್ ಜಿ ರವೀಂದ್ರ ಅವರು, ಕೇಂದ್ರ ಸರ್ಕಾರದ ಯೋಜನೆಗಳ ಸಮರ್ಪಕ ಅನುಷ್ಠಾನದಲ್ಲಿ ಮಾಧ್ಯಮಗಳ ಪಾತ್ರ ಬಹುಮುಖ್ಯ ಎಂದು ತಿಳಿಸಿದ್ದಾರೆ. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಹೊಂದಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಕಡೆ ಸರ್ಕಾರಿ ಅಧಿಕಾರಿಗಳ ನಿವಾಸದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಇಂದು ದಾಳಿ ನಡೆಸಿದ್ದಾರೆ. ಈ ವೇಳೆ ನಗದು, ಚಿನ್ನಾಭರಣ, ಆಸ್ತಿ ದಾಖಲೆ, ಮದ್ಯದ ಬಾಟಲಿಗಳು ಸೇರಿದಂತೆ ಬೆಲೆ ಬಾಳುವ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಮಂಡ್ಯ, ಕಲಬುರಗಿ ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ದಾಳಿ ನಡೆಸಲಾಗಿದ್ದು ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಸ್ತೂರಿ ರಂಗನ್ ವರದಿ, ಕೇಂದ್ರದ ಅಧಿಸೂಚನೆ ವಿರೋಧಿಸಿ ವಿಧಾನಸಭೆ.

0: ಸಭೆಯಲ್ಲಿ ಸರ್ವಾನುಮತದ ನಿರ್ಣಯ ಅಂಗೀಕಾರ. ಕರ್ನಾಟಕ ಲೋಕಸೇವಾ ಆಯೋಗ ಮುಚ್ಚಲು ಚಿಂತನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿರಿಯ ನಟ ಅನಂತ್ನಾಗ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿ ಗೌರವಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ರಾಜ್ಯದಲ್ಲಿ ವಿತ್ತೀಯ ಕೊರತೆ ಹೆಚ್ಚುತ್ತಿರುವ ಹಿನ್ನೆಲೆ ಹೊಸ ಯೋಜನೆ ಘೋಷಣೆ ಮಾಡದಂತೆ ಹಣಕಾಸು ಇಲಾಖೆ ಸರ್ಕಾರಕ್ಕೆ ಸಲಹೆ. ಬೆಂಗಳೂರಿನಲ್ಲಿ 24 ಲಕ್ಷಕ್ಕೂ ಹೆಚ್ಚು ಆಸ್ತಿ ದಾಖಲೆಗಳ ಗಣಕೀಕರಣ, ಸಚಿವ ಕೃಷ್ಣ ಬೈರೇಗೌಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,
2: क्योंकि हमने लिया है प्रधानमंत्री फसल बीमा।
3: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
4: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
3: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
4: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
3: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
5: ಎಲ್ಲ ರೈತ ಬಾಂಧವರಿಗೂ ಸ್ವಾಗತ, ನಮಸ್ಕಾರ. ರೈತ ಬಾಂಧವರೇ, ಇವತ್ತು ನಾವು ಹೈನು ರಾಸುಗಳಲ್ಲಿ ಕಿವಿ ಸೋಂಕು ರೋಗದ ಬಗ್ಗೆ ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಪಶು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಹಿರಿಯ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ವೀರೇಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ವೀರೇಗೌಡ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ.
6: ನಮಸ್ಕಾರ ತಿಮ್ಮಪ್ಪ ಗೌಡ್ರೆ.
5: ನಮ್ಮ ರೈತರಿಗೆ ಹೈನು ರಾಸುಗಳಲ್ಲಿ ಕಿವಿ ಸೋಂಕು ರೋಗದ ಬಗ್ಗೆ ನಾವು ಕೇಳಿದ್ದೇವೆ. ಏನು ಡಾಕ್ಟರ್ ಈ ಕಿವಿ ಸೋಂಕು ರೋಗ, ಯಾಕೆ ಇದು ಬರ್ತದೆ, ಒಂದೊಂದಾಗಿ ನಮಗೆ ಇದರ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಮೊದಲನೇದಾಗಿ ಕಿವಿ ಸೋಂಕು ರೋಗದ ವೈಶಿಷ್ಟ್ಯತೆ ಹೆಂಗಿರುತ್ತೆ
6: ನೋಡಿ. ನೀವು ವೈಶಿಷ್ಟ್ಯತೆ ಅಂತಲೇ ಹೇಳಿದಾಗೆ ನನಗೆ ಒಂದಿಷ್ಟು ಹೇಳ್ತೀನಿ ನೋಡಿ. ಇದೊಂದು ಸ್ವಾರಸ್ಯಕರವಾದ ವಿಷಯ ಗೌಡ್ರೆ ಇದು ನೋಡಿ. ನಮಗೆ ನಿಮಗೆ ಕಿವಿಗಳು, ನಮ್ಮ ಶ್ರೋತೃಗಳಿಗೆ ಕಿವಿಗಳು, ಅದೇ ರೀತಿ ನಮ್ಮ ಸಾಕುವ ಪ್ರಾಣಿಗಳಲ್ಲಿ ಜಾನುವಾರುಗಳಲ್ಲಿ ಕಿವಿಗಳು ಅತ್ಯಂತ ಒಂದು ಪ್ರಮುಖವಾದ ಅಂಗ ಅಂತಲೇ ಹೇಳ್ಬೋದು. ತನ್ನ ಸುತ್ತಮುತ್ತಲಿನ ಶಬ್ದವನ್ನು ಗ್ರಹಿಸಲು ಅಥವಾ ರೈತರು ಏನಾದರೂ ಅವರಿಗೆ ಮಾತಾಡಿದರೆ ಅದನ್ನು ಗ್ರಹಿಸುವಾಗ ಆ ಕಿವಿಗಳನ್ನು ಅವು ಬೇರೆ ಬೇರೆ ಕಡೆಗೆ ತಿರುಗಿಸಿ ಅದರಿಂದ ಅವು ಏನು ಹೇಳ್ತಾ ಇದ್ದಾನೆ ತಮ್ಮ ಮಾಲೀಕ ಅನ್ನೋದನ್ನು ನಾವು ಅವರು ಗ್ರಹಿಸ್ಕೊಳ್ತೇವೆ. ಅದೇ ರೀತಿ ಆ ಗಾಬರಿ ಆಗ್ಬೋದು, ಕೋಪ ಆಗ್ಬೋದು, ಶಾಂತ ಸ್ವಭಾವ ಆಗ್ಬೋದು ವ್ಯಕ್ತಪಡಿಸೋ ಒಂದು ಪ್ರಮುಖವಾದ ಸಾಧನ. ಅಷ್ಟೇ ಆಗಿದ್ದಿದ್ರೆ ನಾವು ಇವತ್ತು ಈ ಚರ್ಚೆ ಮಾಡೋ ಒಂದು ಅವಶ್ಯಕತೆ ಇರಲಿಲ್ಲ. ಮತ್ತೊಂದು ವಿಶೇಷವಾದ ಏನಪ್ಪ, ಕಿವಿ ಒಂದು ಜಾನುವಾರುಗಳಲ್ಲಿ ಏನು ಮಾಡ್ತಾವಂದರೆ ಮಲಗಿರೋ ರಾಸು ಎದ್ದು ನಿಂತ್ಕೋಬೇಕಾದ್ರೆ ಅದಕ್ಕೆ ಒಂದು ದೇಹದ ಸಮತೋಲನ ಕಾಪಾಡಬೇಕಾಗಿದ್ರೆ ಮಾಡಬೇಕಾಗಿರೋದು ಕಿವಿನೇ. ಅಥವಾ ರಾಸು ಓಡಾಡಬೇಕಾದ್ರೆ ನಮ್ಮ ಮನುಷ್ಯರಲ್ಲೂ ಅಷ್ಟೇ, ನಾವು ಓಡಾಡಬೇಕಾದ್ರೆ ಕಿವಿಗಳಿಗೆ ಸಮಸ್ಯೆ ಆದರೆ ನಮ್ಮ ಒಂದು ದೃಷ್ಟಿಕೋನ ಅಥವಾ ಸಮತೋಲನ ಕಳ್ಕೊಳ್ತೀವಿ ನಾವು. ಹಾಗಾಗಿ ಈ ಒಂದು ಕಿವಿ ಸೋಂಕು ಆದಾಗ ಈ ಹೈನು ರಾಸುಗಳಲ್ಲಿ ವಿಶೇಷವಾಗಿ ಏನೆಲ್ಲ ಒಂದು ಅದಕ್ಕೆ ತಾಪತ್ರಯಗಳಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ನಾವು ಸ್ವಾರಸ್ಯಕವಾಗಿ ಒಂದು ಇಲ್ಲಿ ವಿಚಾರ ಇದೆ. ಯಾಕೆ ಇದು ಸ್ವಾರಸ್ಯ ಅಂತಂದರೆ ನೋಡಿ, 2022 ಈ ಕನಕಪುರ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಅನೇಕ ರಾಸುಗಳು ಈ ಕಿವಿ ಸೋಂಕು ಒಳಗಾಗಿದ್ದಾಗ ಅದು ಏನು ವಿಶೇಷವಾಗಿ ಎಡಕಿವಿಯಲ್ಲೇ ಆಗ್ತಾ ಇತ್ತು. ಅದಕ್ಕೆ ನಾವು ನಮಗೆಲ್ಲ ಏನು ಕಿವಿ ಸೋಂಕು ಬಂದಾಗ ಏನು ನಾವು ಔಷಧಿ ಹಾಕೋಬೇಕು, ಕಿವಿ ಒಂದು ಶುಭ್ರಗೊಳಿಸಿ ಅದರೊಳಗಡೆಗೆ ಒಂದು ಆ್ಯಂಟಿ ಬ್ಯಾಕ್ಟೀರಿಯಲ್ಲು ಅಥವಾ ಒಂದಷ್ಟು ಡ್ರಾಪ್ಸ್ ಕಿವಿ ಡ್ರಾಪ್ಸ್ ಆಗಿ ವಾಸಿ ಆಗ್ಬಿಡುತ್ತೆ ಅಂತ ನಾವು ತಿಳ್ಕೊಂಡು ಅವರಿಗೆ ನಾವು ಸೂಚನೆಗಳನ್ನು ಕೊಟ್ಟಿದ್ವಿ. ಆದರೆ ಅದು ಹಾಗಾಗಲಿಲ್ಲ. ಕ್ರಮೇಣವಾಗಿ ಕಿವಿ ಸೋಂಕು ಜಾಸ್ತಿ ಆಗಿ ಆ ಒಂದು ಯಾವ ಕಿವಿ ಸೋಂಕಾಗಿದೆ ಅದ್ರ ಕಡೆಗೆ ಅವು ಮೇವು ತಿನ್ನಕ್ಕಾಗ್ದೇನೆ ಮತ್ತು ಆ ಒಂದು ಜೀರ್ಣಕ್ರಿಯೆಗಳಲ್ಲಿ ವ್ಯತ್ಯಯ ಉಂಟಾಗಿ ಹಸು ಮಲಗಿ ಅದರಿಂದ ಸಾವು ನೋವುಗಳು ಉಂಟಾಗಲಿಕ್ಕೆ ಶುರುವಾಯಿತು. ಸೊ ಇದರಿಂದ ಬೇರೆ ಏನೋ ಒಂದು ಕಾರಣ ಇರಬೇಕು, ಇದ್ರ ಬಗ್ಗೆ ಒಂದಿಷ್ಟು ನಾವು ಅಧ್ಯಯನ ಮಾಡಬೇಕು ಅಂತ ನಾವು ಮನಗಂಡು

0: ಈ 2022ರಲ್ಲಿ ಕನಕಪುರ ತಾಲೂಕಿನಲ್ಲಿ ವರದಿಯಾದ ತದನಂತರದ ವರ್ಷಗಳಲ್ಲಿ ಆ ಬೆಂಗಳೂರಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿಶೇಷವಾಗಿ ಆನೇಕಲ್ ಆಗ್ಬೋದು, ಚಂದಾಪುರ ಆಗ್ಬೋದು, ಸರ್ಜಾಪುರ, ಅದೇ ರೀತಿಯಾಗಿ ಮುಂದುವರೆದು ಕೋಲಾರ ಜಿಲ್ಲೆಯ ಮಾಲೂರು, ಮುಳುಬಾಗಿಲು, ತದನಂತರ ರಾಮನಗರ ಸುತ್ತಮುತ್ತಲಿನ ಬಿಡದಿ, ಬೈರಮಂಗಲ ಮತ್ತು ಈ ದೊಡ್ಡಬಳ್ಳಾಪುರ ತಾಲೂಕಿನ ಮಧುರೈ ಗ್ರಾಮಗಳಲ್ಲಿ 2025-26ರಲ್ಲಿ ಈ ಕಾಯಿಲೆ ನಾವು ನೋಡ್ತಾ ಬಂದ್ವಿ. ಇದು ಕೂಡ ವಿಶೇಷವಾಗಿ 5 ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಮತ್ತು ಮಳೆಗಾಲದೊಂದಿಗೆ ಈ ರೋಗ ಶುರುವಾಗ್ತಾ ಇದೆ. ಜೂನ್ ಜುಲೈನಿಂದ ಶುರುವಾಗಿ ನವೆಂಬರ್ ಡಿಸೆಂಬರ್ ಅಷ್ಟೊತ್ತಿಗೆ ಈ ಕಾಯಿಲೆಯ ತೀವ್ರತೆ ಕಡಿಮೆ ಆಗ್ತಾ ಇದೆ. ಇನ್ನು ವಿಶೇಷ ಏನಪ್ಪ ಅಂತಂದರೆ, ಕಳೆದ ವರ್ಷ ಯಾವ ಜಾನುವಾರುವಿಗೆ, ಯಾವ ಹೈನುರಾಸುವಿಗೆ ಯಾವ ಕಿವಿಯಲ್ಲಿ ಸೋಂಕಿತ್ತೋ ಅದೇ ಹೈನುರಾಸುವಿಗೆ ಮುಂದಿನ ವರ್ಷನೂ ಕೂಡ ಅದೇ ಕಿವಿಗೆ ಬರುವಂಥ ಒಂದು ಸಂದರ್ಭಗಳು ನಾವು ಗಮನಿಸ್ತಾ ಬಂದ್ವಿ. ಯಾಕೆ ಇದು ಎಡಗಿವಿಗೆ ಜಾಸ್ತಿ ಬರ್ತಾ ಇದೆ, ಬಲಗಿವಿಗೆ ಯಾಕೆ ಬರ್ತಾ ಇಲ್ಲ ಅನ್ನೋದಾದರೆ, ಒಂದು 5-10% ರಾಸುಗಳಲ್ಲಿ, ವಿಶೇಷವಾಗಿ 5 ರಾಸುಗಳಲ್ಲಿ ಬಲಗಿವಿಗೂ ಆಗಿದೆ ಮತ್ತು ಎರಡೂ ಕಿವಿಗಳು ಕೂಡ ಇದು ಈ ಕಾಯಿಲೆ ಬಂತು. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಒಂದು ಗೌಡ್ರೆ, ಯಾಕೆ ಇದು ಕನಕಪುರ, ಈ ರಾಮನಗರ, ಬಿಡದಿ, ಬೈರಮಂಗಲ, ಚಂದಾಪುರ, ಆನೇಕಲ್ಲು, ಮಾಲೂರು, ಮುಳುಬಾಗಲು, ಇದು ಒಂದು ಬಾರ್ಡರ್ ತಾಲೂಕುಗಳು ಅಂತ ನಾನು ನಿಮಗೆ ಹೇಳ್ಬೋದು. ಬೇರೆ ನಮ್ಮ ಪಕ್ಕದ ರಾಜ್ಯದ ಬಾರ್ಡರ್ ವಿಲೇಜಸ್ಸು, ಅದೇ ರೀತಿ ಇಲ್ಲಿ ಒಂದು ದನಗಳನ್ನ ಈ ಮೇಯಲಿಕ್ಕೆ ಆ ಹತ್ತಿರವಿರುವ ಒಂದು ಕಾಡು ಅಥವಾ ಒಂದು ಇದಕ್ಕೆ ಮರಗಳ ಹತ್ರ ಅಟ್ಟಿದಾಗ ಇದರಿಂದ ಏನಾದರೂ ಉಣ್ಣೆಗಳು ಜಾಸ್ತಿ ಆಗಿ ಬರ್ತಾ ಇದೆಯಾ, ಅಥವಾ ಮಳೆಗಾಲದಲ್ಲಿ ತೇವಾಂಶ ಜಾಸ್ತಿ ಆಗಿ ಆರ್ದ್ರತೆ ಜಾಸ್ತಿ ಆಗಿ ಅಲ್ಲಿಂದ ಬರ್ತಾ ಇದೆಯಾ, ಯಾಕೆ ಇದೇ ಒಂದು ಜಾಗದಲ್ಲಿ ಬರ್ತಾ ಇದೆ, ಪ್ರದೇಶದಲ್ಲಿ ಬರ್ತಾ ಇದೆ, ಅಥವಾ ಯಾಕೆ ವರ್ಷದ ಇದೇ ಕಾಲದಲ್ಲಿ ಮಾತ್ರ ಯಾಕೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಏನೂ ಒಂದು ಇದ್ರ ಬಗ್ಗೆ ವಿಚಾರಗಳು ಗೊತ್ತಿರಲಿಲ್ಲ. ತದನಂತರ ನಾವು ಒಂದು ಕರ್ನಾಟಕ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಅಂಗಸಂಸ್ಥೆಗಳಾದ ಬೆಂಗಳೂರು ಪಶುವೈದ್ಯಕೀಯ ಕಾಲೇಜು, ಪ್ರಾಣಿ ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ, ಇನ್ನು ವಿಶೇಷವಾಗಿ ನಾನು ಅಭಾರಿಯಾಗಿ ಹೇಳಬೇಕಂದ್ರೆ ನಮ್ಮ ಕರ್ನಾಟಕ ಹಾಲು ಮಹಾಮಂಡಳಿ ಈ ಬೆಂಗಳೂರು ವತಿಯಿಂದ ಬಮುಲ್ ಅಂತ ಏನು ಹೇಳ್ತೀವಿ ನಾವು, ಅವರು ಇದಕ್ಕೆ ಒಂದಿಷ್ಟು ಅನುದಾನವನ್ನು ನಮಗೆ ಬಿಡುಗಡೆ ಮಾಡಿ ಇದ್ರ ಬಗ್ಗೆ ಸಂಶೋಧನೆ ಕೈಗೊಳ್ಬೇಕು. ನೀವು ಇದು ಯಾಕೆ ಬರ್ತಾ ಇದೆ, 5 ರಾಸುಗಳಲ್ಲೇ ಯಾಕೆ ಹೆಚ್ಚಿಗೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಗೆ ಇದನ್ನು ನಾವು ರೋಗದ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋದ್ವಿ. ಇನ್ನು ಈ ಅಧ್ಯಯನ ಮಾಡ್ತಾ ಹೋಗ್ತಾ ಇದ್ದಾಗ ಕೆಲವೊಂದು ರೋಗದ ಪ್ರಮುಖ ಲಕ್ಷಣಗಳನ್ನು ನಾವು ಈ ಕಾಯಿಲೆಯಲ್ಲಿ ತಿಳ್ಕೊಂಡು,
1: ಅಂದ್ರೆ ಕಿವಿ ಸೋಂಕಿನ ಪ್ರಮುಖ ಲಕ್ಷಣಗಳು,
0: ಪ್ರಮುಖ ಲಕ್ಷಣ
1: ಅಂದ್ರೆ ಯಾವ ತರ ಇರುತ್ತೆ,
0: ಹೌದು,
1: ಮತ್ತೆ ರೈತರಾದವರು ಇದನ್ನ ಹೆಂಗ್ ಗುರುತಿಸಬೇಕು,
0: ಹೌದು,
1: ಇದ್ರ ಬಗ್ಗೆ ಹೇಳಿ ಡಾಕ್ಟ್ರೆ.
0: ಇದು ತುಂಬಾ ಪ್ರಮುಖವಾದ ಒಂದು ಅಂಶ ಗೌಡ್ರ ಇದೆ, ಯಾಕಂದ್ರೆ ಕಿವಿ ಸೋಂಕು ಆಗಿರೋದು ಮೊಟ್ಟ ಮೊದಲನೇ ಬಾರಿಗೆ ನಾವು ನಮ್ಮ ಡಾಕ್ಟರ್ಗಳಲ್ಲಿ ಕಂಡಿಡಿಯೋ ಕೂಡ ಸ್ವಲ್ಪ ಕಷ್ಟ ಸಾಧ್ಯನೇ ಆಗಿತ್ತು. ಹಸುಗಳು ಸ್ವಾಭಾವಿಕವಾಗಿ ಅವು ಮೇವು ನೀರನ್ನು ಸ್ವೀಕಾರ ಮಾಡ್ತಿರ್ತವೆ, ಒಂದಿಷ್ಟು 10-20% ಅದು ಹಾಲಿನ ಇಳುವರಿಯಲ್ಲಿ ಕಡಿಮೆ ಆಗ್ತಾ ಇತ್ತು. ಬಟ್ ಆಗಿದ್ಮೇಲೆ ಕಿವಿ ಸೋಂಕು ಇರೋದು ನಮ್ಗೆ ಗೊತ್ತೇ ಇರಲಿಲ್ಲ ಸರ್, ಇದು ಹೆಂಗಿದೆ ಇದು ಅಂತ ನಮಗೆ ಅನೇಕ ರೈತರು ನಮಗೆ ಈ ಬಗ್ಗೆ ಪ್ರಶ್ನೆ ಕೂಡ ಮಾಡಿದರು. ನೋಡು, ಮೊಟ್ಟ ಮೊದಲನೇ ಬಾರಿಗೆ ಯಾವ ಕಿವಿ ಸೋಂಕು ಆಗಿದೆಯೋ ಆ ಕಡೆಗೆ ಆ ಹಸು ತನ್ನ ತಲೆಯನ್ನು ಬಾಗಿಸ್ತದೆ, ವಾಲ್ಕೊಂಡಿರ್ತದೆ, ಒಲಿತದೆ. ಅಂದ್ರೆ ನೀವು ಹಸುವಿನ ಎದುರುಗಡೆ ನಿಂತ್ಕೊಂಡೆ ಆದ್ರೆ ಎರಡೂ ಕಿವಿಗಳು ಸಮಾನಾಂತರವಾಗಿ ಇರೋದಿಲ್ಲ, ಯಾವ ಒಂದು ಬದಿಗೆ ಕಿವಿ ಸೋಂಕು ಬಂದಿದೆಯೋ
1: ಕಿವಿ ನೋವು
0: ಆಗ್ಬಿಟ್ಟು ಆ ಕಡೆಗೆ ಮಾತ್ರ ತನ್ನ ತಲೆಯನ್ನ ಬಾಗಿಸ್ಕೊಂಡಿರ್ತದೆ.
1: ಸಹಿಸ್ಕೊಳ್ಳಕ್ಕಾಗಲ್ಲ
0: ಆ ಕಡೆಗೆ ಮಾತ್ರ ತಲೆನ ಪದೇ ಪದೇ ಅದು ಬಾಗ್ತಾ ಇರ್ತದೆ.
1: ಅದೇ ಲಕ್ಷಣ.
0: ಇನ್ನು ನವೆ ಜಾಸ್ತಿ ಆದ್ರೆ ಇಂಗಾಲಿನಿಂದ, ಯಾಕಂದ್ರೆ ಮುಂಗಾಲಿನಿಂದ ಕಿವಿನ ಪಾಪ ಅವು ಒಡ್ಕೊಳಕ್ ಆಗಲ್ಲ,
1: ಹೌದು,
0: ಆ ಬದಿಯ ಇಂಗಾಲಿನಿಂದ ಆ ಒಂದು ಕಿವಿಗೆ ಅದು ಪದೇ ಪದೇ ಪರಚ್ಕೊಳ್ಳೋದು ಹೊಡ್ಕೊಳ್ಳೋದು ಸರ್ವೆ ಸಾಮಾನ್ಯವಾಗಿ ನಾವು ನೋಡ್ತಾ ಬಂದಿದ್ದೀವಿ. ಇನ್ನು ಎರಡನೇ ಲಕ್ಷಣ ನಮ್ಮ ರೈತರು ನೋಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಯಾವ ಒಂದು ಕಿವಿ ಸೋಂಕು ಗಿಡ ಆಗಿರ್ತದೋ ಆ ಕಿವಿಯಿಂದ ಕೀವು ಹೊರಗಡೆ ಬರ್ತಾ ಇರ್ತದೆ. ಈ ಕೀವು ಕೇವಲ ಬರೀ ಕೀವಾಗಿ ಉಳಿದಿರೋದಿಲ್ಲ, ಒಮ್ಮೊಮ್ಮೆ ಅದು ರಕ್ತ ಮಿಶ್ರಿತವಾಗಿರ್ತದೆ ಅಥವಾ ಒಂದು ತೀರ ದ್ರವದ ರೂಪದಲ್ಲಿ ಕೂಡ ಇದ್ದಿರ್ಬೋದು, ಮತ್ತೆ ಇದು ದುರ್ವಾಸನೆ ಕೂಡ ಬರ್ತಾ ಇರ್ತದೆ. ಈ ಹಂತದಲ್ಲಿ ನಾವು ಆ ಕಿವಿ ಸೋಂಕನ್ನ ನಾವು ನೋಡಿ ಅದನ್ನ ಒಂದು ಸ್ವಚ್ಛವಾಗಿ ಇರಿಸಿ ಅದಕ್ಕೆ ಒಂದು ಔಷಧೋಪಚಾರ ಮಾಡಿದ್ರೆ ಪ್ರಾಣಿ ನಾವು ಅದನ್ನ ರೋಗದಿಂದ ಮುಕ್ತವಾಗಿ ಬದುಕುಳಿಯೋ ಒಂದು ಸಾಧ್ಯತೆಗಳು ಇರ್ತವೆ. ಈ ಹಂತದಲ್ಲಿ ನಾವು ನೋಡ್ಕೊಳ್ಳಿಲ್ಲ ಅಂತಂದ್ರೆ ಹತ್ತಿರ ಇರೋ ಒಂದು ನೊಣಗಳನ್ನ ಆಕರ್ಷಿಸಿ ಆ ನೊಣಗಳು ಆ ಒಂದು ಕಿವಿನ ಮೇಲೆ ಅದ್ರ ಮೇಲೆ ಮೊಟ್ಟೆಗಳನ್ನ ಇಟ್ಬಿಟ್ಟು ಅದರಿಂದ ಹುಳುಗಳಾಗಿ ಮಾರ್ಪಾಡಾಗಿ, ಅಂದ್ರೆ ಮ್ಯಾಗಟ್ಸ್ ಉಂಡು, ಮ್ಯಾಗಟ್ ಉಂಡು ಅಂತ ಹೇಳ್ತೀವಿ ನಾವು. ಇದೇನಪ್ಪ ಅಂದ್ರೆ ಮ್ಯಾಗಟ್ಟು ಅಲ್ಲಿ ಒಂದು ಕಿವಿಯಲ್ಲಿ ಇರೋಂತ ಒಂದು ದುರ್ಮಾಂಸನ ಎಲ್ಲ ತಿನ್ಕೊಂಡು ಅಲ್ಲೇ ಉಳ್ಕೊಂಡು ಆ ಕಿವಿಯ ಒಂದು ಊತ ಜಾಸ್ತಿ ಆಗಿ ಪಾಪ ನೋವು ಜಾಸ್ತಿ ಆಗಿ ಇದರಿಂದ ಹಸುಗಳು ತಮ್ಮ ಬಾಧೆಯಿಂದ ಬಳಲು.

0: ಇರ್ತವೆ. ಇನ್ನು ಈ ತೊಂದರೆಗೀಡಾದ ಕಿವಿಯನ್ನು ನಾವು ಕಂಡಿಡಿದು ಅದನ್ನು ಮುಟ್ಟಿದ್ರೆ ಪಾಪ ಆ ಹಸು ಆ ನೋವಿನಿಂದ ತುಂಬಾ ನರಳುತ್ತಿರ್ತದೆ, ಮತ್ತೆ ನಾವು ಅದರ ಹತ್ರ ಇಡ್ಕೊಳಕ್ ಹೋದ್ರೆ ಹಸುನ ಏನಾದ್ರೂ ನಾವು ಮುಟ್ಲಿ ಅದ್ರ ಬಗ್ಗೆ ನಾವು ಗಮನ ಹರಿಸಕ್ ಹೋದ್ರೆ ನಮ್ಮಿಂದ ಅದು ದೂರ ಸರಿತಿರ್ತದೆ. ಮತ್ತೆ ಈ ಒಂದು ಹಂತದಲ್ಲಿ ಹಾಲಿನ ಇಳುವರಿಯಲ್ಲಿ ಗಣನೀಯವಾಗಿ ಕಡಿಮೆ ಆಗ್ತದೆ. ಇದಿಷ್ಟೇ ಅಲ್ಲ, ಈ ಒಂದು ಹಂತದಲ್ಲಿ ನಾವು ಚಿಕಿತ್ಸೆ ಕೊಟ್ಟಿದ್ದೆ ಆದರೆ ಇದನ್ನು ನಾವು ಸುಲಭವಾಗಿ ಈ ಕಾಯಿಲೆಯಿಂದ ವಿಮುಕ್ತವನ್ನು ಪಡೆಯಬಹುದು. ಆದರೆ ಇಲ್ಲಿ ಅನೇಕ ರೈತರು ಅಥವಾ ಪಶುವೈದ್ಯರು ಈ ಒಂದು ಚಿಕಿತ್ಸೆ ಕೊಡುವುದರಲ್ಲಿ ವಿಳಂಬವಾದಲ್ಲಿ ಈ ಸೋಂಕು ಉಲ್ಬಣಿಸಿ ಇದು ಒಳಕಿವಿಯ ಮುಖಾಂತರ ಹಾದು ಹೋಗುವ ನರಗಳನ್ನು ಇದು ತೊಂದರೆಗೀಡಾಗಿ ಆ ಒಂದು ಕಡೆ ಯಾವ ಕಡೆಗೆ ಕಿವಿ ಸೋಂಕಾಗಿರ್ತದೋ ಆ ಕಡೆಗೆ ಕಣ್ಣು ಪಾಪ ಅದು ಕಣ್ಣು ರೆಪ್ಪೆಗಳು ಅದಕ್ಕೆ ಮುಚ್ಚಲಿಕ್ಕೆ ಆಗೋದಿಲ್ಲ, ಸಂಪೂರ್ಣ ಮುಚ್ಚಲಿಕ್ಕೆ ಆಗೋದಿಲ್ಲ. ಕಣ್ಣಿನ ದೃಷ್ಟಿಹೀನತೆ ಕೂಡ ಕಳ್ಕೊಳ್ತವೆ. ಆ ಒಂದು ಕಡೆಗೆ ಯಾವ ಕಡೆಗೆ ಎಡಗಡೆಗೆ ಕಿವಿ ನೋವಾಗಿದ್ರೆ ಎಡಗಡೆಗೆ ಜೊಲು ಸುರಿಸ್ತಾ ಇರ್ತದೆ, ಮತ್ತು ಮೆಲುಕನ್ನು ಹೊರಗಡೆ ಬೀಳಿಸ್ಬಿಡ್ತವೆ, ಯಾಕಂದರೆ ಮೆಲುಕು ಇಡ್ಕೊಳ್ಳೋಕ್ಕಾಗೋಲ್ಲ ಆ ದವಡೆಯಲ್ಲಿ. ಮತ್ತು ಇನ್ನು ಮುಂದುವರೆದು ಹೇಳಬೇಕಂದ್ರೆ ಆ ದೇಹದ ಸಮತೋಲನವನ್ನು ಕಳ್ಕೊಂಡು ಆ ಹಸು ತಿರುಗ್ತಾ ಇರ್ತದೆ, ಗಿರಿಕೆ ಹೊಡೆಯೋದು ಅಂತ ನಾವೇನು ಹೇಳ್ತೀವಿ, ಗಿರಿಕೆ ಹೊಡಿತಿರ್ತದೆ. ಇನ್ನು ಹೆಚ್ಚಿನ ಜಾನುವಾರುಗಳಲ್ಲಿ ಈ ಹಂತದಲ್ಲಿ ನಾವು ಸಂಪೂರ್ಣವಾದ ಚಿಕಿತ್ಸೆ ಕೊಡಲಿಲ್ಲ ಅಂತಂದರೆ ಈ ಬಾಧೆ ಮೆದುಳಿಗೆ ಒಕ್ಕಿ ನರಗಳ ಮೇಲೆ ಪರಿಣಾಮ ಬೀರಿದ್ದೇ ಆದರೆ ಇನ್ನು ಈ ಹಸು ನಾನು ಮೊದಲೇ ಹೇಳಿದಂಗೆ ಕಿವಿಗಳು ಈ ನಿಂತ್ಕೊಳ್ಳಿಕ್ಕೆ ಮತ್ತು ನಡಿಗೆಗೆ ಸಮತೋಲನವನ್ನು ಕೊಡ್ತವೆ ಅಂತ ಹೇಳಿದ್ದೆ ನಾನು. ಈ ಸಮತೋಲನ ಕಳ್ಕೊಳ್ತವೆ ಮತ್ತು ನಡಿಗೆಯ ಸಮನ್ವಯವನ್ನು ಕಳೆದುಕೊಂಡು ಪಾಪ ಅವು ನಿಂತ್ಕೊಳ್ಳೋಕ್ಕಾಗದೆ ತಟ್ಟಾಡಿಕೊಂಡು ಬೀಳ್ತಾ ಇರ್ತವೆ. ಮತ್ತು ಹಿಂದಿನ ಕಾಲಗಳು ಮತ್ತು ಮುಂದಿನ ಕಾಲಗಳ ಒಂದು ಆ ಚಲನವಲನದಲ್ಲಿ ಸಮನ್ವಯತೆ ನಾವು ನೋಡ್ಲಿಕ್ಕೆ ಆಗೋದೇ ಇಲ್ಲ. ಅದೇ ರೀತಿ
1: ನಿಯಂತ್ರಣ
0: ಕಳ್ಕೊಳ್ತವೆ. ಇನ್ನು ಯಾವ ಕಡೆಗೆ ಇದು ಕಿವಿ ಸೋಂಕಿರ್ತದೋ ಆ ಕಡೆಯ ಮೂಗಿನ ಒಳ್ಳೆಗಳಿಂದ ಆ ಒಂದು ದ್ರವವನ್ನು ಸುರಿಸೋದು, ಮತ್ತೆ ಕಿವಿ ನೋವು ಅದರಿಂದ ಸಾಧಾರಣವಾದ ಜ್ವರ ಕೂಡ ಬರ್ತದೆ, ಅತಿಯಾದ ಜ್ವರ ನಾವು ನೋಡಿರಲ್ಲ ಇದರಲ್ಲಿ, ಮತ್ತೆ ಅಜೀರ್ಣ ಆಗುತ್ತೆ. ಈ ಎಲ್ಲ ಕಾರಣಗಳಿಂದ ಹಸು ನಿತ್ರಾಣಗೊಂಡು ಹಸು ಒಂದು ಕಡೆ ಮಲಗಿಬಿಡ್ತದೆ. ಆ ಒಂದು ಕಡೆ ಮಲಗಿದ್ದ ಹಸು ಮತ್ತೊಂದು ಕಡೆಗೆ ಅದು ಬದಲಾಯಿಸ್ಕೊಳ್ಳೋ ಒಂದು ಸಾಮರ್ಥ್ಯ ಕೂಡ ಒಂದು ಕಳ್ಕೊಳ್ತದೆ. ಈ ರೀತಿಯಾಗಿ ನಾವು ಒಂದು ಕಿವಿ ಲಕ್ಷಣಗಳನ್ನು ನೋಡಿಕೊಂಡು ರೈತರು ಇದನ್ನ ಗಮನಿಸಿಕೊಂಡು ತಕ್ಷಣ ನಾವು
1: ಚಿಕಿತ್ಸೆ
0: ಕೊಡಬೇಕಾಗುತ್ತೆ.
1: ಇನ್ನೊಂದು ಡಾಕ್ಟ್ರೆ, ಕಿವಿ ಸೋಂಕಿಗೆ ಕಾರಣ ಏನು ಇರಬಹುದು?
0: ನೋಡಿ, ಇದು ಒಂದು ಈ ಪ್ರಶ್ನೆಗೆ ಇದ್ರ ಬಗ್ಗೆ ಈ ಮೊದಲೇ ಹೇಳದಂಗೆ ಈಗಷ್ಟೇ ನಾವು ಸಂಶೋಧನೆ ಕೈಗೊಂಡಿದ್ದೀವಿ. ನಮ್ಮ ಕರ್ನಾಟಕ ಹಾಲು ಮಹಾಮಂಡಳಿ ಬೆಂಗಳೂರು ಹಾಲು ಕೂಟ ಆದವರು ನಮ್ಮ ಏನು ಅಲ್ಲಿಂದ ಪಾಪ ನಮ್ಮ ರೈತರಿಗೆ ಇದ್ರ ಬಗ್ಗೆ ಸಾಕಷ್ಟು ನಷ್ಟ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಈ ಸೋಂಕಿಗೆ ಕಾರಣವಾಗಿ ಅನೇಕ ಬ್ಯಾಕ್ಟೀರಿಯಾಗಳು ಈ ಸೋಂಕಿಗೆ ಕಾರಣ ಅಂತ ನಾವು ಈಗಾಗಲೇ ನಾವು ಗುರುತಿಡಿದ್ದೀವಿ. ಇದರಲ್ಲಿ ಪ್ರಮುಖವಾದ ಕಾರಣ ಏನಪ್ಪಾ ಅಂತಂದ್ರೆ ಈ ಮೈಕೋಪ್ಲಾಸ್ಮಾ ಅಂತ ಒಂದು ಸೂಕ್ಷ್ಮಾಣು ಜೀವಿ ಇದೆ. ಈ ಮೈಕೋಪ್ಲಾಸ್ಮಾ ಅನ್ನುವ ಸೂಕ್ಷ್ಮಾಣು ಜೀವಿಯ ವಿಶೇಷತೆ ಏನು ಗೌಡ್ರಿ ಅಂತಂದ್ರೆ ಇದಕ್ಕೆ ಹೊರಗಡೆ ಕವಚ ಇರಲ್ಲ. ಇದು ಯಾವ ಒಂದು ಆಕಾರ ಬೇಕಾದ್ರೆ ಆ ಆಕಾರಕ್ಕೆ ಇದು ತನ್ನನ್ನು ತಾನು ಬದಲಾವಣೆ ಮಾಡ್ಕೊಳ್ತದೆ. ನಾವು ಅಮೀಬದಲ್ಲಿ ಯಾವ್ಯಾವ ಆಕಾರ ನೋಡ್ತೀವೋ ಹಾಗೆ ಈ ಮೈಕೋಪ್ಲಾಸ್ಮಾ ಒಂದು ರೋಗಾಣು ಹೊರಗಡೆ ಕವಚ ಇಲ್ಲದೆ ಇರೋದ್ರಿಂದ ನಾವು ಯಾವುದೇ ಒಂದು ಈ ಒಂದು ಚಿಕಿತ್ಸೆಗಾಗಿ ಉಪಯೋಗಿಸಬಹುದಾದ ಒಂದು ಪ್ರತಿಜೀವಿಕೆಗಳು ಅಥವಾ ಆಂಟಿಬಯೋಟಿಕ್ಸ್ ಅಂತ ನಾವೇನು ಹೇಳ್ತೀವಿ ಈ ಆಂಟಿಬಯೋಟಿಕ್ಗಳು ಈ ಒಂದು ಮೈಕೋಪ್ಲಾಸ್ಮಾ ಮೇಲೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಲ್ಲ. ಈ ಮೈಕೋಪ್ಲಾಸ್ಮಾ ರೋಗಾಣುಗಳನ್ನು ನಾವು ಮೆದುಳಿನ ಆಕ್ರಮಣಕಾರರು ಅಂದ್ರೆ ಬ್ರೈನ್
1: ಅಟ್ಯಾಕ್
0: ಮಾಡಿಬಿಡ್ತವೆ. ಹಾಗಾಗಿ ಇತ್ತೀಚೆಗಷ್ಟೇ ಈ ಒಂದು ಸಂಶೋಧನೆಯಿಂದ ನಮಗೆ ದೃಢಪಡಿಸಿದ್ದೀವಿ ಈ ಒಂದು ಮೆದುಳಿನಕ್ಕೆ ಒಕ್ಕಿ ಈ ಒಂದು ನರಗಳ ಸಮಸ್ಯೆ ಉತ್ಪಾದನೆ ಮಾಡಿ ಕಿವಿ ಸೋಂಕಿಗೆ ಅನೇಕ ಬ್ಯಾಕ್ಟೀರಿಯಾಗಳು ಕಾರಣ ಇದ್ರೂ ಮೈಕೋಪ್ಲಾಸ್ಮಾ ಒಂದು ಪ್ರಮುಖವಾದ ಕಾರಣ ಅಂತ ನಾವು ಸಂಶೋಧನೆಯಿಂದ ನಾವು ದೃಢಪಡಿಸ್ತಾ ಇದ್ದೀವಿ. ಇದಷ್ಟೇ ಅಲ್ಲದೆ ಇನ್ನು ರಾಸುಗಳು ಅಥವಾ ಐನು ರಾಸುಗಳಲ್ಲೂ ನಾವು ಇರುವಂತ ಒಂದು ಪರಿಸರ ಆಗ್ಬೋದು, ವರ ಪರೋಪಜೀವಿಗಳಾದ ಉಣ್ಣೆಗಳು ನೊಣಗಳು. ಮತ್ತೊಂದು ವಿಶೇಷತೆ ಅಂದ್ರೆ ನಾವು ಒದ್ದೆಯಾದ ವಾತಾವರಣದಲ್ಲಿ ಈ ರಾಸುಗಳನ್ನು ಕಟ್ಟಿದಾಗ ಈ ಒಂದು ಸೋಂಕು ಹೆಚ್ಚಾಗಿ ಕಂಡು ಬರೋ ಒಂದು ಸಾಧ್ಯತೆಗಳು ಇರ್ತವೆ. ನಾನು ಈಗಾಗಲೇ ಮೊದಲು ಹೇಳಿದ್ದೆ ಜೂನ್ ಜುಲೈನಿಂದ ಮೊದಲುಗೊಂಡು ನವೆಂಬರ್ ಡಿಸೆಂಬರ್ವರೆಗೂ ಈ ಕಾಯಿಲೆಗಳು ಇರ್ತವಂತ. ಈ ಸಾಧಾರಣವಾಗಿ ಈ ಒಂದು ಋತುಮಾನದಲ್ಲಿ ವಾತಾವರಣದಲ್ಲಿ ಹೆಚ್ಚಾದ ತೇವಾಂಶ ಇರುವುದು ಕಿವಿ ಸೋಂಕಿನ ಒಂದು ಉಲ್ಬಣಗೊಳ್ಳಿಕ್ಕೆ ಇದು ಸಹಕಾರಿಯಾಗಿ ಇರ್ತವೆ. ಆದ್ರಿಂದ ರೈತರು ಈ ಕಿವಿ ಸೋಂಕುಗೆ ಮೈಕೋಪ್ಲಾಸ್ಮಾ ರೋಗಾಣೆ ಅಷ್ಟೇ ಅಲ್ಲದೆ ಅದರ ಮೇಲೆ ಉಣ್ಣೆಗಳು ಇಲ್ದಂಗೆ ನೋಡ್ಕೋಬೇಕು ಮತ್ತು ತಮ್ಮ ಕೊಟ್ಟಿಗೆಯನ್ನು ಶುಷ್ಕವಾಗಿ ಇಡಬೇಕಾಗುತ್ತೆ, ಯಾವುದೇ ರೀತಿಯಲ್ಲಿ ಒದ್ದೆ ಆಗಿ ಇರಬಾರ್ದು ಅನ್ನೋ ಒಂದು ಕೂಡ ನಾವು ಮನಗಂಡಿದ್ದೀವಿ. ಇನ್ನು ವಿಶೇಷವಾಗಿ ಈ ಕರುಗಳಲ್ಲಿ ಗಿಣ್ಣು ಹಾಲನ್ನು ಕರು ಹಾಕಿದ ನಂತರ ಕುಡಿಸದೇ ಇದ್ದಾಗ ಅಥವಾ ಒಂದು ವಾರದವರೆಗೆ ಕುಡಿಸದೇ ಇದ್ದಾಗ ಈ ತಾಯಿ

0: ಈ ರೋಗ ನಿರೋಧಕ ಶಕ್ತಿ ಕರುಗಳಿಗೆ ವರ್ಗಾವಣೆಗೊಂಡಿಲ್ಲವಾದಲ್ಲಿ ಈ ರಾಸುಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಈ ಎಲ್ಲ ಬ್ಯಾಕ್ಟೀರಿಯಾಗಳು ಅಥವಾ ಮೈಕೋಪ್ಲಾಸ್ಮಾ ಬ್ಯಾಕ್ಟೀರಿಯಾ ಇರ್ಬೋದು ಅಥವಾ ಬೇರೆ ಬೇರೆ ಕಾಯಿಲೆ ರೋಗೋದ್ರಕ ಬ್ಯಾಕ್ಟೀರಿಯಾಗಳು ಈ ಒಂದು ಸೋಂಕಿಗೆ ಕಾರಣ ಅಂತ ಕೂಡ ನಾವು ಈ ವರದಿಗಳ ಮುಖಾಂತರ ನಾವು ನಿಮಗೆ ಇಲ್ಲಿ ಹೇಳ್ಬೋದಾಗಿದೆ.
1: ಅಂದ್ರೆ ಈ ಗಿಣ್ಣದ ಹಾಲಿನ ಮಹತ್ವ ತುಂಬಾ ಇದೆ.
0: ಗಿಣ್ಣ ಹಾಲಿನ ಮಹತ್ವ ತುಂಬಾನೇ ಇದೆ. ಅದ್ರ ಬಗ್ಗೆ ವಿಶೇಷವಾಗಿ ಹೇಳಬೇಕಂದ್ರೆ ನೀವು ಕರು ಹಾಕಿದ ಅರ್ಧ ಗಂಟೆ ಒಳಗಡೆಗೆ ಗಿಣ್ಣು ಹಾಲನ್ನು ಕುಡಿಸಿದ್ದೆ ಆದ್ರೆ ಕರುಳಿನಲ್ಲಿ ರಂಧ್ರಗಳು ಅವು ಆ ಗಿಣ್ಣು ಹಾಲನ್ನು ಹೀರ್ಕೊಂಡು ಆ ಎಳೆ ಕರುವಿಗೆ ರೋಗ ನಿರೋಧಕ ಶಕ್ತಿಯನ್ನ ಪರಿಣಾಮಕಾರಿಯಾಗಿ ವರ್ಗಾವಣೆ ಆಗುವಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ತದೆ.
1: ಡಾಕ್ಟರ್, ಇನ್ನೊಂದು, ಈಗ ಸರ್ಕಾರದ ವತಿಯಿಂದ ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಯಾವ ತರ ಈ ಬಗ್ಗೆ ಕ್ರಮ ವಹಿಸ್ತಾ ಇದೆ, ಏನೇನು ಕ್ರಮ ಇಲ್ಲಿ ನಡೆದಿದೆ ಅದ್ರ ಬಗ್ಗೆ ಹೇಳಿ ನಮ್ಮ ರೈತರಿಗೆ.
0: ಹೌದು ಗೌಡ್ರೆ, ನೋಡಿ, ಅಗತ್ಯವಾಗಿ ಈ ಕಾಯಿಲೆ ಇದು ಒಂದು ಸ್ವಾರಸ್ಯಕವಾದ ಒಂದು ವಿಚಿತ್ರವಾದ ಕಾಯಿಲೆ ಅಂತಲೇ ನಾನು ಹೇಳ್ಬೋದು ಇದನ್ನ. ಯಾಕಂದ್ರೆ ಕಿವಿ ನೋವು ಮನುಷ್ಯರಿಗೂ ಬರುತ್ತೆ, ಬೇರೆ ಸಾಕು ಪ್ರಾಣಿಗಳಿಗೂ ಬಂದಂಗೆ ಈ ರಾಸುಗಳಿಗೂ ಬಂದು ಹೋಗುವಂತ ಕಾಯಿಲೆ ಅಂತಾನೆ ನಾವು ಮೊದಲು ಅನ್ಕೊಂತ ಇದ್ವಿ. ಆದ್ರೆ ಯಾವಾಗ ಇದು ನರಗಳ ಸಮಸ್ಯೆ ಉತ್ಪಾದನೆ ಮಾಡಿ ರಾಸುಗಳು ಮರಣಕ್ಕೀಡಾಗ್ತವೆ ಅಂತ ಗೊತ್ತಾದ್ಮೇಲೆ ನಮ್ಮ ಕರ್ನಾಟಕ ರಾಜ್ಯ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ನಿರ್ದೇಶಕರಿಂದ ಒಳಗೊಂಡು ನಮ್ಮ ಬೆಂಗಳೂರು ಸಹಕಾರಿ ಹಾಲು ಉತ್ಪಾದಕರ ಸಹಕಾರ ಸಂಘ ಬಮುಲ್ ಅಂತ ನಾವೇನು ಹೇಳ್ತೀವಿ ಅವರು ಮತ್ತು ನಮ್ಮ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯ ಅಂಗಸಂಸ್ಥೆಯಾದ ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಪಶುವೈದ್ಯಕೀಯ ಸೂಕ್ಷ್ಮಜೀವಿ ಶಾಸ್ತ್ರದಲ್ಲಿ ನಾನೇನು ಕೆಲಸ ಮಾಡ್ತಾ ಇದ್ದೀನೋ ನಮ್ಮಲ್ಲಿ ಒಂದು ಇದರ ಬಗ್ಗೆ ಒಂದು ಸಂಶೋಧನಾ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಅದೇ ರೀತಿ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಗಳ ಒಡನಾಟದೊಂದಿಗೆ ನಾವು ಈ ರೋಗದ ಬಗ್ಗೆ 2003 ಈಚೆಗೆ ಅಧ್ಯಯನವನ್ನು ನಡೆಸ್ತಾ ಇದ್ದೀವಿ. ಈ ಅಧ್ಯಯನದ ಮುಖಾಂತರ ನಮಗೆ ಕಂಡು ಬಂದಿರೋದು ಏನಪ್ಪ ಅಂತಂದ್ರೆ, ಯಾಕೆ ಇದು ಆ ಒಂದು ನಿರ್ದಿಷ್ಟವಾದ ಜಿಲ್ಲೆಗಳಲ್ಲಿ ಅಥವಾ ತಾಲೂಕುಗಳಲ್ಲಿ ಯಾಕೆ ಕಂಡು ಬರ್ತಾ ಇದೆ, ಅಥವಾ ಒಂದು ಋತುಮಾನ ಜೂನ್ ಜುಲೈ ಮತ್ತು ಅಕ್ಟೋಬರ್ ನವೆಂಬರ್ ಅಥವಾ ಡಿಸೆಂಬರ್ವರೆಗೆ ಮಾತ್ರ ಯಾಕೆ ಈ ಒಂದು ಕಾಯಿಲೆ ಇತ್ತಂದರೆ, ಇದ್ರ ಬಗ್ಗೆ ನಾವು ಸಾಕಷ್ಟು ರೀತಿಯಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ಕಿವಿ ಸೋಂಕುಗೆ ಅನೇಕ ಬ್ಯಾಕ್ಟೀರಿಯಾಗಳ ಜೊತೆಗೆ ಪ್ರಮುಖವಾಗಿ ಮೈಕೋಪ್ಲಾಸ್ಮಾನೇ ಇದಕ್ಕೆ ಒಂದು ಕಾರಣ ಇರಬಹುದು ಅನ್ನೋದು ಕೂಡ ನಾವು ಈಗ ಇನ್ನೇನು ದೃಢಪಡಿಸಲಲ್ಲಿದ್ದೀವಿ. ಹಾಗಾಗಿ ನಮ್ಮ ಸರ್ಕಾರದಿಂದ, ನಮ್ಮ ವಿಶ್ವವಿದ್ಯಾಲಯದಿಂದ ಮತ್ತು ಕರ್ನಾಟಕ ಹಾಲು ಮಹಾಮಂಡಳಿಯಿಂದ ಇದಕ್ಕೆ ನಮಗೆ ಹೆಚ್ಚಿಗೆ ಅನುದಾನವನ್ನು ಕೊಟ್ಟು ನಮ್ಮ ಇದರ ಬಗ್ಗೆ ಒಂದು ಅಧ್ಯಯನ ಮಾಡಲಿಕ್ಕೆ ನಮಗೆ ಸಹಕಾರಿಯಾಗಿದ್ದಾರೆ ಗೌಡ್ರೆ.
1: ಅಂದ್ರೆ ಸಾಧ್ಯವಾದಷ್ಟು ಬೇಗ ಬೇಗನೆ ಈ ರೋಗದ ಬಗ್ಗೆ ಪತ್ತೆ ಹಚ್ಚಿ ಮತ್ತದು ಜಾಸ್ತಿ ಮತ್ತೆ ಉಲ್ಬಣ ಆಗಬಾರ್ದು, ಮತ್ತೆ ಉಳಿದ ಪ್ರಾಣಿಗಳಿಗೆ ತ್ರಾಸಾಗಬಾರ್ದು, ರೈತರಿಗೆ ನಷ್ಟ ಆಗಬಾರ್ದು ಅನ್ನೋ ಒಂದು ಕಾಳಜಿ.
0: ಹೌದು.
1: ಇನ್ನೊಂದು ಡಾಕ್ಟ್ರೆ, ಈ ಒಂದು ಹೈನು ರಾಸುಗಳಲ್ಲಿ ಕಿವಿ ಸೋಂಕು ಬಂದಾಗ ಚಿಕಿತ್ಸೆ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳ ಕೂಡ ಮಾಹಿತಿ ಮಾಡಿಕೊಟ್ಬಿಡಿ.
0: ಅಗತ್ಯವಾಗಿ ನೋಡಿ, ನಾವೇನು ಪ್ರಾಥಮಿಕ ಹಂತದಲ್ಲಿ ನಾವೇನು ಸಂಶೋಧನೆ ಮಾಡಿದ್ದೀವಿ ನೀವು ಹೇಳದಂಗೆ ಈ ಅನುದಾನದಲ್ಲಿ ಈ ಕಿವಿ ಸೋಂಕಿಗೆ ಕಾರಣವಾದ ಮೈಕೋಪ್ಲಾಸ್ಮಾ ಬ್ಯಾಕ್ಟೀರಿಯಾ ಅಂತ ಏನು ನಾವು ಕಂಡುಹಿಡಿದಿದ್ದೀವಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯ ಒಂದು ನಾವು ಈಗಾಗಲೇ ಅಭಿವೃದ್ಧಿಪಡಿಸಿದ್ದೀವಿ. ಯಾವುದೇ ಒಂದು ಜಾನುವಾರಿಗೆ ಕಿವಿ ಸೋಂಕು ಕಾಣಿಸಿಕೊಂಡಾಗ ಹೈನುಗಾರರು ಮೊಟ್ಟ ಮೊದಲನೇ ಬಾರಿಗೆ ಅದನ್ನು ಕಂಡುಹಿಡಿಬೇಕು. ಆತಂಕ ಪಡಬಾರ್ದು. ತಕ್ಷಣವೇ ಹತ್ತಿರದ ಪಶುವೈದ್ಯರಾಗ್ಬೋದು ಅಥವಾ ನಮ್ಮ ಹಾಲು ಮಹಾಮಂಡಳಿಯ ಪಶುವೈದ್ಯರು ಪ್ರತಿ ದಿನ ಗ್ರಾಮಕ್ಕೆ ಭೇಟಿ ನೀಡಿದಾಗ ಇವುಗಳನ್ನು ಅವರಿಗೆ ತೋರಿಸಿ ಇದು ಕಿವಿ ಸೋಂಕು ಹೌದೋ ಅಲ್ಲ ಅಂತ ಅದನ್ನು ನಾವು ಅವರು ದೃಢಪಡಿಕೊಳಿಸ್ಬೇಕು. ಇನ್ನು ಎರಡನೇದಾಗಿ, ಕಿವಿ ಸೋಂಕು ಇದೆ ಅಂತ ಖಾತ್ರಿ ಆದಾಗ ಕೂಡಲೇ ಅಲ್ಲಿ ಕಿವಿಯಲ್ಲಿ ಒಳಗಡೆ ಇರೋವಂಥ ಕೂದಲನ್ನು ಅದನ್ನು ತೆಗಿಬೇಕು. ಅಲ್ಲಿ ನಮ್ಮ ಒಂದು ಏನು ಪವಿಡಿನ್ ಅಯೋಡಿನ್ ಅಥವಾ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂತ ಏನು ದ್ರಾವಣ ಅಂತ ಏನು ಹೇಳ್ತೀವಿ ನಾವು, ಆ ಮೃದುವಾದ ದ್ರಾವಣದಿಂದ ಒಂದು ಸ್ವಚ್ಛಗೊಳಿಸಬೇಕು. ಸ್ವಚ್ಛಗೊಳಿಸಿದ ನಂತರ ಅಲ್ಲಿ ಯಾವುದೇ ರೀತಿಯಲ್ಲಿ ನೊಣಗಳನ್ನು ಬರದಂಗೆ ಆ ರೈತರು ಇಂತಿಷ್ಟು ಮಾಡಿ ಹತ್ತಿರದ ಪಶುವೈದ್ಯರಿಗೆ ತೋರಿಸಿದಾಗ ಈ ಮೊದಲನೇ ದಿನದಿಂದಲೇ ಈ ಮೈಕೋಪ್ಲಾಸ್ಮಾದ ವಿರುದ್ಧವಾಗಿ ನಾವು ಪ್ರತಿಜೈವಿಕ ಅಥವಾ ಆಂಟಿಬಯೋಟಿಕ್ಗಳನ್ನು ಆರಂಭಿಕ ಲಕ್ಷಣಗಳನ್ನು ತೋರಿಸಿದ ಕೂಡಲೇ ನಾವು ಕೊಟ್ಟಿದ್ದೇ ಆದರೆ ಪರಿಣಾಮಕಾರಿಯಾಗಿ ಈ ರೋಗವನ್ನು ಸಂಪೂರ್ಣವಾಗಿ ನಾವು ಗುಣಪಡಿಸ್ಬೋದು ಅಂತ ನಾವು ಈಗಾಗಲೇ ಅನೇಕ ಕ್ಷೇತ್ರ ನಾವು ವಿಸಿಟ್ ಮಾಡಿದಾಗ ನಾವು ತಿಳ್ಕೊಂಬಂದಿದ್ದೀವಿ. ಆದರೆ ಈ ಒಂದು ಚಿಕಿತ್ಸೆ ತಡವಾದರೆ ಅಥವಾ ಯಾವುದೇ ಒಂದು ಮೈಕೋಪ್ಲಾಸ್ಮಾ ವಿರುದ್ಧದ ಔಷಧಿ ಕೊಡದೆ ಬೇರೆ ಯಾವುದೋ ಒಂದು ಔಷಧಿ ಕೊಟ್ಟಾದಾಗ ಮಾತ್ರ ಈ ಕಾಯಿಲೆ ಉಲ್ಬಣಗೊಂಡಿದ್ದು ಕೂಡ ನೋಡಿದ್ದೀವಿ ನಾವು. ಮತ್ತೆ ಈ ಬಾಧೆಯು ನರಗಳ ಮೇಲೆ ಪರಿಣಾಮ ಬೀರಿ ಹಸು ನಮ್ಮ ಚಿಕಿತ್ಸೆಗೆ ಸ್ಪಂದಿಸದೆ ಪ್ರಾಣಿಹಾನಿ ಕೂಡ ಆಗಿದೆ ಗೌಡ್ರೆ ಈ ಒಂದು ಕಿವಿ ಸೋಂಕಿನಿಂದ. ನಮ್ಮ ರೈತರಿಗೂ ಇದೊಂದು ಆತಂಕದ ವಿಷಯ. ಸರಿ, ಏನಪ್ಪಾ ಕಿವಿ ಸೋಂಕು ಅನ್ನೋ ಒಂದು ಸಣ್ಣ ಒಂದು ಕಾರಣಕ್ಕೋಸ್ಕರ ನಾವು ಹಸುನೇ ಕಳ್ಕೊಳ್ಬೇಕಾಯ್ತಲ್ಲ ಅನ್ನೋ ಒಂದು ಪಶ್ಚಾತ್ತಾಪ ಕೂಡ ಪಟ್ಟಿದ್ದಾರೆ. ಇನ್ನು ಅದಷ್ಟೇ ಅಲ್ಲದೆ ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಮನವಿ ಮಾಡ್ತೀನಿ ನಾನು. ಕೊಟ್ಟಿಗೆಯನ್ನು ತಾವು ಸ್ವಚ್ಛಗೊಳಿಸಿ

0: ಅಲ್ಲಿ ಶುಷ್ಕವಾದವಾಗಿ ನೋಡ್ಕೋಬೇಕು, ಅಂದರೆ ಅದನ್ನು ಒಣಗಿಸಿ ಇಟ್ಕೊಳ್ಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಮತ್ತು ಉಣ್ಣೆ ಮತ್ತು ನೊಣಗಳನ್ನು, ಉಣ್ಣೆಗಳು ಎಲ್ಲಿಯಪ್ಪ ಇರ್ತವೆ ಅಂದರೆ ಕಿವಿ ಒಳಗಡೆಗೆ ಉಣ್ಣೆಗಳು ಸಾಕಷ್ಟು. ಈ ಒಂದು ಈ ಕಿವಿ ಸೋಂಕು ಇರುವಂಥ ಒಂದು ಎಲ್ಲ ರಾಸುಗಳಲ್ಲಿ ಉಣ್ಣೆಗಳು ಇದ್ದಿದ್ದನ್ನು ನಾವು ನೋಡಿದ್ದೀವಿ. ಮತ್ತು ಬಾಲದ ಕೆಳಗೆ ಇರ್ಬೋದು ಅಥವಾ ತೊಡೆಗಳ ಸಂದಿಯಲ್ಲಿ ಉಣ್ಣೆಗಳು ಇರೋದನ್ನು ತೆಗೆದು, ಮತ್ತು ಉಣ್ಣೆಗಳಿಂದ ಬಂದಿರುವಂಥ ಒಂದು ಏನು ರಕ್ತ ಕಾಯಿಲೆಗಳಿದೆಯಾ ಅಂತ ಅದನ್ನು ಪ್ರಯೋಗಾಲಯದಲ್ಲಿ ಪರೀಕ್ಷಿಸಿ ಅವುಗಳಿಗೂ ಚಿಕಿತ್ಸೆ ಕೊಟ್ಟಿದ್ದೆ ಆದರೆ ಈ ಒಂದು ರೋಗದಿಂದ ಜಾನುವಾರುಗಳನ್ನು ರಕ್ಷಿಸಿಕೊಳ್ಬೋದು. ಇನ್ನು ರೈತರಿಗೆ ಕೊನೆಯದಾಗಿ ಹೇಳೋದಂದರೆ, ಈ ಜಾನುವಾರುಗಳಿಗೆ ಬರುವಂಥ ಕಿವಿ ಸೋಂಕು ಯಾವುದೇ ರೀತಿಯಲ್ಲಿ ಮನುಷ್ಯರಿಗೆ ಬರುವಂಥ ಒಂದು ಕಾಯಿಲೆ ಅಲ್ಲ. ಮಾನವ ಸೋಂಕಿತ ಯಾವುದೇ ಪ್ರಕರಣಗಳು ಇದರಿಂದ ವರದಿಯಾಗಿಲ್ಲ. ಹಾಗಾಗಿ ರೈತರು ಧೃತಿಗೆಡದೆ ಕಿವಿ ಸೋಂಕು ಬಂದ ಕೂಡಲೇ ಹತ್ತಿರದ ಪಶುವೈದ್ಯರನ್ನು ಕಂಡು ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ. ಅದೇ ರೀತಿ ಪಶುವೈದ್ಯರಲ್ಲೂ ನಾನು ಮನವಿ ಮಾಡ್ತೀನಿ, ಈ ಹೊಸ ಕಾಯಿಲೆ ಆಗಿರೋದ್ರಿಂದ ಕಿವಿಯಿಂದ ಒಂದು ಮಾದರಿಯನ್ನು, ಕಿವಿನ ಮಾದರಿಯನ್ನು ಮತ್ತು ರಕ್ತದ ಮಾದರಿಯನ್ನು ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಸೂಕ್ಷ್ಮ ಜೀವಿಶಾಸ್ತ್ರಕ್ಕೆ ಅದನ್ನು ಸಲ್ಲಿಸಿ ಅದರಿಂದ ಚಿಕಿತ್ಸೆಯಲ್ಲಿ ಏನಾದರೂ ಬೇರೆ ವ್ಯತ್ಯಾಸ ಮಾಡ್ಕೊಳ್ಬೇಕನ್ನೋ ಅನ್ನೋದ್ರ ಬಗ್ಗೆ ನಮ್ಮಿಂದ ಖಾತ್ರಿ ಪಡಿಸ್ಕೊಂಡು ಆ ಚಿಕಿತ್ಸೆ ವಿಧಾನವನ್ನು ಸಂಪೂರ್ಣವಾಗಿ ಅವರು ಮಾಡಬೇಕಾಗುತ್ತೆ ಗೌಡ್ರೆ.
1: ಅಂದರೆ ಈಗ ಪ್ರಾಣಿಗಳಲ್ಲಿ ಕಿವಿ ಸೋಂಕು ಬಂದಾಗ ತಾವು ಗಮನಿಸ್ತೀರಿ, ಪ್ರಾಣಿಗಳು ದಿನ ಇದ್ದಂಗೆ ಇರೋದಿಲ್ಲ, ಕಿವಿನೂ ಕೂಡ ಆಗಾಗ ಅಲುಗಾಡಿಸ್ತದ ಜಾಸ್ತಿ ಆಗುತ್ತೆ, ಮತ್ತು ನೊಣಗಳು ಕೂರ್ಲಿಕ್ಕೆ ಹೋಗ್ತವೆ. ನೀವು ಹಾಗಾಗಿ ನಿಮ್ಮ ಪ್ರಾಣಿಗಳ ಕಾಳಜಿ ನೀವು ಕೂಡ ವಹಿಸ್ಕೋಬೇಕಾಗುತ್ತೆ,
0: ಅದ್ರ ಬಗ್ಗೆ ಗಮನ ಕೊಡಬೇಕು.
1: ಸ್ವಚ್ಛತೆ
0: ಪದೇ ಪದೇ ಕಿವಿ ಅಲ್ಲಾಡಿಸ್ತಾ ಇದ್ರೆ, ಒಡ್ಕೊಳ್ತಾ ಇದ್ರೆ, ಅಥವಾ ಹಿಂದಿನ ಕಾಲದಿಂದ ಅದನ್ನ ಪರಚ್ಕೊಳ್ಳೋದೇನಾದ್ರು ಇದ್ರೆ ಕಿವಿಯಲ್ಲಿ ಏನೋ ಸಮಸ್ಯೆ ಇದೆ ಅಂತ ತಾವು ಅದನ್ನ ಮನಗಾಣಬೇಕಾಗುತ್ತೆ. ಮತ್ತೆ ಯಾವುದೇ ಇದಕ್ಕೂ ಚಿಕಿತ್ಸೆಯನ್ನ ವಿಳಂಬ ಮಾಡದೆ,
1: ಹೌದು,
0: ರೋಗ ಕಾಣಿಸಿಕೊಂಡಿದ್ದ ದಿನದಿಂದಲೇ ನೀವು ಇದಕ್ಕೆ ಚಿಕಿತ್ಸೆ ಕೊಟ್ಟಿದ್ದೆ ಆದ್ರೆ
1: ನೀವು
0: ಯಾವುದೇ
1: ಪ್ರಾಣ ನೀವು
0: ತಡ್ಕೋಬೋದಾಗುತ್ತೆ.
1: ಸ್ವಲ್ಪ ನೀವೆಲ್ಲಾದರೂ ನಿರ್ಲಕ್ಷ್ಯ ವಹಿಸಿದರೆ ಮತ್ತೆ ನಿಮ್ಮ ಪ್ರಾಣಿಗೆ ಮತ್ತೆ ಯೋಗ್ಯ ಸ್ಥಿತಿಗೆ ಬರಬಹುದು. ಆದರೆ ಅದು ನಿಮಗೆ ಏನು ಕರು ಹಾಕೋದಾಗಲಿ,
0: ಇಲ್ಲ ಒಮ್ಮೆ ಇದು ನರಗಳಿಂದ ಸೋಂಕು ಆಗಿ ಮೆದುಳಿಗೆ ಸೋಂಕು ತಲುಪಿದ್ದೆ ಆದರೆ,
1: ಹೌದು,
0: ಅಂತ ಜಾನುವಾರುಗಳನ್ನು
1: ಆರ್ಥಿಕವಾಗಿ ನಿಮ್ಗೆ ನಷ್ಟ ಮಾಡ್ಬಿಡುತ್ತೆ
0: ಮಾಡಿಸ್ತದೆ. ಅಂತ ಜಾನುವಾರುಗಳನ್ನ ನಾವು ಉಳಿಸ್ಕೊಳ್ಳೋದು ಕಷ್ಟ ಸಾಧ್ಯನೇ ಸರಿ.
1: ಒಂದ್ ವೇಳೆ ಇವು ಬದುಕಿದ್ರು ಗರ್ಭ ಕಟ್ಟದೆ ಇರ್ಬೋದು,
0: ಬದುಕಿದ್ರು ಯಾವುದೇ ರೀತಿ ಪ್ರಯೋಜನ ಆಗಲ್ಲ ಇದರಿಂದ, ಯಾಕಂದ್ರೆ ಜೀರ್ಣಕ್ರಿಯೆ ಇರಲ್ಲ. ಒಂದ್ ಕಡೆಗೆ ಪ್ಯಾರಲಿಸಿಸ್ ಅಂತ ಏನ್ ಹೇಳ್ತೀವಿ ನಾವು, ಕಣ್ಣು ಅಥವಾ ಒಂದು ಕಡೆ ಮೂಗು ಅಥವಾ ಕಿವಿ, ಒಂದು ಕಾಲು, ಹೌದು, ಆ ರೀತಿಯಾಗಿ ಪಾರ್ಶ್ವವಾಯು ಆಗಿ ಈಡಾಗಿ ಹಸುಗಳು ಮಲಗಿದ್ದಲ್ಲಿ ಇರ್ತವೆ. ಹಾಗಾಗಿ ಅದರಿಂದ ಆ ಜಾನುವಾರು ಬದುಕಿದ್ರೆ ನಾವು ಒಂದು ಮಾನವೀಕ ರೀತಿಯಲ್ಲಿ ಅದನ್ನು ನಾವು ಪೋಷಣೆ ಮಾಡಬಹುದೇ ಹೊರತು ಅದರಿಂದ ಆರ್ಥಿಕವಾಗಿ ನಮ್ಮ ಹೈನುಗಾರರಿಗೆ ಯಾವುದೇ ರೀತಿಯಾಗಿ ಪ್ರಯೋಜನ ಆಗಲ್ಲ.
1: ಒಟ್ಟಾರೆ ಹೇಳ್ಬೇಕಂದ್ರೆ ಕಿವಿ ಸೋಂಕು ನಮ್ಮ ಪ್ರಾಣಿಗಳಿಗೆ ಬರಬಾರ್ದು ಅನ್ನೋದು ನಿಮ್ಮ ಒಂದು ಮುನ್ನೆಚ್ಚರಿಕೆ. ಯಾವುದೇ ಥರದಿಂದ ನಿಮ್ಮ ಪ್ರಾಣಿಗೆ ನಷ್ಟ ಆಗಬಾರ್ದು, ನಿಮ್ಗೆ ಆರ್ಥಿಕವಾಗಿ ನಷ್ಟ ಆಗದಿದ್ದಂಗೆ ಸರ್ಕಾರ ಕೂಡ ಈಗಾಗಲೇ ಈ ಬಗ್ಗೆ ಯೋಚನೆ ಮಾಡಿದೆ. ತಮ್ಮಂತ ವಿಜ್ಞಾನಿಗಳು
0: ಎಲ್ಲ ರೀತಿಯಲ್ಲೂ ನಮಗೆ ಅನುದಾನಗಳನ್ನು ಕೊಡ್ತಾ ಇದ್ದಾರೆ, ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಮಗೆ ಈ ಕಿವಿ ಸೋಂಕು ಇರುವ ಒಂದು ಪ್ರದೇಶಗಳಿಗೆ ನಾವು ಅಲ್ಲಿ ಹೋಗಿ ಮಾದರಿಗಳನ್ನು ತರಲು ಕೂಡ ನಮಗೆ ವ್ಯವಸ್ಥೆ ಕೂಡ ಮಾಡ್ತಾ ಇದೆ.
1: ಹಾ, ತುಂಬಾ ಸಂತೋಷ ಡಾಕ್ಟರ್ ವೀರೇಗೌಡ ಅವರೇ. ಪ್ರಸ್ತುತ ನಮ್ಮ ಸಾಕು ಪ್ರಾಣಿಗಳಲ್ಲಿ ಕಿವಿ ಸೋಂಕು ರೋಗದ ಬಗ್ಗೆ ಯಾವ ಥರ ಮುನ್ನೆಚ್ಚರಿಕೆ ವಹಿಸಬೇಕು, ಯಾವ ಥರ ಪ್ರಾಣಿಗಳಿಗೆ ವೈದ್ಯರನ್ನು ಸಂಪರ್ಕಿಸಬೇಕು, ಈ ಎಲ್ಲ ಮಾಹಿತಿಯನ್ನು ನೀಡಿದ್ದೀರಿ, ತುಂಬ ಸಂತೋಷ. ಕೆಲವರು ಇರ್ತಾರೆ ಡಾಕ್ಟರ್ ವೀರೇಗೌಡರ ಜೊತೆಗೆ ಸಂಪರ್ಕ ಮಾಡಬೇಕಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆಯನ್ನು ದಯವಿಟ್ಟು ಹೇಳಿ.
0: ಅಗತ್ಯವಾಗಿ ನನ್ನ ಸಂಪರ್ಕ ಸಂಖ್ಯೆ 9980914554.
1: ಧನ್ಯವಾದಗಳು, ನಮಸ್ಕಾರ.
0: ನಮಸ್ಕಾರ ಗೌಡ್ರೆ.

0: ಆತ್ಮರೇ, ಸ್ಟುಡಿಯೋ ಸಮಯ 7:26 ಆಗ್ತಾ ಇದೆ. ಇನ್ನು ಮುಂದೆ ಜನಪದ ಗೀತೆಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ರೋಹನ್ ಮತ್ತು ರಿಯಾ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯಿತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಸಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ, ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
5: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
6: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.

0: ನಾನು ಎಲ್ಐಸಿ ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ. ಅದ್ರಲ್ಲಿ ಏನ್ ಸ್ಪೆಷಲ್ ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ. ವಾವ್, ನನಗೂ ಎಲ್ಐಸಿ ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
1: ಎಲ್ಐಸಿ ಹರ್ಪಲ್ ಆಪ್ಕೆ ಸಾಥ್.

ಸ್ನೇಹಿತರೆ, ಜನಪದ ಸಂಗೀತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ವಿಜಯಪುರ ಆಕಾಶವಾಣಿ. ಸರಿಯಾಗಿ 7:34 ಮುಂದಿನ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಹಿರಿಯ ನಟ ಅನಂತ್ ನಾಗ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ. ನವದೆಹಲಿಯಲ್ಲಿಂದು 9ನೇ ಭಾರತ ಅಂತಾರಾಷ್ಟ್ರೀಯ ಜಲಸಪ್ತಾಹ 2026ಕ್ಕೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ. ಭಾರತ ಜಪಾನ್ ವಾಯುಪಡೆಗಳ ನಡುವಿನ ವೀರ್ ಗಾರ್ಡಿಯನ್ 2026 ಸಮರಾಭ್ಯಾಸ ಜೋಧ್ಪುರದಲ್ಲಿಂದು ಸಂಪನ್ನ. ಏಷ್ಯನ್ ಗೇಮ್ಸ್ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಚೊಚ್ಚಲ ಚಿನ್ನದ ಪದಕ. ವಾರ್ತೆಗಳ ವಿವರ: ಗುಜರಾತ್ನ ಏಕ್ತಾ ನಗರದಲ್ಲಿಂದು ನಡೆದ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಹಿರಿಯ ನಟ ಅನಂತ್ ನಾಗ್ ಅವರಿಗೆ 2024ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರದಾನ ಮಾಡಿದರು. ಕನ್ನಡದ ಮಿಥ್ಯಾ ಚಿತ್ರ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ, ಇದೇ ಚಿತ್ರದ ನಟನೆಗಾಗಿ ರೂಪಶ್ರೀ ವರ್ಕಾಡಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಹಾಗೂ ಅತೀಶ್ ಎಸ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ಬಾಲನಟ ಪ್ರಶಸ್ತಿಯನ್ನು ರಾಷ್ಟ್ರಪತಿಯವರು ಪ್ರದಾನ ಮಾಡಿದರು. ಇದೇ ವೇಳೆ ಶಿವಧ್ವಜ್ ಶೆಟ್ಟಿ ನಿರ್ದೇಶನದ ಇಂಬು ಅತ್ಯುತ್ತಮ ತುಳು ಚಿತ್ರ ಪ್ರಶಸ್ತಿ ಪಡೆದುಕೊಂಡಿದೆ. ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಆರ್ಟಿಕಲ್ 370 ಇದೇ ಚಿತ್ರದ ಅಭಿನಯಕ್ಕಾಗಿ ಯಾಮಿ ಗೌತಮ್ ಅತ್ಯುತ್ತಮ ನಟಿ ಪ್ರಶಸ್ತಿ, ಬ್ರಹ್ಮಯುಗಂ ಚಿತ್ರಕ್ಕಾಗಿ ಮಮ್ಮೂಟಿ ಹಾಗೂ ಚಂದು ಚಾಂಪಿಯನ್ ಚಿತ್ರಕ್ಕಾಗಿ ಕಾರ್ತಿಕ್ ಆರ್ಯನ್ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ, ಅಮರನ್ ಚಿತ್ರಕ್ಕಾಗಿ ರಾಜಕುಮಾರ್ ಪೆರಿಯಸ್ವಾಮಿ ಅವರಿಗೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ, ಕಲ್ಕಿ 2898 AD ಚಿತ್ರಕ್ಕೆ ಅತ್ಯುತ್ತಮ ಮನರಂಜನೆ ನೀಡುವ ಜನಪ್ರಿಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸ್ವಾತಂತ್ರ್ಯ ವೀರ್ ಸಾವರ್ಕರ್ ಚಿತ್ರದ ಮೂಲಕ ರಣದೀಪ್ ಹೂಡ ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಪ್ರಶಸ್ತಿ, ನಾನ್ ಫೀಚರ್ ಫಿಲ್ಮ್ ವಿಭಾಗದಲ್ಲಿ ಮರಾಠಿ ಚಿತ್ರ ಭಂಗಾರ್ಗೆ ಅತ್ಯುತ್ತಮ ಚಿತ್ರ ಪ್ರಶಸ್ತಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏಕ್ತಾಕ ಪ್ರತೀಕ್ ಚಿತ್ರಕ್ಕಾಗಿ ಆನಂದ್ ಎಲ್ ರೈ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ, ಸಂತಾಲಿ ಭಾಷೆಯ ಅಂಗೆನ್ ಚಿತ್ರಕ್ಕಾಗಿ ರವಿರಾಜ್ ಮುರ್ಮು ಅವರಿಗೆ ನಾನ್ ಫೀಚರ್ ಫಿಲ್ಮ್ ವಿಭಾಗದ ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಪ್ರಶಸ್ತಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರದಾನ ಮಾಡಿದರು. 1954ರಲ್ಲಿ ಸ್ಥಾಪನೆಯಾದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ದೇಶದ ಅತ್ಯುನ್ನತ ಚಲನಚಿತ್ರ ಪ್ರಶಸ್ತಿಗಳಾಗಿದ್ದು ಚಲನಚಿತ್ರ, ನಾನ್ ಫೀಚರ್ ಹಾಗೂ ಚಲನಚಿತ್ರ ಕುರಿತ ಬರಹ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಕಲೆ ಮತ್ತು ತಾಂತ್ರಿಕ ಶ್ರೇಷ್ಠತೆಯನ್ನು ಗುರುತಿಸುತ್ತವೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಪ್ರಮುಖ ನೀತಿ ಉಪಕ್ರಮದ ಅಂಗವಾಗಿ ಇದೇ ಮೊದಲ ಬಾರಿಗೆ ರಾಷ್ಟ್ರ ರಾಜಧಾನಿಯ ಹೊರಗೆ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ನವದೆಹಲಿಯಲ್ಲಿ ಇಂದು 9ನೇ ಭಾರತ ಅಂತಾರಾಷ್ಟ್ರೀಯ ಜಲಸಪ್ತಾಹ 2026ಕ್ಕೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನೀರಿನ ಮಿತ ಬಳಕೆ ಹಾಗೂ ಸಂರಕ್ಷಣೆ ಅಗತ್ಯವನ್ನು ಒತ್ತಿ ಹೇಳಿದರು. ತಾಂತ್ರಿಕ ನಾವೀನ್ಯತೆ, ಸೂಕ್ತ ನೀತಿಗಳು, ವೈಜ್ಞಾನಿಕ ಜ್ಞಾನ, ಸ್ಥಳೀಯ ಅನುಭವ ಮತ್ತು ಸಮುದಾಯದ ಭಾಗವಹಿಸುವಿಕೆಯನ್ನು ಒಗ್ಗೂಡಿಸುವ ಬಹು ಆಯಾಮದ ವಿಧಾನದ ಅಗತ್ಯವಿದೆ. ಜಲಸಂಪನ್ಮೂಲಗಳ ಸುಸ್ಥಿರ, ನ್ಯಾಯಯುತ ಮತ್ತು ಪರಿಣಾಮಕಾರಿ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಇಂತಹ ಸಹಕಾರವು ಆಡಳಿತಾತ್ಮಕ ಮತ್ತು ಭೌಗೋಳಿಕ ಗಡಿಗಳನ್ನು ಮೀರಿ ವಿಸ್ತರಿಸಬೇಕು ಎಂದು ಅವರು ಹೇಳಿದರು. ಅತಿಯಾದ ಮಳೆ ಹಾಗೂ ದೀರ್ಘಕಾಲದ ಒಣ ಹವಾಮಾನದ ಅವಧಿಗಳನ್ನು ನಿರ್ವಹಿಸಬಲ್ಲ ವ್ಯವಸ್ಥೆಗಳ ಅಗತ್ಯವಿದೆ. ಜಲ ನಿರ್ವಹಣೆಯ ಸಮಗ್ರ ವಿಧಾನದ ಭಾಗವಾಗಿ ನದಿ ಪಾತ್ರದ ನಿರ್ವಹಣೆ, ಅಂತರ್ಜಲ ಮರುಪೂರಣ, ಮಳೆ ನೀರು ಕೊಯ್ಲು ಮತ್ತು ಸಮರ್ಥ ನೀರಾವರಿ ಪದ್ಧತಿಗಳು ಒಟ್ಟಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಒತ್ತಿ ಹೇಳಿದರು. ಈ ವೇಳೆ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಉಪಸ್ಥಿತರಿದ್ದರು. ಭಾರತೀಯ ವಾಯುಪಡೆ ಮತ್ತು ಜಪಾನ್ ವಾಯು ರಕ್ಷಣಾ ಪಡೆ ನಡುವೆ ಜೋಧ್ಪುರದ ವಾಯುನೆಲೆಯಲ್ಲಿ ನಡೆದ ದ್ವಿಪಕ್ಷೀಯ ಸಮರಾಭ್ಯಾಸ ವೀರ್ ಗಾರ್ಡಿಯನ್ 2026 ಇಂದು ಸಂಪನ್ನಗೊಂಡಿತು. ಈ ಸಮರಾಭ್ಯಾಸ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸಲು ಮತ್ತು ಎರಡೂ ದೇಶಗಳ ವಾಯುಪಡೆಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆ ಬಲಪಡಿಸಲು ಪ್ರಮುಖ ವೇದಿಕೆಯಾಗಿ ಕಾರ್ಯನಿರ್ವಹಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಸಮರಾಭ್ಯಾಸದಲ್ಲಿ ಭಾರತೀಯ ವಾಯುಪಡೆಯ Su-30 MKI ರಫೇಲ್, ತೇಜಸ್ ಸೇರಿದಂತೆ ಹಲವು ಯುದ್ಧ ವಿಮಾನಗಳನ್ನು ನಿಯೋಜಿಸಲಾಗಿತ್ತು. ಜಪಾನ್ ವಾಯು ರಕ್ಷಣಾ ಪಡೆ F-2A ಯುದ್ಧ ವಿಮಾನದೊಂದಿಗೆ ಭಾಗವಹಿಸಿತ್ತು. 14 ದಿನಗಳ ಜಂಟಿ ತರಬೇತಿಯ ಸಮಯದಲ್ಲಿ ಎರಡೂ ಪಡೆಗಳು ವಿವಿಧ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ್ದವು. ಈ ಸಮರಾಭ್ಯಾಸ ಎರಡೂ ವಾಯುಪಡೆಗಳ ನಡುವಿನ ಶಾಶ್ವತ ಸ್ನೇಹ ಮತ್ತು ವೃತ್ತಿಪರ ಸೌಹಾರ್ದತೆಗೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಭಾರತದ ಮುಂದಿನ ಹಂತದ ಬೆಳವಣಿಗೆಯು ಗುಣಮಟ್ಟದ ಮೇಲೆ ನಿರ್ಮಾಣವಾಗಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಅಖಿಲ ಭಾರತ ನಿರ್ವಹಣಾ ಸಂಘದ 53ನೇ ರಾಷ್ಟ್ರೀಯ ನಿರ್ವಹಣಾ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಪ್ರತಿಯೊಂದು ಕಾರ್ಖಾನೆಯು ಮಂಡಳಿ ಕೊಠಡಿ, ಸೇವಾ ಕೇಂದ್ರ, ಸಂಶೋಧನೆ ಮತ್ತು ಅಭಿವೃದ್ಧಿ ತಂಡ, ಉನ್ನತ ಗುಣಮಟ್ಟ ಮತ್ತು ಹೆಚ್ಚಿನ ವಿಶ್ವಾಸಾರ್ಹತೆಯನ್ನು ಗುರಿಯಾಗಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಕುರಿತ ಒಂದು ನೋಟ ಇಲ್ಲಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ದೇಶದ ಶೈಕ್ಷಣಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮರುರೂಪಿಸಿದೆ. 2020ರ ಜುಲೈ 29ರಂದು ಕೇಂದ್ರ ಸಂಪುಟದ ಅನುಮೋದನೆ ಪಡೆದ ಈ ನೂತನ ನೀತಿಯು ಹಳೆಯ ಶಾಲಾ ಚೌಕಟ್ಟಿನ ಬದಲಿಗೆ 5+3+3+4 ಎಂಬ ನೂತನ ಶೈಕ್ಷಣಿಕ ವಿನ್ಯಾಸವನ್ನು ಜಾರಿಗೆ ತಂದಿದೆ. 3-18 ವರ್ಷ ವಯಸ್ಸಿನ ಮಕ್ಕಳನ್ನು ಒಳಗೊಳ್ಳುವ ಈ ವ್ಯವಸ್ಥೆಯು ಮಗುವಿನ ಆರಂಭಿಕ ಬಾಲ್ಯದ ಕಲಿಕಾ ವರ್ಷಗಳನ್ನು ಪ್ರಥಮ ಬಾರಿಗೆ ದೇಶದ ಅಧಿಕೃತ ಶಿಕ್ಷಣ ವ್ಯವಸ್ಥೆಯ ವ್ಯಾಪ್ತಿಗೆ ತಂದಿದೆ. ಪ್ರಮುಖವಾಗಿ ಕನಿಷ್ಠ 5ನೇ ತರಗತಿಯವರೆಗೆ ಮಾತೃಭಾಷೆ ಅಥವಾ ಸ್ಥಳೀಯ ಭಾಷೆಯನ್ನೇ ಬೋಧನಾ ಮಾಧ್ಯಮವನ್ನಾಗಿ ಮಾಡುವುದಕ್ಕೆ ಈ ನೀತಿಯಲ್ಲಿ ಹೆಚ್ಚಿನ ಒತ್ತು ನೀಡಲಾಗಿದೆ. 10ನೇ ತರಗತಿಯ ನಂತರ ವಿದ್ಯಾರ್ಥಿಗಳನ್ನು ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ಎಂಬ ಕಟ್ಟುನಿಟ್ಟಿನ ಚೌಕಟ್ಟುಗಳಿಗೆ ಸೀಮಿತಗೊಳಿಸುತ್ತಿದ್ದ ಸಾಂಪ್ರದಾಯಿಕ ಪದ್ಧತಿಯನ್ನು ಈ ನೀತಿಯು ಬದಲಿಸಿದ್ದು ಶೈಕ್ಷಣಿಕ ಮತ್ತು ವೃತ್ತಿಪರ ವಿಷಯಗಳಿಗೆ ಹೆಚ್ಚಿನ ಒತ್ತು ನೀಡಿದೆ. ಜಪಾನ್ನ ಐಚಿ ಪ್ರಿಫೆಕ್ಚರಲ್ ಕೊರೋಗಿ ಸ್ಪೋರ್ಟ್ಸ್ ಕ್ರೀಡಾಂಗಣದಲ್ಲಿ ನಡೆದ 2026ರ ಏಷ್ಯನ್ ಗೇಮ್ಸ್ನ ಮಹಿಳಾ ಕ್ರಿಕೆಟ್ ಫೈನಲ್ನಲ್ಲಿ ಶ್ರೀಲಂಕಾ ವಿರುದ್ಧ ಭರ್ಜರಿಯಾಗಿ ಗೆದ್ದ ಭಾರತ ತನ್ನ ಚೊಚ್ಚಲ ಚಿನ್ನದ ಪದಕ ತನ್ನದಾಗಿಸಿಕೊಂಡಿದೆ. ಶ್ರೀಲಂಕಾ ತಂಡ 15.4 ಓವರ್ಗಳಲ್ಲಿ ಕೇವಲ 69 ರನ್ಗಳಿಗೆ ಆಲೌಟ್ ಆಯಿತು. ಇದರೊಂದಿಗೆ ಭಾರತ 147 ರನ್ಗಳ ಬೃಹತ್ ಅಂತರದ ಜಯ ದಾಖಲಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 216 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತು. ಸ್ಮೃತಿ ಮಂಧನಾ 79 ರನ್ಗಳೊಂದಿಗೆ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರೆ ರಿಚಾ ಘೋಷ್ 49 ರನ್ಗಳೊಂದಿಗೆ ಅಜೇಯರಾಗಿ ಉಳಿದರು. ಇದೇ ವೇಳೆ 11,000 ಅಂತಾರಾಷ್ಟ್ರೀಯ ರನ್ಗಳನ್ನು ಪೂರೈಸಿದ ಮೊದಲ ಮಹಿಳಾ ಬ್ಯಾಟರ್ ಎಂಬ ಹೆಗ್ಗಳಿಕೆಗೂ ಸ್ಮೃತಿ ಮಂಧನ ಪಾತ್ರರಾದರು. ಏಷ್ಯನ್ ಗೇಮ್ಸ್ನಲ್ಲಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಚಿನ್ನದ ಪದಕ ಗೆದ್ದಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ, ಆತ್ಮವಿಶ್ವಾಸ, ಕೌಶಲ್ಯ ಮತ್ತು ಅತ್ಯುತ್ತಮ ತಂಡದ ಸಹಕಾರದಿಂದ ಕೂಡಿದ ಪ್ರಭಾವಶಾಲಿ ಪ್ರದರ್ಶನ ಇದಾಗಿತ್ತು. ಮಹಿಳಾ ಕ್ರಿಕೆಟ್ ತಂಡ ದೇಶಕ್ಕೆ ಹೆಮ್ಮೆ ತಂದಿದೆ ಮತ್ತು ದೇಶಾದ್ಯಂತ ಅಸಂಖ್ಯಾತ ಯುವ ಕ್ರಿಕೆಟಿಗರಿಗೆ ಸ್ಫೂರ್ತಿಯಾಗಲಿದೆ ಎಂದು ಹೇಳಿದ್ದಾರೆ. ಜಪಾನ್ನ ನಗೋಯದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ ವಿರುದ್ಧ 3-0 ಅಂತರದ ಗೆಲುವು ಸಾಧಿಸಿರುವ ಭಾರತೀಯ ಪುರುಷರ ತಂಡ ಪದಕ ಖಚಿತಪಡಿಸಿದೆ. ಆರಂಭಿಕ ಪಂದ್ಯದಲ್ಲಿ 14-19 ಅಂತರದ ಹಿನ್ನಡೆಯಿಂದಾಗಿ ಲಕ್ಷ್ಯ ಸೇನ್ ಸೋಲಿನ ಅಂಚಿನಲ್ಲಿದ್ದರು. ಆದಾಗ್ಯೂ ಅವರು ಅದ್ಭುತವಾಗಿ ಪುಟಿದೆದ್ದು ಸತತ 7 ಅಂಕಗಳನ್ನು ಗಳಿಸುವ ಮೂಲಕ ವಿಶ್ವದ 7ನೇ ಶ್ರೇಯಾಂಕದ ಆಟಗಾರ ಕೋಡೈ ನರಾವೋಕ ಅವರನ್ನು 11-21, 21-5, 21-19 ಅಂತರದಿಂದ ಸೋಲಿಸಿ ಭಾರತಕ್ಕೆ 1-0 ಮುನ್ನಡೆ ತಂದುಕೊಟ್ಟರು. ಸಾತ್ವಿಕ್ ಸಾಯಿರಾಜ್, ರಾಮ್ಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಮೊದಲ ಡಬಲ್ಸ್ ಪಂದ್ಯದಲ್ಲಿ ಹೋಕಿ ಟಕೂರೋ ಮತ್ತು ಕೊಬಯಾಶಿ ಯುಗೋ ವಿರುದ್ಧ 21-18, 24-22 ಅಂತರದ ಜಯ ಸಾಧಿಸಿದರು. ಈ ಮೂಲಕ ಭಾರತ 2-0 ಮುನ್ನಡೆ ಪಡೆಯಿತು. ನಂತರ ಆಯುಷ್ ಶೆಟ್ಟಿ ವಿಶ್ವದ 16ನೇ ಶ್ರೇಯಾಂಕದ ಕೋಕಿ ವಟನಾಬೆ ಅವರನ್ನು 21-10, 21-19 ಅಂತರದಿಂದ ಮಣಿಸುವ ಮೂಲಕ ಭಾರತಕ್ಕೆ ಪದಕ ಖಚಿತಪಡಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಹಿರಿಯ ನಟ ಅನಂತ್ನಾಗ್ ಅವರಿಗೆ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ. ನವದೆಹಲಿಯಲ್ಲಿಂದು 9ನೇ ಭಾರತ ಅಂತಾರಾಷ್ಟ್ರೀಯ ಜಲಸಪ್ತಾಹ 2026ಕ್ಕೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ. ಭಾರತ ಜಪಾನ್ ವಾಯುಪಡೆಗಳ ನಡುವಿನ ವೀರ್ ಗಾರ್ಡಿಯನ್ 2026 ಸಮರಾಭ್ಯಾಸ ಜೋಧ್ಪುರದಲ್ಲಿಂದು ಸಂಪನ್ನ. ಏಷ್ಯನ್ ಗೇಮ್ಸ್ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಚೊಚ್ಚಲ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ಅಧಿವೇಶನದ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ಚೇತನ್ ಸಿವಿ. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ, ಬರೆದವರು ಪತ್ರಕರ್ತ ಮಂಜುನಾಥ ನಾಯ್ಕ್. ವಿಧಾನಸಭೆ ಅಧಿವೇಶನದಲ್ಲಿ ಇಂದು ಕಸ್ತೂರಿರಂಗನ್ ವರದಿ ಕರಡು ಅಧಿಸೂಚನೆ ವಿರುದ್ದದ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಗಿದೆ. ಕೇಂದ್ರ ಸರ್ಕಾರದ 7ನೇ ಕರಡು ಅಧಿಸೂಚನೆಯನ್ನು ಯಥಾವತ್ತಾಗಿ ಒಪ್ಪಲು ಸಾಧ್ಯವಿಲ್ಲ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚಿಸಲಾಗುವುದು ಎಂದು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ಭೌತಿಕ ಸರ್ವೆಗೆ 1 ವರ್ಷ ಕಾಲಾವಕಾಶ ಕೋರಿದ್ದು ಕೇಂದ್ರ ಸರ್ಕಾರ ಅಧಿಸೂಚನೆಯನ್ನು ಮರು ಪರಿಶೀಲಿಸಬೇಕು ಎಂದು ನಿರ್ಣಯ ಮಂಡಿಸಿದ್ದಾರೆ. ಇಎಸ್ಎ ವ್ಯಾಪ್ತಿಯಲ್ಲಿ ಕೇವಲ ಅಧಿಸೂಚಿತ ಅರಣ್ಯ ಪ್ರದೇಶ, ಇತರೆ ಅರಣ್ಯ ಪ್ರದೇಶ ಮಾತ್ರ ಸೇರಿಸಬೇಕು. ಕೃಷಿ ಭೂಮಿ, ತೋಟ, ಜನವಸತಿ ಭೂಮಿ ಸೇರಿಸಬಾರದು ಎಂದು ಸದನದಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ರಾಜ್ಯ ಸರ್ಕಾರದ ನಿರ್ಣಯಕ್ಕೆ ಪ್ರತಿಪಕ್ಷಗಳ ಸದಸ್ಯರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಮಟ್ಟದ ಸಮಿತಿಗೆ ಸಹಾಯ ಮಾಡಲು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೂ ಜನಪ್ರತಿನಿಧಿಗಳನ್ನು ಒಳಗೊಂಡ ಸಮಿತಿ ರಚಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸರ್ವಪಕ್ಷ ನಿಯೋಗ ಪ್ರಧಾನಿ ಹಾಗೂ ಕೇಂದ್ರ ಅರಣ್ಯ ಸಚಿವರನ್ನು ಭೇಟಿ ಮಾಡಲು ಸದನ ನಿರ್ಣಯ ಕೈಗೊಂಡಿದೆ. ಬಗರ್ ಹುಕುಂ, ಅರಣ್ಯ ಹಕ್ಕು, ಡೀಮ್ಡ್ ಫಾರೆಸ್ಟ್, ಭೂ ಮಂಜೂರಾತಿ, ಮೇಲ್ಮನವಿ, ನ್ಯಾಯಾಂಗ ಪ್ರಕರಣ ಪರಿಗಣಿಸಬೇಕು. ರಾಜ್ಯ ಸರ್ಕಾರದಿಂದ ನಿವೃತ್ತ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಕಂದಾಯ ಅಧಿಕಾರಿಗಳು, ರೈತ ಪ್ರತಿನಿಧಿ, ಕೈಗಾರಿಕಾ ಉದ್ಯಮ ಪ್ರತಿನಿಧಿ, ವಿಷಯ ಪರಿಣಿತರು, ಶೈಕ್ಷಣಿಕ ತಜ್ಞರು, ವಿಜ್ಞಾನಿಗಳನ್ನು ಒಳಗೊಂಡ ಸಮಿತಿ ರಚನೆ, ಬೌದ್ಧಿಕ ಸರ್ವೆ ಸೇರಿದಂತೆ ಕಸ್ತೂರಿರಂಗನ್ ವರದಿಯ ನ್ಯೂನ್ಯತೆ ಸರಿಪಡಿಸಲು 1 ವರ್ಷದ ಕಾಲಾವಕಾಶಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುವುದಾಗಿ ನಿರ್ಣಯದಲ್ಲಿ ತಿಳಿಸಲಾಗಿದೆ. ಇದಕ್ಕೂ ಮೊದಲು ಸದನ ಆರಂಭವಾಗುತ್ತಿದ್ದಂತೆ ಶಾಸಕ ಜಿಟಿ ದೇವೇಗೌಡ ಮಾತನಾಡಿ, ರಾಜ್ಯದಲ್ಲಿ ಭೀಕರ ಬರ ಪರಿಸ್ಥಿತಿ ಇದ್ದು ಇದರ ಬಗ್ಗೆ ಚರ್ಚೆ ಆರಂಭಿಸಬೇಕು ಎಂದು ಒತ್ತಾಯಿಸಿದರು. ಡಾ ಕಸ್ತೂರಿರಂಗನ್ ವರದಿಯ ಮೇಲಿನ ವಿಶೇಷ ಚರ್ಚೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಬಿಜೆಪಿ ಸದಸ್ಯ ವಿ ಸುನೀಲ್ ಕುಮಾರ್, ಪಶ್ಚಿಮಘಟ್ಟ ಉಳಿಯಬೇಕು, ಪ್ರಾಣಿ ಪಕ್ಷಿಗಳ ಸಂಖ್ಯೆ ಹೆಚ್ಚಬೇಕು ಎನ್ನುವುದಕ್ಕೆ ನಮ್ಮ ವಿರೋಧವಿಲ್ಲ. ಪಶ್ಚಿಮಘಟ್ಟದ ವಿಶೇಷ ಪರಿಸರ ಕೇವಲ 10 ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಪಶ್ಚಿಮಘಟ್ಟದಲ್ಲಿ ಹುಟ್ಟಿದಂತಹ ಕಾವೇರಿ ನದಿ ತಮಿಳುನಾಡಿನ ತನಕ ಹರಿಯುತ್ತಿದ್ದು ಪಶ್ಚಿಮಘಟ್ಟ ಉಳಿಸುವುದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ಈ ಭಾಗದ ಜನರಿಗೆ ಪಶ್ಚಿಮಘಟ್ಟ ಬದುಕಿನ ಕೇಂದ್ರ ಬಿಂದುವಾಗಿದೆ. ಹಲವಾರು ವರ್ಷಗಳಿಂದ ಇಲ್ಲಿ ಬದುಕು ಕಟ್ಟಿಕೊಂಡವರನ್ನು ಕಾನೂನಿನ ಹೆಸರಿನಲ್ಲಿ ಒಕ್ಕಲೆಬ್ಬಿಸುವ ಕೆಲಸ ಅರಣ್ಯ ಇಲಾಖೆ ಮಾಡುತ್ತಿದೆ. ಈಗಾಗಲೇ ಪಶ್ಚಿಮಘಟ್ಟ ಅರಣ್ಯ ಪ್ರದೇಶದಲ್ಲಿ ಹಲವಾರು ಸೂಕ್ಷ್ಮ ಅರಣ್ಯಗಳನ್ನು ಮೀಸಲು ಅರಣ್ಯ ಮಾಡಲಾಗಿದೆ ಎಂದು ಸರ್ಕಾರದ ಗಮನ ಸೆಳೆದರು. ಉಡುಪಿ ಜಿಲ್ಲೆಯ 67 ಗ್ರಾಮಗಳನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ಗುರುತಿಸಿದ್ದಾರೆ. ಈ ಪ್ರದೇಶದಲ್ಲಿ ಸಣ್ಣ ಕೊಟ್ಟಿಗೆ ನಿರ್ಮಾಣ, ಗುಡಿಸಲು ನಿರ್ಮಾಣ ಸಹಿತ ಸಣ್ಣಪುಟ್ಟ ವಿಷಯಗಳಿಗೂ ಪ್ರಾದೇಶಿಕ ಆಯುಕ್ತರ ಪರವಾನಗಿ ಪಡೆಯಬೇಕಾಗುತ್ತದೆ. ಆದ್ದರಿಂದ ಈ ಭಾಗದಲ್ಲಿ ಜನಜೀವನ ನಡೆಸುವುದೇ ದುಸ್ತರವಾಗಿದೆ ಎಂದು ಸುನೀಲ್ ಕುಮಾರ್ ಸದನದಲ್ಲಿ ಸಮಸ್ಯೆಯ ಮೇಲೆ ಬೆಳಕು ಚೆಲ್ಲಿದರು. ಕುಡಿಯುವ ನೀರಿನ ಪೈಪ್ಲೈನ್ ಹಾಕಲು ಅರಣ್ಯ ಇಲಾಖೆಯವರು ಪರವಾನಗಿ ನೀಡುತ್ತಿಲ್ಲ ಎಂದು ಸದನದ ಗಮನ ಸೆಳೆದರು. ಕಸ್ತೂರಿರಂಗನ್ ವರದಿಯ ವ್ಯಾಪ್ತಿಗೆ ಬರುವ ರಾಜ್ಯದ 1449 ಗ್ರಾಮಗಳ ಸರ್ವೆ ನಡೆಸಬೇಕು. 20,000 ಚದರ ಕಿಲೋಮೀಟರ್ ಮ್ಯಾಪ್ ಸಿದ್ದಪಡಿಸಬೇಕು. 20,000 ಚದರ ಕಿಲೋಮೀಟರ್ ವ್ಯಾಪ್ತಿಗೆ ಬರುವ 1449 ಗ್ರಾಮಗಳ ಪೈಕಿ ಜನವಸತಿ ಎಷ್ಟು, ಕೃಷಿ ಭೂಮಿ, ತೋಟ ಸಹಿತ ಅದನ್ನು ವಿಭಾಗಿಸಿ ದಾಖಲೆ ಸಹಿತ ಸಲ್ಲಿಸಬೇಕಾದ ಹಿನ್ನೆಲೆಯಲ್ಲಿ ರೀಮ್ಯಾಪಿಂಗ್ ಮತ್ತು ಮರುಸರ್ವೆ ಮಾಡಲು 6 ತಿಂಗಳು ಅಥವಾ 1 ವರ್ಷಗಳ ಕಾಲಾವಕಾಶ ತೆಗೆದುಕೊಳ್ಳಬೇಕು ಎಂದು ಸರ್ಕಾರಕ್ಕೆ ಸಲಹೆ ನೀಡಿದರು. ಶಾಸಕ ಟಿ ರಾಜೇಗೌಡ ವಿಶೇಷ ಚರ್ಚೆಯಲ್ಲಿ ಭಾಗಿಯಾಗಿ ಮಾತನಾಡಿ, ಡಾಕ್ಟರ್ ಕಸ್ತೂರಿರಂಗನ್ ವರದಿಯನ್ನು 2014, 2016, 2018ರಲ್ಲಿ ತಿರಸ್ಕಾರ ಮಾಡಲಾಗಿದ್ದು 2026ರಲ್ಲಿ ಸದನ ಒಮ್ಮತದಿಂದ ಈ ವರದಿಯನ್ನು ತಿರಸ್ಕರಿಸಬೇಕು ಎಂದು ಒತ್ತಾಯಿಸಿದರು. ಯಲ್ಲಾಪುರ ಶಾಸಕ ಶಿವರಾಮ ಹೆಬ್ಬಾರ್ ಮಾತನಾಡಿ, ಈ ದೇಶಕ್ಕೆ ಉತ್ತರ ಕನ್ನಡ ಜಿಲ್ಲೆ ಅಪಾರ ಕೊಡುಗೆಯನ್ನು ನೀಡಿದ್ದು ಕಾಳಿ, ಬೇಡ್ತಿ, ಗಂಗಾವಳಿ, ಶರಾವತಿ ಸಹಿತ 5 ಜಲವಿದ್ಯುತ್ ಯೋಜನೆಗೆ, ಕೈಗಾ ಅಣು ವಿದ್ಯುತ್ ಸ್ಥಾವರಕ್ಕೆ, ಸೀಬರ್ಡ್ ನೌಕಾನೆಲೆ ಸಹಿತ ಉತ್ತರ ಕನ್ನಡ ಜಿಲ್ಲೆಯ ಜನ ಮತ್ತು ಪರಿಸರ ದೇಶದ ಅಭಿವೃದ್ಧಿಗೆ ಅಪಾರ ತ್ಯಾಗ

ಮಾಡಿದ್ದಾರೆ ಎಂದು ತಿಳಿಸಿದರು. ಉತ್ತರ ಕನ್ನಡ ರಾಜ್ಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಪಶ್ಚಿಮಘಟ್ಟ ಪ್ರದೇಶ ಹೊಂದಿರುವಂತಹ ಜಿಲ್ಲೆಯಾಗಿದೆ. ರಾಜ್ಯದ ಹಿತದೃಷ್ಟಿಯಿಂದ ಕಸ್ತೂರಿರಂಗನ್ ವರದಿಯನ್ನು ಸದನ ಒಮ್ಮತದಿಂದ ತಿರಸ್ಕರಿಸಬೇಕು ಎಂದು ಆಗ್ರಹಿಸಿದರು. ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿ ಭಾಗೀರಥಿ ಮುರುಳಯ್ಯ ಮಾತನಾಡಿ, ಕಸ್ತೂರಿರಂಗನ್ ವರದಿಯಲ್ಲಿ ಬರುವ ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿಯಲ್ಲಿ ತಮ್ಮ ವಿಧಾನಸಭಾ ಕ್ಷೇತ್ರದ 26 ಗ್ರಾಮಗಳು ಸೇರಿವೆ. ಕಸ್ತೂರಿರಂಗನ್ ವರದಿಯಿಂದ ಬಾಧಿತರಾಗುವ ರಾಜ್ಯ 10 ಜಿಲ್ಲೆಗಳ ಕಾಡಂಚಿನ ಜನರ ಹಿತ ಕಾಪಾಡಬೇಕು ಎಂದರು. ವಿಶೇಷ ಚರ್ಚೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಬಿಜೆಪಿಯ ಸುರೇಶ್ ಕುಮಾರ್, ಕಸ್ತೂರಿರಂಗನ್ ವರದಿಯಿಂದ ಬಾಧಿತವಾದ 6 ರಾಜ್ಯಗಳ ಮುಖ್ಯಮಂತ್ರಿಗಳ ಒಟ್ಟಾಗಿ ಚರ್ಚಿಸಿ ಕೇಂದ್ರ ಸರ್ಕಾರವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಖಚಿತವಾದ ಮಾಹಿತಿಯನ್ನು ದಾಖಲೆಯೊಂದಿಗೆ ನ್ಯಾಯಾಲಯಕ್ಕೆ ಸಲ್ಲಿಸುವ ಮೂಲಕ ಕಸ್ತೂರಿರಂಗನ್ ವರದಿಯ ತೂಗುಗತಿಯಿಂದ ತಪ್ಪಿಸಿಕೊಳ್ಳಬೇಕು ಎಂದು ಸರ್ಕಾರಕ್ಕೆ ಸಲಹೆ ನೀಡಿದರು. ಬಿಜೆಪಿ ಸದಸ್ಯ ಚನ್ನಬಸಪ್ಪ ಚರ್ಚೆಯಲ್ಲಿ ಭಾಗಿಯಾಗಿ ಮಾತನಾಡಿ, ಕಸ್ತೂರಿರಂಗನ್ ವರದಿಯ ಸಂಬಂಧ ನಿರ್ಣಯ ಮಾಡುವ ಅಧಿಕಾರ ಆಯಾ ಗ್ರಾಮ ಪಂಚಾಯತ್ಗಳಿಗೆ ನೀಡಬೇಕು ಎಂದರು. ಕಾಡು ಬೆಳೆಸಲು ನಾವು 100,000 ತೇಗದ ಗಿಡ ಕೇಳಿದರೆ ಅರಣ್ಯ ಇಲಾಖೆಯವರು ಕೇವಲ 13,000 ಗಿಡ ನೀಡಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ರಾಜ್ಯದ ಪ್ರಮುಖ ರಸ್ತೆ ಬದಿಗಳಲ್ಲಿ ಬೇರೆ ಬೇರೆ ಜಾತಿಯ ಸಸಿ ನೆಡುವ ಬದಲು ತೇಗದ ಸಸಿ ನೆಡಬೇಕು ಎಂದು ಆದೇಶ ನೀಡಲಾಗಿದೆ ಎಂದು ಹೇಳಿದರು. ಕುಮಟಾ ಶಾಸಕ ದಿನಕರ ಶೆಟ್ಟಿ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಯು ದೊಡ್ಡ ಪ್ರಮಾಣದ ಕಾಡನ್ನು ಹೊಂದಿದೆ. ನಮ್ಮ ಹಿರಿಯರು ಕಾಡನ್ನು ಉಳಿಸಿದ್ದಾರೆ ಮತ್ತು ಕಾಡನ್ನು ಹೇಗೆ ಉಳಿಸಬೇಕು ಎಂದು ನಮಗೆ ತಿಳಿಸಿ ಹೋಗಿದ್ದಾರೆ. ಆದ್ದರಿಂದ ಇಂದು ಕಾಡು ಸಮೃದ್ಧವಾಗಿ ಉಳಿಯಲು ಕಾಡಂಚಿನ ಜನ ತ್ಯಾಗ ಪರಿಶ್ರಮ ದೊಡ್ಡ ಪ್ರಮಾಣದಲ್ಲಿದೆ ಎಂದು ತಿಳಿಸಿದರು. ಕಸ್ತೂರಿರಂಗನ್ ವರದಿಯ ಅಧಿಸೂಚನೆಯ ವಿರುದ್ಧ ಸದನ ಒಮ್ಮತದ ನಿರ್ಣಯ ಕೈಗೊಂಡ ನಂತರ ಪ್ರತಿಪಕ್ಷ ನಾಯಕ ಆರ್ ಅಶೋಕ ರಾಜ್ಯದಲ್ಲಿ ಉದ್ಭವಿಸಿರುವ ಬರ ಪರಿಸ್ಥಿತಿ ಹಾಗೂ ರೈತರು ಎದುರಿಸುತ್ತಿರುವಂತಹ ಸಂಕಷ್ಟದ ಬಗ್ಗೆ ಚರ್ಚೆ ಆರಂಭಿಸಿದರು. ಜೂನ್ 9 ಸೆಪ್ಟೆಂಬರ್ ತನಕ ರಾಜ್ಯದಲ್ಲಿ ವಾಡಿಕೆ ಮಳೆಯಾಗಿಲ್ಲ. ಜೂನ್ನಲ್ಲಿ 42% ಮಳೆಯ ಕೊರತೆಯಾಗಿದೆ. ಅದೇ ರೀತಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ನಲ್ಲೂ ವಾಡಿಕೆ ಮಳೆಯಾಗದೆ ಕೃಷಿ ಚಟುವಟಿಕೆ ತೀವ್ರ ತೊಂದರೆಯಾಗಿದೆ. 50 ನಂತರ ವಾಡಿಕೆಗಿಂತ ಮಳೆ ಕಡಿಮೆಯಾಗಿದೆ. ನೀರಿಲ್ಲದೆ ರೈತರ ಬೆಳೆ ನಾಶವಾಗಿದ್ದರೂ ಸರ್ಕಾರ ಪರಿಹಾರ ನೀಡಿಲ್ಲ ಎಂದು ಆರ್ ಅಶೋಕ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು. ಮಳೆ ಕೊರತೆಯಿಂದ ರೈತರು ಬೆಳೆದ ಬೆಳೆ ನಾಶವಾಗಿದೆ. ರೈತರಿಗೆ ಇದುವರೆಗೂ ಬೆಳೆ ವಿಮೆಯೂ ಸಿಕ್ಕಿಲ್ಲ. ಸರ್ಕಾರ ಪರಿಹಾರವನ್ನು ಬಿಡುಗಡೆ ಮಾಡಿಲ್ಲ. ಕೃಷಿ ಚಟುವಟಿಕೆಗೆ ಮಾಡಿದ ಸಾಲ ತೀರಿಸಲಾಗಿದೆ. ರೈತ ಸಮುದಾಯ ಸಂಕಷ್ಟದ ಸ್ಥಿತಿ ಎದುರಿಸುವಂತಾಗಿದೆ ಎಂದು ಸದನದ ಗಮನ ಸೆಳೆದರು. ಬರ ನಿರ್ವಹಣೆಯಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಬರ ಹಾಗೂ ಸಾಲದ ಹೊರೆಯಿಂದ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದು ರೈತರ ಆತ್ಮಹತ್ಯೆ ಪ್ರಕರಣದಲ್ಲಿ ಕರ್ನಾಟಕ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ ಎಂದು ಸದನದಲ್ಲಿ ಬರಗಾಲದ ಭೀಕರತೆಯನ್ನು ಬಿಚ್ಚಿಟ್ಟರು. ಬರ ಪೀಡಿತ ಪ್ರದೇಶದ ಜನ ಗುಳೆ ಹೋಗುವ ಪರಿಸ್ಥಿತಿ ಹೆಚ್ಚಾಗಿದೆ ಎಂದು ವಿರೋಧ ಪಕ್ಷದ ನಾಯಕರು ಸರ್ಕಾರದ ಗಮನ ಸೆಳೆದರು. ಬರ ಪೀಡಿತ ಪ್ರದೇಶದ ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸರ್ಕಾರ ನೆರವನ್ನ ನೀಡಬೇಕು ಎಂದು ಆಗ್ರಹಿಸಿದರು. ನೆರೆಯ ಮಹಾರಾಷ್ಟ್ರ ಸರ್ಕಾರ 2.5 ಲಕ್ಷ ರೂಪಾಯಿ ತನಕ ರೈತರ ಸಾಲ ಮನ್ನಾ ಮಾಡಿದೆ. ಅದೇ ಮಾದರಿಯಲ್ಲಿ ರಾಜ್ಯ ಸರ್ಕಾರವು ಬರದಿಂದ ಸಂಕಷ್ಟಕ್ಕೆ ಒಳಗಾದಂತಹ ರೈತರ ಕೃಷಿ ಸಾಲ ಮನ್ನಾ ಮಾಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಬೆಳೆಹಾನಿ ಸಂಭವಿಸಿದಂತಹ ಹಾಗೆ ಅನುಭವಿಸಿದ ರೈತರಿಗೆ ಎಕರೆಗೆ 50,000 ರೂಪಾಯಿ ಪರಿಹಾರವನ್ನು ನೀಡಬೇಕು. ಬರ ನಿರ್ವಹಣೆಗೆ ಪ್ರತಿ ತಾಲೂಕಿಗೂ ಟಾಸ್ಕ್ ಫೋರ್ಸ್ ರಚಿಸಬೇಕು. ರೈತ ಸಮುದಾಯಕ್ಕೆ ಪರ್ಯಾಯ ಉದ್ಯೋಗವನ್ನು ಕಲ್ಪಿಸಬೇಕು ಎಂದು ಹೇಳಿದರು. ಶಾಸಕ ಜಿಟಿ ದೇವೇಗೌಡ ಮಾತನಾಡಿ, ಬರದಿಂದ ಸಂಕಷ್ಟಕ್ಕೆ ಒಳಗಾದಂತಹ ರೈತರಿಗೆ ಸರ್ಕಾರ ಕೂಡಲೇ ಪರಿಹಾರ ಬಿಡುಗಡೆ ಮಾಡಬೇಕು. ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಹಿಡಿಯಬೇಕು ಎಂದು ಆಗ್ರಹಿಸಿದರು. ಇದುವರೆಗೂ ವಿಧಾನಸಭೆ ಕಲಾಪದ ಸಮೀಕ್ಷೆ ಕೇಳಿದಿರಿ. ಬರೆದವರು ಪತ್ರಕರ್ತರಾದಂಥ ಮಂಜುನಾಥ್ ನಾಯ್ಕ್. ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ, ಬರೆದವರು ಆರ್ ಎಚ್ ಜಯಪ್ರಕಾಶ್. ವಿಧಾನಮಂಡಲದ 3 ದಿನಗಳ ಅಧಿವೇಶನದ 2ನೇ ದಿನವಾದ ಇಂದು ಮೇಲ್ಮನೆ ಕಲಾಪದಲ್ಲಿ ರಾಜ್ಯದಲ್ಲಿ ಉಂಟಾಗಿರುವಂತಹ ಭೀಕರ ಬರ ಪರಿಸ್ಥಿತಿಯ ಚರ್ಚೆಯ ಆರಂಭಕ್ಕೂ ಮುನ್ನವೇ ಸಚಿವರ ಗೈರು ಹಾಜರಿ ವಿಚಾರ ಆಡಳಿತ ಮತ್ತು ವಿಪಕ್ಷ ಸದಸ್ಯರ ನಡುವೆ ವಾಗ್ವಾದಕ್ಕೆ ಕಾರಣವಾಯಿತು. ಬರದ ಕುರಿತು ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ಹೆಚ್ಚಿನ ಸಚಿವರು ಸದನದಲ್ಲಿ ಹಾಜರಿ ಇಲ್ಲದಿರುವುದನ್ನು ಪ್ರತಿಪಕ್ಷ ಸದಸ್ಯರು ಪ್ರಶ್ನಿಸಿದರು. ಸದನವನ್ನು ಉದ್ದೇಶಿಸಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕಸ್ತೂರಿರಂಗನ್ ವರದಿ ವಿಚಾರದಲ್ಲಿ ಪಕ್ಷಾತೀತವಾಗಿ ಸದಸ್ಯರ ಅಭಿಪ್ರಾಯ ಪಡೆಯುವುದು ಮುಖ್ಯವಾಗಿದೆ. ಮತ್ತೊಂದೆಡೆ ರಾಜ್ಯದಲ್ಲಿ ಭೀಕರ ಬರಗಾಲ ಎದುರಾಗಿದೆ. ಈ ಎರಡೂ ವಿಷಯಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ವಿಚಾರಗಳ ಚರ್ಚೆಗೆ ಅವಕಾಶ ನೀಡಬಾರದು ಎಂದು ಒತ್ತಾಯಿಸಿದರು. ಈ ವೇಳೆ 53 ತಾಲೂಕುಗಳ ಪಟ್ಟಿಯಲ್ಲಿ ಗದಗ ಜಿಲ್ಲೆ ಇದೆಯೇ ಎಂದು ಸಿಟಿ ರವಿ ಪ್ರಶ್ನಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪರಮೇಶ್ವರ್, ಗದಗ ಕೂಡ ಪಟ್ಟಿಯಲ್ಲಿ ಇದೆ ಎಂದು ಸ್ಪಷ್ಟಪಡಿಸಿದರು. ಬರಪೀಡಿತ ತಾಲೂಕುಗಳ ಘೋಷಣೆ ವಿಚಾರದಲ್ಲೂ ಸದ

ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆಯಿತು. ಬಳಿಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಸ್ತೂರಿರಂಗನ್ ವರದಿಯ 7ನೇ ಕರಡು ಪ್ರತಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವು ನಿಗದಿತ ಅವಧಿಯ ಒಳಗೆ ತನ್ನ ಅಭಿಪ್ರಾಯವನ್ನು ಕೇಂದ್ರ ಸರ್ಕಾರಕ್ಕೆ ತಿಳಿಸಬೇಕಿದೆ. ಸರ್ಕಾರದ ಅಭಿಪ್ರಾಯವನ್ನಷ್ಟೇ ಏಕಪಕ್ಷೀಯವಾಗಿ ಸಲ್ಲಿಸುವ ಬದಲು ಸದನದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ಸದಸ್ಯರು ಮುಕ್ತವಾಗಿ ಚರ್ಚೆಯನ್ನು ನಡೆಸಿ ರಾಜ್ಯದ ಹಿತದೃಷ್ಟಿಯಿಂದ ಒಮ್ಮತದ ನಿಲುವನ್ನು ಕೇಂದ್ರಕ್ಕೆ ತಿಳಿಸುವುದು ಸೂಕ್ತ ಎಂಬ ಉದ್ದೇಶದಿಂದ ಈ ವಿಷಯವನ್ನು ಚರ್ಚೆಗೆ ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಈ ಬಾರಿ ಬರ ಪರಿಸ್ಥಿತಿ ಅತ್ಯಂತ ಗಂಭೀರವಾಗಿದೆ. ಇದು ಕೆಲವೇ ತಾಲೂಕುಗಳಿಗೆ ಸೀಮಿತವಾಗಿಲ್ಲ. ರಾಜ್ಯದ ಬಹುತೇಕ ಭಾಗಗಳಲ್ಲಿ ಮಳೆಯ ತೀವ್ರ ಕೊರತೆ ಕಂಡುಬಂದಿದ್ದು ಕೃಷಿ ಚಟುವಟಿಕೆ ಮತ್ತು ರೈತರ ಬದುಕಿನ ಮೇಲೆ ಗಂಭೀರ ಪರಿಣಾಮ ಬೀರಿದೆ ಎಂದು ವಿವರಿಸಿದರು. ರಾಜ್ಯದಲ್ಲಿ ವಾಡಿಕೆಯಂತೆ ಸುಮಾರು 852 ಮಿಲಿಮೀಟರ್ ಮಳೆಯಾಗಬೇಕಿತ್ತು, ಆದರೆ 642 ಮಿಲಿಮೀಟರ್ ಮಳೆಯಷ್ಟೇ ದಾಖಲಾಗಿದೆ. ಜೂನ್ನಿಂದ ಸೆಪ್ಟೆಂಬರ್ 26ರವರೆಗಿನ ಅವಧಿಯಲ್ಲಿ ವಿವಿಧ ಪ್ರದೇಶಗಳಲ್ಲಿ ತೀವ್ರ ಮಳೆಯ ಕೊರತೆ ಉಂಟಾಗಿದೆ ಎಂದು ಸದನದ ಗಮನಕ್ಕೆ ತಂದರು. ರಾಜ್ಯದ ಸರಾಸರಿ ಮಳೆ ಕೊರತೆ ಶೇಕಡ 36ರಷ್ಟಿದ್ದು ದಕ್ಷಿಣ ಒಳನಾಡಿನಲ್ಲಿ ಶೇಕಡ 46, ಉತ್ತರ ಒಳನಾಡಿನಲ್ಲಿ ಶೇಕಡ 44, ಮಲೆನಾಡಿನಲ್ಲಿ ಶೇಕಡ 38 ಮತ್ತು ಕರಾವಳಿಯ ಭಾಗದಲ್ಲಿ ಶೇಕಡ 28ರಷ್ಟು ಮಳೆಯ ಕೊರತೆ ದಾಖಲಾಗಿದೆ ಎಂದು ವಿವರಿಸಿದರು. ಹಲವು ಪ್ರದೇಶಗಳಲ್ಲಿ ಬೆಳೆ ಹಾನಿ ತೀವ್ರವಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಹೇಳಿದರು. ಮೊದಲ ಹಂತದಲ್ಲಿ 101 ತಾಲೂಕುಗಳನ್ನು ಬರ ಪೀಡಿತ ಎಂದು ಘೋಷಣೆ ಮಾಡಲಾಗಿತ್ತು. ನಿರಂತರ ಪರಿಶೀಲನೆಯ ಬಳಿಕ ಮತ್ತು 23 ತಾಲೂಕುಗಳನ್ನು ಸೇರ್ಪಡೆ ಮಾಡಲಾಗಿದ್ದು ಇದೀಗ ಮತ್ತೆ 53 ತಾಲೂಕುಗಳನ್ನು ಪಟ್ಟಿಗೆ ಸೇರಿಸಲಾಗುತ್ತಿದೆ. ಇದರೊಂದಿಗೆ ಒಟ್ಟು 177 ತಾಲೂಕುಗಳು ಬರಪೀಡಿತ ಪ್ರದೇಶಗಳಾಗಿ ಘೋಷಣೆಯಾಗಲಿವೆ ಎಂದು ತಿಳಿಸಿದರು. ಬಳಿಕ ವಿಪಕ್ಷ ನಾಯಕರ ಮಾತಿಗೆ ಪದೇ ಪದೇ ಅಡ್ಡಿ ಮಾಡಲಾಗುತ್ತಿದೆ, ಸದನ ಕರೆದು ಚರ್ಚೆಯಲ್ಲಿ ಮಾತನಾಡಲು ಬಿಡಲ್ಲ ಎಂದರೆ ಹೇಗೆ ಎಂದು ಸಿಟಿ ರವಿ ಪ್ರಶ್ನಿಸಿದರು. ಆಡಳಿತ ಪಕ್ಷದ ನಡೆ ಖಂಡಿಸಿ ಬಿಜೆಪಿ ಜೆಡಿಎಸ್ ಸದಸ್ಯರು ಸಭಾತ್ಯಾಗ ಮಾಡಿದ್ದರಿಂದ ಸಭಾಪತಿ ಕೆಲಕಾಲ ಕಲಾಪವನ್ನು ಮುಂದೂಡಿದರು. ಬಳಿಕ ಆರಂಭಗೊಂಡ ಕಲಾಪದಲ್ಲಿ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಬರದ ಚರ್ಚೆಯನ್ನು ಮುಂದುವರಿಸಿ ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿಯನ್ನು ನಿಭಾಯಿಸಲು ಸರ್ಕಾರ ತಡ ಮಾಡದೆ ಯುದ್ಧೋಪಾದಿಯಲ್ಲಿ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಕೇಂದ್ರ ಸರ್ಕಾರದ ನಿಯಮಾವಳಿಗಳ ಅನ್ವಯ ಒಂದೇ ಬಾರಿಗೆ ಬರ ತಾಲೂಕುಗಳನ್ನು ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿದರು. ಯಾವುದೋ ಕ್ರೀಡಾಕೂಟದಲ್ಲಿ ಗೆದ್ದು ಅರ್ಹತೆ ಪಡೆದವರಿಗೆ ಪದಕ ನೀಡಿದಂತೆ ಒಮ್ಮೊಮ್ಮೆ ಒಂದೊಂದು ತಾಲೂಕನ್ನು ಆಯ್ಕೆ ಮಾಡಿ ಬರ ತಾಲೂಕುಗಳ ಪಟ್ಟಿಗೆ ಸೇರ್ಪಡೆ ಮಾಡುವುದು ಸರಿಯೇ ಎಂದು ಪ್ರಶ್ನಿಸಿದ ಅವರು, ಬರ ಪರಿಸ್ಥಿತಿಯನ್ನು ಸಮಗ್ರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರದ ನಾಯಕರು ಪಕ್ಷ ಹಾಗೂ ನಾಯಕತ್ವದ ವಿಚಾರಗಳಿಗೆ ಪದೇ ಪದೇ ದೆಹಲಿಗೆ ತೆರಳುತ್ತಾರೆ. ಜನರ ಸಮಸ್ಯೆಗಳನ್ನು ಹೊತ್ತು ದೆಹಲಿಗೆ ಎಂದಾದರೂ ಹೋಗಿದ್ದೀರಾ ಎಂದು ಪ್ರಶ್ನಿಸಿದರು. ಪ್ರತಿಯೊಂದು ಸಮಸ್ಯೆಗೂ ಕೇಂದ್ರ ಸರ್ಕಾರವನ್ನು ದೂರಿ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವುದು ಸರಿಯಲ್ಲ ಎಂದು ಆಕ್ಷೇಪಿಸಿದರು. ಬರ, ಎಲ್ನಿನೋ ಸೇರಿದಂತೆ ಹವಾಮಾನ ಮುನ್ಸೂಚನೆಗಳು ಮೊದಲೇ ಲಭ್ಯವಿದ್ದರೂ ಸರ್ಕಾರ ಸೂಕ್ತ ಮುನ್ನೆಚ್ಚರಿಕೆ ಕೈಗೊಂಡಿಲ್ಲ ಎಂದು ಪ್ರಶ್ನಿಸಿದರು. ಕೇವಲ ಶಾಸಕರ ಕ್ಷೇತ್ರಾಭಿವೃದ್ಧಿ ನಿಧಿಗೆ ಹಣ ನೀಡಿದರೆ ರೈತರ ಸಮಸ್ಯೆಗೆ ಪರಿಹಾರ ಆಗುವುದಿಲ್ಲ ಎಂದು ಹೇಳಿದರು. ಬರ ಚರ್ಚೆ ವೇಳೆ ಕೇಂದ್ರದ ರೈತಪರ ಯೋಜನೆ ಮತ್ತು ಸಾಲ ಮನ್ನಾ ವಿಚಾರವೂ ಪ್ರಸ್ತಾಪವಾಯಿತು. ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಂತಹ ಅವಧಿಯಲ್ಲಿ 71,000 ಕೋಟಿ ಸಾಲ ಮನ್ನಾ ಮಾಡಲಾಗಿತ್ತು ಎಂದು ಕಾಂಗ್ರೆಸ್ ಸದಸ್ಯರು ಉಲ್ಲೇಖಿಸಿದರೆ, ಬಿಜೆಪಿ ಸದಸ್ಯರು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೈತರ ಖಾತೆಗೆ 14.40 ಲಕ್ಷ ಕೋಟಿ ಹಣ ವರ್ಗಾವಣೆ ಮಾಡಿದೆ ಎಂದು ಪ್ರತಿಪಾದಿಸಿದರು. ಇದಕ್ಕೆ ಕಾಂಗ್ರೆಸ್ ಸದಸ್ಯರು ಆಕ್ಷೇಪವನ್ನು ವ್ಯಕ್ತಪಡಿಸಿ ರೈತರ ಖಾತೆಗೆ 14 ಲಕ್ಷ ಕೋಟಿ ಹಾಕಿದರೆ ದೆಹಲಿ ಗಡಿಯಲ್ಲಿ ರೈತರು ಏಕೆ ಪ್ರತಿಭಟನೆ ನಡೆಸುತ್ತಿದ್ದರು ಎಂದು ಪ್ರಶ್ನಿಸಿದರು. ಬಳಿಕ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಕಸ್ತೂರಿರಂಗನ್ ವರದಿಯ ಅಧಿಕೃತ ನಿರ್ಣಯವನ್ನು ಮಂಡಿಸಿದರು. ಪಶ್ಚಿಮ ಘಟ್ಟಗಳನ್ನು ಉಳಿಸಬೇಕು, ಅರಣ್ಯ, ನದಿ, ಜಲಮೂಲ ಮತ್ತು ಜೀವ ವೈವಿಧ್ಯವನ್ನು ರಕ್ಷಿಸಬೇಕು. ಅದೇ ಸಮಯದಲ್ಲಿ ರೈತರು, ತೋಟಗಾರರು, ಆದಿವಾಸಿಗಳು ಮತ್ತು ಸ್ಥಳೀಯ ನಿವಾಸಿಗಳ ಹಕ್ಕು ಹಿತಾಸಕ್ತಿಗಳನ್ನು ಕಾಪಾಡಬೇಕು ಎಂದು ಸದನದಲ್ಲಿ ತಿಳಿಸಿದರು. ವರದಿಯಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಅನಗತ್ಯ ಅಡ್ಡಿಯಾಗಬಾರದು. ಯಾವುದೇ ಕಾರಣಕ್ಕೂ ಕಾಡಂಚಿನ ಗ್ರಾಮಗಳಲ್ಲಿರುವಂತಹ ಜನರನ್ನು ಸ್ಥಳಾಂತರಿಸುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಅಕ್ರಮ ಗಣಿಗಾರಿಕೆ, ಅಕ್ರಮ ಮರಳು ಗಣಿಗಾರಿಕೆ ಹಾಗೆ ಮಿತಿಮೀರಿದ ಗುಡ್ಡ ಕಡಿತ, ಒತ್ತುವರಿ ಮತ್ತು ಅಸುರಕ್ಷಿತ ಹಾಗೂ ಹೆಚ್ಚಿನ ಮಾಲಿನ್ಯ ಉಂಟು ಮಾಡುವ ವಾಣಿಜ್ಯ ಚಟುವಟಿಕೆಗಳಿಗೆ ಯಾವುದೇ ರಕ್ಷಣೆ ನೀಡಲಾಗುವುದಿಲ್ಲ. ಇಂತಹ ಚಟುವಟಿಕೆಗಳ ವಿರುದ್ಧ ಕಾನೂನುಬದ್ಧವಾಗಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸದನದಲ್ಲಿ ಕಠಿಣ ಸಂದೇಶ ರವಾನಿಸಿದ್ದಾರೆ. ಈ ವೇಳೆ ಬಿಜೆಪಿ ಸದಸ್ಯರಾದಂತಹ ಸಿಟಿ ರವಿ ಮತ್ತು ರವಿಕುಮಾರ್ ಸರ್ಕಾರಕ್ಕೆ ಕಸ್ತೂರಿರಂಗನ್ ವರದಿ ವಿಚಾರವಾಗಿ ಕೆಲವು ಸಲಹೆ ಸೂಚನೆಗಳನ್ನು ನೀಡಿದರು. ಈ ವೇಳೆ ಬಿಜೆಪಿಯ ಸಿಟಿ ರವಿ ಮತ್ತು ರವಿಕುಮಾರ್ ಅವರು ಸರ್ಕಾರಕ್ಕೆ ವರದಿ ವಿಚಾರವಾಗಿ ಕೆಲವು ಸಲಹೆಗಳನ್ನು ಹಾಗೆ ಸೂಚನೆಗಳನ್ನು ನೀಡಿದರು. ಇದುವರೆಗೂ ವಿಧಾನಮಂಡಲದ ಉಭಯ ಸದನಗಳ ಅಧಿವೇಶನದ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆಯನ್ನು ಕೇಳಿದರೆ ಪ್ರಧಾನ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

ವಿಜಯಪುರ ಆಕಾಶವಾಣಿ ಸ್ಟುಡಿಯೋ ಸಮಯ ರಾತ್ರಿಯ 8:03. ಆತ್ಮೀಯರೇ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ

ಸ್ನೇಹಿತರೆ, ಡಾಕ್ಟರ್ ವಿಷ್ಣುವರ್ಧನ ಭವ್ಯ ಅವರ ಮೇಲೆ ಚಿತ್ರೀಕೃತವಾದ ಮೂರು ಹಾಡುಗಳನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಕಾರ್ಯಕ್ರಮದಲ್ಲಿ ಲಯನ್ ಜಗಪತಿರಾವ್, ಕರುಣಾಮಯಿ ಮತ್ತು ಜನನಾಯಕ ಚಿತ್ರದ ಗೀತೆಗಳು ಮೂಡಿಬಂದವು.

ಈಗ ಮಾನ್ಯ ಪ್ರಧಾನಮಂತ್ರಿಗಳು ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ರೋಜ್ಗಾರ್ ಮೇಳದಲ್ಲಿ ಅಂತರ್ಜಾಲದ ಮೂಲಕ ಭಾಗವಹಿಸಿದ್ದ ಕಾರ್ಯಕ್ರಮದ

0: ಆಯ್ದ ಭಾಗ. ಕಾರ್ಯಕ್ರಮದ ಪ್ರಸ್ತುತಿ ಕೆವಿ ಕೃಷ್ಣಪ್ಪ, ಸಹಕಾರ ಪ್ರಾದೇಶಿಕ ಸುದ್ದಿ ಸೇವಾ ವಿಭಾಗ.
1: ಮೇರೆ ಪ್ಯಾರೆ ಯುವ ಸಾಥಿಯೋ, ದೇಶ ಮೇ ತ್ಯೋಹಾರೋ ಕಾ ಸಮಯ ಶುರು ಹೋ ಚುಕಾ ಹೈ. ಇನ್ ಖುಷಿಯೋ ಕೆ ಬೀಚ್ ಆಜ್ ಕಾ ದಿನ ಹಜಾರೋ ಪರಿವಾರೋ ಕೆ ಜೀವನ ಮೇ ಏಕ್ ನಯಿ ಖುಷಿ ಲೇಕರ್ ಆಯಾ ಹೈ. ಆಜ್ ದೇಶ ಕೆ 51,000 ಸೆ ಅಧಿಕ ಯುವಾಓ ಕೋ ಸರ್ಕಾರಿ ಸೇವಾ ಕೆ ಲಿಯೆ ನಿಯುಕ್ತಿ ಪತ್ರ ಮಿಲ್ ರಹೆ ಹೈ. ಆಜ್ ಆಪ್ ಜಿಸ್ ಮುಕಾಮ್ ಪರ್ ಪಹುಂಚೆ ಹೈ ಉಸ್ಕೆ ಆಪ್ಕಿ ಮೆಹನತ್ ತೋ ಹೈ ಹೀ, ಸಾಥ್ ಹೀ ಆಪ್ಕೆ ಮಾತಾ ಪಿತಾ ಔರ್ ಆಪ್ಕೆ ಪರಿವಾರ ಜನೋ ಕಿ ಭೀ ತಪಸ್ಯಾ ಹೈ. ಮೇ ಆಪ್ ಸಭೀ ಯುವಾ ಸಾಥಿಯೋ ಕೋ ಔರ್ ಆಪ್ಕೆ ಪರಿವಾರ ಜನೋ ಕೋ ಬಹುತ್ ಬಹುತ್ ಬಧಾಯಿ ದೇತಾ ಹೂಂ. ಜೀವನ್ ಕಿ ಇಸ್ ನಯಿ ಶುರುವಾತ್ ಕೆ ಲಿಯೆ ಆಪ್ ಸಭೀ ಕೋ ಶುಭಕಾಮನಾಯೆ ದೇತಾ ಹೂಂ. ಸಾಥಿಯೋ, ಆಜ್ ಆಪ್ ಸಭೀ ಏಕ್ ಐಸೆ ಸಮಯ ಮೇ ಭಾರತ ಸರ್ಕಾರ ಸೆ ಜುಡೆ ಹೈ ಜಬ್ ದೇಶ ಏಕ್ ಬಹುತ್ ಬಡೆ ಲಕ್ಷ್ಯ ಕಿ ಔರ್ ಆಗೆ ಬಢ್ ರಹಾ ಹೈ ಔರ್ ಯೇ ಲಕ್ಷ್ಯ ಹೈ 2047 ತಕ್ ವಿಕಸಿತ ಭಾರತ ಬನಾನೆ ಕಾ. ಇಸ್ಮೇ ಆಪ್ ಜೈಸೆ ಯುವಾಓ ಕಿ ಬಹುತ್ ಬಡಿ ಭೂಮಿಕಾ ಹೈ. ಸರ್ಕಾರ ಮೇ ರಹತೆ ಹುಯೆ ಆಪ್ಕೋ ಹರ್ ವೋ ನಿರ್ಣಯ ಲೇನಾ ಹೈ ಜೋ ವಿಕಸಿತ ಭಾರತ ಕೆ ಅಭಿಯಾನ ಕೋ ಆತ್ಮನಿರ್ಭರ ಭಾರತ ಕೆ ಅಭಿಯಾನ ಕೋ ನಿರಂತರ ಸಶಕ್ತ ಕರೆ. ಯುವಾ ಹೋನೆ ಕೆ ನಾತೆ ವಿಶೇಷ ತೌರ್ ಪರ್ ಅನ್ಯ ಯುವಾಓ ಕೆ ಪ್ರತಿ ಆಪ್ಕಿ ವಿಶೇಷ ಜಿಮ್ಮೇದಾರಿ ಹೈ. ಆಜ್ ಆಪ್ ದೇಖ್ ರಹೆ ಹೈ ಹಮಾರೆ ಯುವಾಓ ಕೆ ಟ್ಯಾಲೆಂಟ್ ಔರ್ ಸ್ಕಿಲ್ಸ್ ನೆ ಪೂರಿ ದುನಿಯಾ ಕಾ ಭರೋಸಾ ಜೀತಾ ಹೈ. ದುನಿಯಾ ಕೋ ಹಮಾರೆ ಇನ್ನೋವೇಟರ್ಸ್, ಹಮಾರೆ ಎಂಟರ್ಪ್ರಿನರ್ಸ್ ಔರ್ ಹಮಾರಿ ಯುವಾ ಶಕ್ತಿ ಸೆ ಬಹುತ್ ಉಮೀದೆ ಹೈ. ಅಭಿ ಕುಛ್ ದಿನ ಪಹಲೆ ಹೀ ಬ್ರಿಕ್ಸ್ ಸಮಿಟ್ ಸಂಪನ್ನ ಹುಯಿ. ಭಾರತ ಕಾ ಪ್ರಯಾಸ ರಹಾ ಹೈ ಕಿ ಬ್ರಿಕ್ಸ್ ಕೋಆಪರೇಷನ್ ಕೇವಲ ಸರ್ಕಾರೋ ತಕ್ ಸೀಮಿತ ನ ರಹೆ. ಹಮಾರೆ ಎಂಟರ್ಪ್ರಿನರ್ಸ್, ಹಮಾರೆ ಕಿಸಾನ್, ಹಮಾರಿ ಮಹಿಳಾಯೆ, ಹಮಾರಿ ಯುವಾ ಹರ್ ಕೋಯಿ ಇಸ್ ಪಾರ್ಟ್ನರ್ಶಿಪ್ ಕಾ ಸಕ್ರಿಯ ಭಾಗಿದಾರ ಬನೆ. ಇಸೀ ಸೋಚ್ ಕೆ ಸಾಥ್ ಬ್ರಿಕ್ಸ್ ಕನೆಕ್ಟ್ ಔರ್ ಬ್ರಿಕ್ಸ್ ಎಂಎಸ್ಎಂಇ ಕೋಆಪರೇಷನ್ ಪೋರ್ಟಲ್ ಕಿ ಭೀ ಪಹಲ್ ಕಿ ಗಯಿ ಹೈ. ಸಾಥ್ ಭಾರತ್ ನೆ ಬೀತೆ ಕುಛ್ ವರ್ಷೋ ಮೇ ಕರೀಬ್ 40 ದೇಶೋ ಕೆ ಸಾಥ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಭೀ ಕಿಯೆ ಹೈ. ಯೇ ಫ್ರೀ ಟ್ರೇಡ್ ಅಗ್ರಿಮೆಂಟ್ FTA ಹಮಾರೆ ಯುವಾಓ ಕೆ ಲಿಯೆ ಸಂಭಾವನಾಓ ಕೆ ನಯೆ ದ್ವಾರ ಬನಾ ರಹೆ ಹೈ. ಇಸ್ ತರಹ ಕೆ ಟ್ರೇಡ್ ಅಗ್ರಿಮೆಂಟ್ ಸೆ ಹಮಾರೆ ಎಂಟರ್ಪ್ರಿನರ್ಸ್ ಕೆ ಲಿಯೆ ನಯಿ ಪಾರ್ಟ್ನರ್ಶಿಪ್ ಕೆ ರಾಸ್ತೆ ಖುಲ್ತೆ ಹೈ, ನಯೆ ಮಾರ್ಕೆಟ್ಸ್ ಕೆ ರಾಸ್ತೆ ಖುಲ್ತೆ ಹೈ ಔರ್ ಹಮಾರೆ ಯುವಾಓ ಕೆ ಲಿಯೆ ಕರಿಯರ್ ಮೇ ನಯಿ ಪಾಸಿಬಿಲಿಟೀಸ್ ಬಂತಿ ಹೈ. ಸಾಥಿಯೋ, ಬೀತೆ ವರ್ಷೋ ಮೇ ಭಾರತ ಸರ್ಕಾರ ಕಾ ನಿರಂತರ ಜೋರ್ ಯುವಾಓ ಕೋ ಭವಿಷ್ಯ ಕೆ ಲಿಯೆ ತಯಾರ್ ಕರ್ನೆ ಪರ್ ರಹಾ ಹೈ. ನ್ಯಾಷನಲ್ ಎಜುಕೇಶನ್ ಪಾಲಿಸಿ, ಸ್ಕಿಲ್ ಇಂಡಿಯಾ ಮಿಷನ್, ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನಾ ಯಾ ಅಪ್ರೆಂಟಿಸ್ಶಿಪ್ ಕೋ ಬಢಾವಾ ದೇನೆ ಕಾ ಪ್ರಯಾಸ್ ಹಮಾರಿ ಕೋಶಿಶ್ ಹೈ ಕಿ ಯುವಾಓ ಕಿ ಪಢಾ

ಆಕಾಶವಾಣಿ ಬೆಂಗಳೂರು, ಸಮಯ 9:30. ಇನ್ನು ಕೆಲವೇ ಕ್ಷಣಗಳಲ್ಲಿ ಮನಿ ಟಾಕ್, ನಂತರ ಮಂಥನ್, ಈ ಎರಡು ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು, ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ, ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ.